101.8 ಮೆಗಾಹರ್ಟ್ಸ್ ಕಂಪನಾಂಗಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈ ದಿನ ಶನಿವಾರ, ಜೂನ್ ತಿಂಗಳ 27ನೇ ತಾರೀಕು 2026ನೇ ಇಸವಿ. ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಮುಂಜಾವು. ಸಮಯ ಬೆಳಗಿನ 5:58 ಮೂವತ್ತೈದು ಸೆಕೆಂಡುಗಳು.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಕೇಳುಗರೆ, ಈಗ ಸಮಯ ಬೆಳಗಿನ 6 ಗಂಟೆ ಆಗ್ತಲಿದೆ. ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಈ ದಿನ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನು. ಮೊದಲಿಗೆ 6:10 ನಿಲಯದಿಂದ ವಂದನಾ ಭಕ್ತಿ ಗೀತೆಗಳ ಕಾರ್ಯಕ್ರಮಗಳು,

ಶುಂಠಿ ಮೋದಂಶಕ್ಕೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸಾರವಾಗಲಿದೆ. ರೈತರಿಗೆ ಸಲಹೆಗಳನ್ನು ಈ ಬೆಳಿಗ್ಗೆ 6:35 ಆಲಿಸುವಿರಿ. 6:40 ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:15 ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು.

ಇನ್ನು ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 7:45, 8:30 ಹಾಗೂ ಬೆಳಿಗ್ಗೆ 9:30 ಆಲಿಸುವಿರಿ. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರವಿದೆ. ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ.

ಇಂದು ಮಧ್ಯಾಹ್ನ 12 ಗಂಟೆಗೆ ಪ್ರದೇಶ ಸಮಾಚಾರ. 12:05 ವನಿತಾ ವಿಹಾರ ಮಹಿಳಾ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ದ್ಯಾಮಲಾಂಬಿಕಾ. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ, ಕೀಲು ನೋವಿಗೆ ಕಾರಣಗಳು ಹಾಗೂ ಕೀಲು ಮರುಜೋಡಣೆ ಚಿಕಿತ್ಸೆ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:00 ಪ್ರಗತಿ ಪಥ. ಇದರಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ಇದೆ. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ಇದು.

ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಸಂಜೆ 5 ಗಂಟೆಗೆ ನಿಲಯದಿಂದ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರ ಚಿತ್ರಗೀತೆಗಳನ್ನು ಆಲಿಸುವಿರಿ. 5:30 ಕೇಳುವರೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ. ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2703400 ಅಥವಾ 2703550 ಎಸ್ಟೇಟ್ ಸಂಖ್ಯೆ 08352. 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ. 6:10 ಧಾರವಾಡ ಕೇಂದ್ರದಿಂದ ಸಮಾಚಾರ ದರ್ಶನ ಪ್ರಸಾರವಾಗಲಿದೆ. 6:51 ಸಂಜೆಯ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಆಶ್ರಮ, ಈ ಕುರಿತು ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ ಮನಗುಳಿ ಗ್ರಾಮದ ಯುವ ರೈತರಾದ ವೀರೇಶ್ ಮನಗುಳಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ. 7:45 ಸಮಾಚಾರ ದರ್ಶನ.

ಇಂದು ರಾತ್ರಿ 8 ಗಂಟೆಗೆ ನಿಲಯದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು 8:30 ಆಲಿಸುವಿರಿ. 9:15 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಜನತೆ ಮತ್ತು ಆನ್ಲೈನ್ ವಂಚನೆ, ಈ ಕುರಿತು ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿ ಆರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಮಾಯಾ ರಾಮನ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 10:00 ರಾತ್ರಿ ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಪ್ರಭಾತ್ ಮುಖ್ಯೋಪಾಧ್ಯಾಯ ಇವರ ಸಂತೂರ್ ವಾದನ ಪ್ರಸಾರವಾಗಲಿದೆ. ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ ಇದು. ಕೆಳಗುರಿ, ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದ್ರಿ.

ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಕಾರ್ಯಕ್ರಮ ಚಿಂತನ.

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ ಎನ್ ಪ್ರಕಾಶ್ ಅವರಿಂದ.
1: ನಮ್ಮೆಲ್ಲ ವರ್ತನೆ ಅಥವಾ ಸಂಭಾಷಣೆಗಳನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಮಾಡುತ್ತೇವೆಯಾ? ಖಂಡಿತ ಇಲ್ಲ. ಹಲವು ಹಾವಭಾವಗಳು ಅಥವಾ ಸಂಭಾಷಣೆಗಳು ನಮಗರಿವಿಲ್ಲದಂತೆಯೇ ವ್ಯಕ್ತವಾಗುವುದು ನಮ್ಮೆಲ್ಲರ ಅನುಭವ. ಅವುಗಳಲ್ಲಿ ಕೆಲವು ನಮ್ಮ ಸಹವಾಸಿಗಳಿಗೆ ಅಥವಾ ನಮಗೆ ನೋವುಂಟು ಮಾಡುತ್ತಿರುತ್ತವೆ. ಇವು ಮನಸ್ಸಿನ ಯಾವ ಮೂಲೆಯಲ್ಲಿ ಅವಿತ್ತುಕೊಂಡಿರುತ್ತವೋ ಏನೋ, ಧುತ್ತೆಂದು ಹೊರಬಂದು ಅಹಿತಕರ ವಾತಾವರಣಕ್ಕೆ ಕಾರಣವಾಗುತ್ತದೆ. ಇವು ಹೇಗೆಂದರೆ ನಾಟಕದ ಪಾತ್ರಧಾರಿಗಳು ತಮ್ಮ ಸರದಿಗಾಗಿ ನೇಪಥ್ಯದಲ್ಲಿ ಕಾದು ಕುಳಿತವರಂತೆ. ಸಂದರ್ಭಕ್ಕೆ ತಕ್ಕನಾಗಿ ಸಂಬಂಧಪಟ್ಟ ಪಾತ್ರಧಾರಿಗಳು ಸಭಾಂಗಣಕ್ಕೆ ಆಗಮಿಸಿ ತಮ್ಮ ಅಭಿನಯದೊಂದಿಗೆ ಸಂಭಾಷಣೆಯನ್ನು ಹೊರಹಾಕುತ್ತಾರೆ. ಈ ಪ್ರಕ್ರಿಯೆಗಳೆಲ್ಲ ನಿರ್ದೇಶಕರಿಂದ ಪೂರ್ವ ನಿಯೋಜಿತವಾಗಿರುತ್ತದೆ. ಅಂತೆಯೇ ನಮ್ಮ ವರ್ತನೆ ಹಾಗೂ ಅಭ್ಯಾಸಗಳು ಕೂಡ ಇವು ಸುಪ್ತ ಮನಸ್ಸಿನಲ್ಲಿ ಇರುತ್ತವೆ. ಸಂದರ್ಭ ಬಂದಂತೆ ನಮ್ಮ ಮನಸ್ಸಿನ ಪ್ರಜ್ಞಾವಸ್ಥೆಗೆ ಬಂದು ವ್ಯಕ್ತವಾಗುತ್ತವೆ. ಕೆಲವು ವಿಷಯಗಳನ್ನು ಮಾತ್ರ ನಾವು ಆ ಕ್ಷಣದಲ್ಲಿ ವಿಚಾರ ಮಾಡಿ ತೀರ್ಮಾನಿಸುತ್ತೇವೆ. ಕೆಲವನ್ನು ವಿಚಾರ ಮಾಡಲಾಗದೇ ಬಿಡುತ್ತೇವೆ. ಹೆಚ್ಚಿನವು ಯಾಂತ್ರಿಕವೇ. ಈ ಅಭ್ಯಾಸಗಳು ಎಲ್ಲಿಂದ ಬಂದವು, ಹೇಗೆ ರೂಢಿತವಾಯಿತೆಂಬ ಅರಿವು ನಮಗಿರುವುದಿಲ್ಲ. ಹೀಗಾಗಿ ಯಾಂತ್ರಿಕ ವರ್ತನೆಗಳೇ ನಮ್ಮ ಮೇಲೆ ಹತೋಟಿಯನ್ನು ಸಾಧಿಸುತ್ತಿವೆ. ಇವನ್ನು ಆಳವಾಗಿ ನೋಡಿದಾಗ ತಿಳಿಯುವುದೇನೆಂದರೆ ಕೆಲವೊಂದು ಅಭ್ಯಾಸಗಳನ್ನು ಪೋಷಕರ ಶಿಕ್ಷಕರ ಭಯದಿಂದ ಕಲಿತಿರುತ್ತೇವೆ. ಇನ್ನುಳಿದವು ನಮ್ಮ ಮತ್ತಿತರ ಸಹವರ್ತಿಗಳನ್ನು ನೋಡಿ ಅನುಕರಿಸಿರುತ್ತೇವೆ. ಇವುಗಳನ್ನು ವಿವೇಚಿಸುವ ಮುನ್ನವೇ ಇವು ನಮ್ಮದಾಗಿರುತ್ತವೆ. ನಂತರ ಇವೆಲ್ಲವನ್ನೂ ಪದೇ ಪದೇ ಮಾಡಿ ರೂಢಿಗತವಾಗಿರುತ್ತದೆ. ಸುಪ್ತ ಮನಸ್ಸಿನ ಆಳದಲ್ಲಿ ಕುಳಿತು ನಮ್ಮ ಸರದಿ ಬಂದಾಗ ಪ್ರಜ್ಞಾವಸ್ಥೆಗೆ ಬರುತ್ತವೆ. ಬದಲಾಯಿಸುವ ಮನಸ್ಸಿದ್ದರೂ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಸುಪ್ತ ಮನಸ್ಸಿನಲ್ಲಿರುವ ಈ ವರ್ತನೆಗಳು ಬದಲಾಗುವುದು ಸಾಧ್ಯವಿಲ್ಲವೇ? ಮನಸ್ಸಿದ್ದರೆ ಮಾರ್ಗವಿದೆಯಲ್ಲ. ನಮ್ಮ ಮುಖದ ಪ್ರತಿಬಿಂಬಕ್ಕೆ ಕನ್ನಡಿ ಹೇಗೋ ಹಾಗೆ ಕಾಣದ ಮನಸ್ಸಿಗೊಂದು ಕೈಗನ್ನಡಿ ಇದ್ದರೆ ಒಳ್ಳೆಯದಲ್ಲವೇ? ಕಣ್ಣಿಗೆ ಕಾಣದ ಕೈಗನ್ನಡಿ ಒಂದಿದೆ, ಅದಕ್ಕೆ ಆತ್ಮಾವಲೋಕನ ಅಥವಾ ಸ್ವಚಿಂತನ ಎನ್ನುತ್ತಾರೆ. ಸ್ವಚಿಂತನವೆಂಬ ಕೈಗನ್ನಡಿಯು ಬದಲಾವಣೆಯ ಕೀಲಿ ಕೈಯಂತೆ. ಆದರೆ ಇದಕ್ಕೆ ಮೊದಲು ಅಡ್ಡಿಯಾಗುವುದು ಸಮಯದ ಅಭಾವ ಮತ್ತು ಚಂಚಲ ಮನಸ್ಸು. ಏಕೆಂದರೆ ಮನಸ್ಸಿಗೆ ಬದಲಾವಣೆ ಬೇಕು. ಆದರೆ ಬದಲಾವಣೆಗೆ ಸ್ವಲ್ಪ ಕಷ್ಟಪಡಬೇಕಲ್ಲ. ಆದರೂ ಏಕಾಂತ ಹಾಗೂ ಶಾಂತ ಮನಸ್ಸಿದ್ದರೆ ಸುಲಭ ಸಾಧ್ಯ. ನಿಧಾನಗತಿಯ ದೀರ್ಘ ಉಸಿರಾಟ ಅಥವಾ ನಿಸರ್ಗದ ಪ್ರಶಾಂತ ವಾತಾವರಣ ಅಥವಾ ಅದರ ಚಿತ್ರಣದ ಮೂಲಕ ಮನಸ್ಸು ಶಾಂತವಾಗಬಲ್ಲದು. ಮನಸ್ಸು ಶಾಂತವಾಗಿ ಅಂತರ್ಮುಖಿಯಾದಾಗ ಅನುಚಿತವಾದ ಯಾಂತ್ರಿಕ ಅಭ್ಯಾಸಗಳ ಚಿಂತನೆ ನಡೆಸಬಹುದು. ಅದಕ್ಕೆ ಸಂಬಂಧಿಸಿದ ಹಲವು ಘಟನೆಗಳು ನೆನಪಾಗುತ್ತವೆ. ನಮ್ಮಲ್ಲಿಯೇ ಪ್ರಶ್ನೋತ್ತರಗಳು ನಡೆಯುತ್ತವೆ. ಉತ್ತರ ಸಿಗಲು ಕಾಲಾವಕಾಶ ಬೇಕು. ಆ ಘಟನೆಯ ಬಗ್ಗೆ ಚಿಂತನೆ ನಡೆದಾಗ ಹಲವಾರು ಆಲೋಚನೆಗಳ ಜೊತೆ ಭಾವನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ. ಭಯವೋ ದುಃಖವೋ ಜಿಗುಪ್ಸೆಯೋ ಕೋಪವೋ ಆಗಿರಬಹುದು. ಏಕಿರಬಹುದು? ಅವುಗಳ ಹಿನ್ನೆಲೆ ಏನು? ಹೀಗೆ ಮುಕ್ತ ಮನಸ್ಸಿನಿಂದ ಪುನಃ ಹಳೆಯ ನೆನಪುಗಳ ಬಗ್ಗೆ ಆಳವಾಗಿ ಆಲೋಚಿಸಿದಂತೆ ಸುಪ್ತ ಮನಸ್ಸಿನ ಕೋಟೆಯನ್ನು ಭೇದಿಸುವುದು ಸಾಧ್ಯವಾಗುತ್ತದೆ. ಈ ರೀತಿಯ ಶೋಧನೆಗೆ ಮನಸ್ಸೇ ಒಂದು ರೀತಿ ಪ್ರತಿರೋಧ ಒಡ್ಡುತ್ತದೆ. ಕಾರಣ ಘಟನೆಗಳು ನೆನಪಾಗುತ್ತಿದ್ದಂತೆಯೇ ಮನಸ್ಸಿಗೆ ಅಹಿತವಾಗಿ ಸಹಿಸಲು ಆಗುವುದಿಲ್ಲ, ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಅಹಿತವಾದ ಭಾವನೆಯನ್ನು ಕೊಂಚ ಸಹಿಸಿ ಮುಂದಾದಾಗ ಹೊಸ ಒಳನೋಟವೊಂದು ಗೋಚರವಾಗುತ್ತದೆ. ನಮ್ಮ ಸುಪ್ತ ಮನಸ್ಸಿನಲ್ಲಿ ಗೋಚರವಾದ ವಿಷಯವು ನಮಗೆ ಹೇಗೆ ಪ್ರತಿಕೂಲವಾಗಿದೆ, ಈಗಿನ ಸಂದರ್ಭಗಳಲ್ಲಿ ಹೇಗೆ ವರ್ತಿಸುತ್ತಿದ್ದೆ ಎನ್ನುವುದು ಗಮನಕ್ಕೆ ಬರುತ್ತದೆ. ನಮ್ಮ ಈ ಅನುಚಿತ ಅಭ್ಯಾಸಗಳು ಸುಪ್ತ ಮನಸ್ಸಿನಲ್ಲಿ ಹೇಗೆ ಬಲವಾಗಿ ಬೇರೂರಿದೆ ಎಂಬ ಅರಿವಾಗುತ್ತದೆ. ಈ ಚಿಂತನ ಮಂಥನಗಳು ನಮ್ಮಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತವೆ. ವರ್ತನೆ ಸರಿಯಾದರೆ ಸಂತೋಷ ಪಡೋಣ. ಬದಲಾದ ಅಭ್ಯಾಸಗಳನ್ನು ನಾವು ವಿಚಾರ ಮಾಡಿ ಒಪ್ಪಿ ಪಾಲಿಸುತ್ತೇವೆ. ಮತ್ತೆ ಬೇಕಾದಲ್ಲಿ ಇದನ್ನು ಸುಲಭವಾಗಿ ಬದಲಾಯಿಸಬಹುದು. ಹೀಗೆ ನಮ್ಮ ವರ್ತನೆಗಳನ್ನು ಹತೋಟಿಗೆ ತರಲು ಆತ್ಮಾವಲೋಕನವು ಒಂದು ಉತ್ತಮ ಉಪಾಯ.
0: ಇದುವರೆಗೂ ಎನ್ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:35. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆಗಳನ್ನು.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ದಾಳಿಂಬೆ ಬೆಳೆದಂತಹ ರೈತ ಬಾಂಧವರು ಗಮನಿಸಬೇಕು, ದಾಳಿಂಬೆ ಯಾವ ರೀತಿ ನಾವು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಸೂಚನೆಗಳು ಇಲ್ಲದವ. ದಾಳಿಂಬೆ ಒಳಗೆ ಒಂದು ಮುಖ್ಯ ರೆಂಬೆ ಮತ್ತು ಉಪರೆಂಬೆಗಳು ಎಲ್ಲ ದಿಕ್ಕುಗಳಲ್ಲಿ ಹರಡಿರುವಂಗ ಆಕಾರ ಕೊಟ್ಟು ಚಟ್ನಿ ಮಾಡಬೇಕು. ಇದು ಯಾವಾಗ ನಾವು ನಮ್ಮ ಚಟುವಟಿಕೆಯನ್ನು ಶುರು ಮಾಡ್ತೀವಿ ಆ ಸಂದರ್ಭದೊಳಗೆ ಈ ಚಟ್ನಿಯನ್ನು ನಾವು ಮಾಡಿಕೊಳ್ಬೇಕು. ಪ್ರತಿ ವರ್ಷ 400 ಗ್ರಾಂ ಸಾರಜನಕ, 200 ಗ್ರಾಂ ರಂಜಕ ಮತ್ತು 200 ಗ್ರಾಂನಷ್ಟು ಪೊಟ್ಯಾಶ್ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಕೊಡುವುದರಿಂದ ಗಿಡಗಳು ಒಳ್ಳೆ ಇಳುವರಿಯನ್ನು ಕೊಡ್ತಾವೆ. ಸೆಪ್ಟೆಂಬರ್ ಮೊದಲ ವಾರದೊಳಗೆ ಮಣ್ಣಿನ ತೇವಾಂಶ ಕಡಿಮೆ ಇರುವಾಗ ಈಥರಲ್ 2.5 ಮಿಲಿ ಲೀಟರ್ನಷ್ಟು ದ್ರಾವಣವನ್ನು ಗಿಡಗಳು

0: ನಮ್ಮ ಚಟುವಟಿಕೆಯನ್ನ ಶುರು ಮಾಡ್ತೀವಿ, ಆ ಸಂದರ್ಭದೊಳಗೆ ಈ ಚಟ್ನಿಯನ್ನ ನಾವು ಮಾಡಿಕೊಳ್ಬೇಕು. ಪ್ರತಿ ವರ್ಷ 400 ಗ್ರಾಂ ಸಾರಜನಕ, 200 ಗ್ರಾಂ ರಂಜಕ ಮತ್ತು 200 ಗ್ರಾಂನಷ್ಟು ಪೊಟ್ಯಾಷ್ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಕೊಡುವುದರಿಂದ ಗಿಡಗಳು ಒಳ್ಳೆಯ ಇಳುವರಿಯನ್ನು ಕೊಡ್ತಾವೆ. ಸೆಪ್ಟೆಂಬರ್ ಮೊದಲ ವಾರದೊಳಗೆ ಮಣ್ಣಿನ ತೇವಾಂಶ ಕಡಿಮೆ ಇರುವಾಗ ಈಥರಲ್ 2.5 ಮಿಲಿಲೀಟರ್ನಷ್ಟು ದ್ರಾವಣವನ್ನು ಗಿಡಗಳಿಗೆ ಸಿಂಪರಣೆ ಮಾಡುವುದರಿಂದ ದಾಳಿಂಬೆಯ ಇಳುವರಿ ಹೆಚ್ಚಾಗ್ತದೆ. ದಾಳಿಂಬೆ ಗಿಡಗಳ ನಡುವಿನ ಜಾಗದೊಳಗೆ ಅಂತರ ಬೇಸಾಯ ಮಾಡಬಹುದು. ಪಾತಿಯೊಳಗೆ ಬೆಳೆದಂತಹ ಕಸವನ್ನು ಕೈಯಿಂದ ತೆಗೆದು ಪಾತಿಗೆ ತೋಟದ ಸಸ್ಯ ತ್ಯಾಜ್ಯವನ್ನು ಹೊದಿಕೆಯಾಗಿ ಹಾಕಿ ಕಳೆ ನಿರ್ವಹಣೆ ಮಾಡಬೇಕು. ಬಾಗಲಕೋಟೆಯ ಕೃಷಿ ವಿಜ್ಞಾನ ಕೇಂದ್ರದಿಂದ ಬಂದಿರುವಂತಹ ಮಾಹಿತಿ ಇಲ್ಲದ ಮಳೆ ನೀರಿನ ಕೊಯ್ಲನ್ನ ನಾವು ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾವೀಗ ಗಮನಿಸೋಣ. ಮಳೆ ನೀರನ್ನ ಸಂಗ್ರಹ ಮಾಡುವುದಂತಂದ್ರೆ ಬಿದ್ದ ಮಳೆ ನೀರನ್ನ ಸೆರೆ ಹಿಡಿದು ಅದನ್ನ ಸಂಗ್ರಹಿಸಿ ಸಮರ್ಥವಾಗಿ ಉತ್ತಮ ರೀತಿಯೊಳಗೆ ಉಪಯೋಗ ಮಾಡಿಕೊಳ್ಳೋದು ಮತ್ತು ಇದನ್ನ ಮುಂದಿನ ದಿನಗಳಿಗಾಗಿ ಸಂಗ್ರಹ ಮಾಡಿ ಇಡುವಂಥದ್ದು. ಹಿಂಗ ಸಂಗ್ರಹಿಸಿದಂತಹ ನೀರನ್ನ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವುದಕ್ಕೆ, ಕೊಳವೆ ಬಾವಿಗಳ ಮರುಪೂರಣಕ್ಕೆ, ತೆರೆದ ಬಾವಿಯೊಳಗ ಜಲ ಸಂಗ್ರಹಕ್ಕೆ, ಮಣ್ಣಿನ ಕೊಚ್ಚಣೆಯನ್ನ ತಡೆಯಲಿಕ್ಕೆ ಬಳಸಬಹುದು. ಮಳೆ ನೀರನ್ನ ಮನೆಯ ಮೇಲ್ಛಾವಣಿ, ಜನವಸತಿ ಕಟ್ಟಡಗಳು, ಸಂಘ ಸಂಸ್ಥೆಗಳ ಕಟ್ಟಡಗಳು, ಆಸ್ಪತ್ರೆಗಳು, ಹೋಟೆಲ್ಗಳು, ಅಲ್ಲದೆ ಕೃಷಿ ಭೂಮಿಯೊಳಗ, ಜಲಾನಯನ ಪ್ರದೇಶಗಳಿಂದ, ಉದ್ಯಾನಗಳಿಂದ, ಆಟದ ಮೈದಾನಗಳಲ್ಲಿ ಸಹಿತ ಸಂಗ್ರಹ ಮಾಡಬಹುದು. ಮಳೆ ನೀರನ್ನ ಸಿಮೆಂಟ್ ತೊಟ್ಟಿಗಳಲ್ಲಿ ಅಥವಾ ಪ್ಲಾಸ್ಟಿಕ್ ತೊಟ್ಟಿಗಳಲ್ಲಿ ಕೂಡ ಸಂಗ್ರಹ ಮಾಡಬಹುದು. ಗಮನಿಸಬೇಕು, ಎಲ್ಲೆಲ್ಲಿ ಸುಮಾರು 350 ಮಿಲಿಮೀಟರ್ನಷ್ಟು ವಾರ್ಷಿಕವಾಗಿ ಮಳೆ ಆಗ್ತದೆ ಅಲ್ಲಿ ನಾವು ಮಳೆ ನೀರನ್ನ ಸಂಗ್ರಹಿಸುವಂತಹ ವಿಧಾನದ ಮೇಲೆ ಮಳೆ ನೀರು ಎಷ್ಟು ಸಂಗ್ರಹ ಆಗ್ತದೆ ಅನ್ನೋದನ್ನು ಕೂಡ ನಾವು ಲೆಕ್ಕ ಹಾಕಬಹುದು. 30x30 ಚದರ ಅಡಿ ಮಾಳಿಗೆ ಇತ್ತು ಅಂತಂದ್ರೆ ಆ ಮಾಳಿಗೆ ಮೇಲೆ ಕೂಡ ನಾವು ನೀರನ್ನ ಸಂಗ್ರಹ ಮಾಡಬಹುದು. ಸುಮಾರು 18,000 ಚಿಲ್ಲರೆ ಲೀಟರ್ನಷ್ಟು ನೀರು ಸಂಗ್ರಹ ಆಗ್ತದೆ. 30x40 ಚದರ ಅಡಿ ಮಾಳಿಗೆಯಿಂದ ಸುಮಾರು 37,000 ಲೀಟರ್ನಷ್ಟು, 40x60 ಚದರ ಅಡಿ ಮಾಳಿಗೆಯಿಂದ ಸುಮಾರು 74,500 ಲೀಟರ್ನಷ್ಟು, ಇನ್ನು 50x80 ಚದರ ಅಡಿ ಮನೆಯ ಮಾಳಿಗೆ ಇತ್ತು ಅಂತಂದ್ರೆ ಅಲ್ಲಿ ಸುಮಾರು 125,000 ಲೀಟರ್ನಷ್ಟು ನೀರನ್ನ ಸಂಗ್ರಹ ಮಾಡಬಹುದು. ಈ ಲೆಕ್ಕ ನಮ್ಮ ಮುಂದೆ ಇತ್ತು ಅಂತಂದ್ರೆ ನಾವು ಅಗಾಧ ಪ್ರಮಾಣದ ನೀರನ್ನ ಒಂದು ವೇಳೆ ನಾವು ಸಂಗ್ರಹ ಮಾಡಲಿಲ್ಲ ಅಂತಂದ್ರೆ ವ್ಯರ್ಥವಾಗಿ ಹರಿದು ಹೋಗುವಂತಹ ಒಂದು ಸನ್ನಿವೇಶವನ್ನ ನಾವೇ ನಿರ್ಮಾಣ ಮಾಡ್ತಾ ಇದ್ದೀವಿ. ಅಮೃತ ಸಮಾನವಾದಂತಹ ನೀರನ್ನ ನಾವು ಮಳೆಯ ಮೂಲಕ ಪಡಿತಾ ಇದ್ದೀವಿ. ಅಂತಹ ಒಂದು ನೀರು, ಅಮೂಲ್ಯವಾದಂತಹ ನೀರು, ಯಾವುದೇ ಬೆಲೆ ಇರಲಾರದೆ, ಯಾವುದೇ ದುಡ್ಡಿರಲಾರದೆ ನಮಗೆ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀರಿಗಾಗಿ ಏನು ಹಾಹಾಕಾರ ಆಗುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಬಹುದು, ಅವನ್ನ ತಪ್ಪಿಸ್ಕೋಬೇಕು ಅಂತಂದ್ರೆ ನಾವು ಮಳೆ ನೀರನ್ನ ಸಂಗ್ರಹ ಮಾಡುವುದರ ಕಡೆ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ರೈತ ಬಾಂಧವರು ರೈತ ಚೇತನ ಉಚಿತ ಸಹಾಯವಾಣಿ ಸಂಖ್ಯೆ 1800-425-1150 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ಕೃಷಿಗೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿಯನ್ನ ಕೇಳಬಹುದು.
1: ರೈತರಿಗೆ ಸಲಹೆಗಳನ್ನ ಕೇಳಿದ್ರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿ ಕೆಲವು ದೊಡ್ಡಾಟದ ಪದಗಳನ್ನು ಪ್ರಸ್ತುತಪಡಿಸುತ್ತಾರೆ ಇಂಗಳಿಗೆಯ ವೀರೇಶ್ ಉಮೇಶಪ್ಪ ಬಳಿಗೇರ್ ಹಾಗೂ ಸಂಗಡಿಗರು.

0: ಕೆಲವರು ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಂಗಳಿಗೆಯ ವೀರೇಶ್ ಉಮೇಶಪ್ಪ ಬಳಿಗೇರ್ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳಿದ್ರಿ. ಈಗ ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ವಾಣಿ ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿದಿವಸೀಯ ಸೆಷೆಲ್ಸ್ ಯಾತ್ರಾರ್ಥಂ ಅದ್ಯ ಪ್ರಾತಃ ಪ್ರತಿಷ್ಠತೆ. ಸೆಷೆಲ್ಸ್ ದೇಶಸ್ಯ ಸ್ವರ್ಣ ಜಯಂತಿ ರಾಷ್ಟ್ರೀಯ ದಿವಸ ಸಮಾರೋಹಿ

0: ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳುಗರೆ, ಇಂದು ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಆಶ್ರಯ ಈ ಕುರಿತು ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ ಮನಗುಳಿ ಗ್ರಾಮದ ಯುವ ರೈತರಾದ ವೀರೇಶ್ ಮನಗುಳಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸಿದ್ರ ಎನ್ ಸಾಳುಂಕೆ. ಸಂಜೆ 5:30 ನಿಲಯದಿಂದ ಜ್ಞಾನವಾಣಿ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವು ಭಾಗವಹಿಸಲು 2703440 ಅಥವಾ 2703350 ಈ ಸಂಖ್ಯೆಗೆ ಕರೆ ಮಾಡಬಹುದು. STD ಸಂಖ್ಯೆ 08352. ಸಮಯ ಈಗ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳಿಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ ಮಹತ್ವಾಕಾಂಕ್ಷೆ ಯೋಜನೆ ಸಾರ್ವಜನಿಕ ಸೇವೆಗೆ.

0: ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಈಗ ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಹಾಗೂ ನಾಳೆ ಕರ್ನಾಟಕ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಭಾರತೀಯ ಭಾಷೆಗಳು ಕೇವಲ ಸಂವಹನದ ಮಾಧ್ಯಮವಲ್ಲ, ಅವು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳಾಗಿವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಶಿಕ್ಷಣ ನೀತಿ 2020 ಕಾರ್ಯನಿರ್ವಹಣೆ ಹಾಗೂ ಭಾರತೀಯ ಜ್ಞಾನ ಪದ್ದತಿಯ ಸಂಯೋಜನೆ ಕುರಿತ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತವು ಜ್ಞಾನ ನಾಗರಿಕತೆಯ ದೇಶವಾಗಿದ್ದು ತನ್ನ ವೈಭವಯುತ ಜ್ಞಾನ ಪರಂಪರೆಯತ್ತ ಮತ್ತೊಮ್ಮೆ ಹೆಜ್ಜೆ ಹಾಕುತ್ತಿದೆ. ಅನೇಕ ಕ್ಷೇತ್ರಗಳಲ್ಲಿ ಭಾರತದ ಕೊಡುಗೆಗಳು ವಿಶ್ವಕ್ಕೆ ದಾರಿದೀಪವಾಗಿವೆ ಎಂದು ತಿಳಿಸಿದರು. ಈ ಬಾರಿಯ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯು ಅದ್ದೂರಿಯಾಗಿ ಮಾತ್ರವಲ್ಲದೆ ಪರಿಸರ ಸಂರಕ್ಷಣೆಯ ನಿಟ್ಟನಲ್ಲಿ ಸಹ ಹೊಸ ಇತಿಹಾಸ ಸೃಷ್ಟಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ನಗರದಲ್ಲಿ ನೂತನವಾಗಿ ಅಭಿವೃದ್ದಿಪಡಿಸಲಾಗಿರುವ ಕೆಂಪೇಗೌಡ ಬಡಾವಣೆಯಲ್ಲಿ 5 ಲಕ್ಷ ಹಾಗೂ ನಗರದ ಇತರೆ ಬಡಾವಣೆಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ 10 ಲಕ್ಷ ಸಸಿಗಳನ್ನು ನೆಡುವುದು ಸೇರಿದಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಒಂದೇ ದಿನದಲ್ಲಿ ಒಟ್ಟು 15 ಲಕ್ಷ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಕೆಂಪೇಗೌಡರ ಸುಂದರ, ಸುಸ್ಥಿರ ಹಾಗೂ ಹಸಿರು ಬೆಂಗಳೂರಿನ ಕನಸನ್ನು ನನಸಾಗಿಸುವ ಮೂಲಕ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತಮ್ಮ ಸರ್ಕಾರ ಮುಂದಾಗಿದೆ ಎಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಕೆಂಪೇಗೌಡರ ಜಯಂತಿ ಅಂಗವಾಗಿ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ಕೆಂಪೇಗೌಡರ ಮೂಲ ಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಆವತಿ ಗ್ರಾಮದಲ್ಲಿ ಜ್ಯೋತಿ ರಥಯಾತ್ರೆಗೆ ಆಹಾರ, ನಾಗರಿಕ ಮತ್ತು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಲಿದ್ದು, ಜ್ಯೋತಿ ರಥಯಾತ್ರೆಯು ಬೆಂಗಳೂರಿನ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ತಲುಪಲಿದೆ. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬೃಹತ್ ಕೆಂಪೇಗೌಡ ಪ್ರತಿಮೆಗೆ ಬೆಳಿಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಲಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಿಸಲಾಗುವುದು. ಮಹತ್ವಾಕಾಂಕ್ಷೆಯ ಯೋಜನೆಯಾದ ಕಸದಿಂದ ಇಂಧನ ಸ್ಥಾವರವು ಯಶಸ್ವಿ ಪ್ರಾಯೋಗಿಕ ಚಾಲನೆ ಪೂರ್ಣಗೊಳಿಸಿದ್ದು, ಕಸದ ಸಮಸ್ಯೆಗೆ ಶಾಶ್ವತ ಮುಕ್ತಿ ನೀಡಲು ಸಜ್ಜಾಗುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯ ಗಬ್ಬೂರು ಬಳಿಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತು ದೇಶದ ಪ್ರತಿಷ್ಠಿತ ಎನ್ಟಿಪಿಸಿ ಸಂಸ್ಥೆಯ ಅಂಗಸಂಸ್ಥೆಯಾದ ಎನ್ವಿವಿಎನ್ ಸಹಭಾಗಿತ್ವದಲ್ಲಿರುವ ಒಣ ತ್ಯಾಜ್ಯ ಸಂಸ್ಕರಿಸಿ ಇದ್ದಿಲು ಉತ್ಪಾದಿಸುವ ಘಟಕಕ್ಕೆ ಭೇಟಿ ನೀಡಿ ನಂತರ ಅವರು ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದರು. ಕಸಮುಕ್ತ ಅವಳಿ ನಗರವಾಗಿಸುವ ನಿಟ್ಟನಲ್ಲಿ ಒಣ ತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ ಪ್ರಾಯೋಗಿಕ ಕಾರ್ಯ ಯಶಸ್ವಿಯಾಗಿದೆ. 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದ್ದಿಲು ಉತ್ಪಾದಿಸುವ ಕಾರ್ಯ ನಡೆಯುತ್ತಿದೆ. ಪ್ರತಿದಿನ ಸುಮಾರು 200 ಟನ್ ಒಣ ತ್ಯಾಜ್ಯ ಇದ್ದಿಲು ಆಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ. 2027 ಜನವರಿಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿದೆ. ರಾಜ್ಯದಲ್ಲಿ ಇಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಮೊದಲ ಘಟಕ ಇದಾಗಲಿದೆ ಎಂದರು. ನಮ್ಮ ಅವಳಿ ನಗರಗಳ ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಮತ್ತು ಹಸಿರು ಇಂಧನ ಉತ್ಪಾದನೆಗೆ ಮೈಲಿಗಲ್ಲಾಗಿರುವ ಈ ಯೋಜನೆಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9

0: 15ಕ್ಕೆ
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಾವೇರಿ ಜಿಲ್ಲೆಯಾದ್ಯಂತ ನಾಳೆಯಿಂದ ಆರಂಭವಾಗಿ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 0 ಯಿಂದ 5 ವರ್ಷದೊಳಗಿನ 1,51,308 ಮಕ್ಕಳಿಗೆ ಲಸಿಕೆ ನೀಡಲು ಗುರುತಿಸಲಾಗಿದೆ. ಪ್ರತಿಯೊಬ್ಬ ಮಗುವಿಗೆ ಪೋಲಿಯೋ ಲಸಿಕೆ ಹಾಕಲು ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಸಕಲ ಸಿದ್ದತೆ ಮಾಡಿಕೊಂಡಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ನಮ್ಮ ಸಿಸ್ಟಮ್ನಲ್ಲಿ ADR ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟು DLSA ಮತ್ತು TLSEs ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸ್ಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗ್ತದೆ.
1: ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಜರುಗಲಿದ್ದು, ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಒಂದು ಸುವರ್ಣಾವಕಾಶವಾಗಿರುತ್ತದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದ ದೇವೇಂದ್ರಪ್ಪ ಎನ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟು DLSA ಮತ್ತು TLSEs ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸ್ಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗ್ತದೆ. ಜನರಿಗೆ ಶೀಘ್ರ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕನಿಷ್ಠ 4 ರಾಷ್ಟೀಯ ಲೋಕಾದಾಲತ್ಗಳನ್ನು ಹಮ್ಮಿಕೊಳ್ತೇವೆ. 11/7/20/26 ನಿಗದಿಪಡಿಸಲಾಗಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಅವಶ್ಯಕತೆ ಇರತಕ್ಕಂಥ ಎಲ್ಲಾ ಮೀಟಿಂಗ್ಗಳನ್ನು MEC ಪ್ರಕರಣಗಳಲ್ಲಿ MEC ವಕೀಲರೊಂದಿಗೆ ಮತ್ತು ಇನ್ಶೂರೆನ್ಸ್ ಆಫೀಸರ್ರೊಂದಿಗೆ, LIC ಪ್ರಕರಣಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ, ನ್ಯಾಯಾಧೀಶರೊಂದಿಗೆ ಸಭೆಗಳನ್ನು ನಡೆಸಿ ಹೆಚ್ಚಿನ ಪ್ರಕರಣಗಳನ್ನು ಲೋಕಾದಾಲತ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಚರ್ಚೆಯ ಫಲವಾಗಿ 8,262 ನಮ್ಮ ಜಿಲ್ಲೆಯಲ್ಲಿ ಪೆಂಡಿಂಗ್ ಇರತಕ್ಕಂಥ ಪ್ರಕರಣಗಳು ಗುರುತು ಮಾಡಿದ್ದೀವಿ. ಆ ಪೈಕಿ 283 ಕೇಸಸ್ ಆರ್ ಆಲ್ರೆಡಿ ಸೆಟಲ್ಡ್, ರಿಮೈನಿಂಗ್ ಕೇಸಸ್ ನೀಡ್ಸ್ ಟು ಬಿ ಸೆಟಲ್ಡ್ ಅಂಡ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್.
1: ಆಕಾಶವಾಣಿಯ ಚಿತ್ರದುರ್ಗ ಕೇಂದ್ರದ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾದ MS ಕೆಂಡದಮಠ್ ನಿನ್ನೆ ಚಿತ್ರದುರ್ಗದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 71 ವರ್ಷ ವಯಸ್ಸಾಗಿತ್ತು. 1979ರಲ್ಲಿ ಗ್ರಂಥಪಾಲಕರಾಗಿ ಆಕಾಶವಾಣಿ ಕೊಚ್ಚಿನ್ ಕೇಂದ್ರದಲ್ಲಿ ಸೇವೆಯನ್ನು ಪ್ರಾರಂಭಿಸಿ, ತದನಂತರ ಬೆಂಗಳೂರು ಹಾಗೂ ಧಾರವಾಡದಲ್ಲಿ ಪ್ರಸಾರ ನಿರ್ವಾಹಕರಾಗಿ, ಕಾರ್ಯಕ್ರಮ ನಿರ್ವಾಹಕರಾಗಿ ಚಿತ್ರದುರ್ಗ ಮತ್ತು ವಿಜಯಪುರ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ಚಿತ್ರದುರ್ಗದಲ್ಲಿ 2015ರಲ್ಲಿ ನಿವೃತ್ತಿ ಹೊಂದಿದ್ದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ, ಮಹತ್ವಾಕಾಂಕ್ಷಿ ಯೋಜನೆ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:15:30. ಇನ್ನೀಗ ಭಾವಗೀತೆಗಳ ಕಾರ್ಯಕ್ರಮ ಕೇಳುವರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಕೆಲವು ಭಾವಗೀತೆಗಳನ್ನು.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಕೆಲವರೇ, ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸುವಿರಿ.

0: ಆಕಾಶವಾಣಿ ಸಮಯ 7:34, ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಎರಡು ದಿನಗಳ ಕರ್ನಾಟಕ ಭೇಟಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಷೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನೆಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920ಕ್ಕೆ ಏರಿಕೆ, ಸುಮಾರು 3300.

ಮಂದಿ ಗಾಯಾಳು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. ಎಫ್ಐಎಚ್ ಪುರುಷರ ಪ್ರೊಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟ್ರಪತಿಯವರು ಇಂದು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ.

0: ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದಿನಿಂದ 29ರವರೆಗೆ ಸೀಷೆಲ್ಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು, ಸೀಷೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೀಷೆಲ್ಸ್ ಅಧ್ಯಕ್ಷರಾದಂತಹ ಡಾ ಪ್ಯಾಟ್ರಿಕ್ ಹಾರ್ಮನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸೀಷೆಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು, ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಲ್ಲಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಮತ್ತು ಮಾಲೀಕರು ಕೂಡ ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಭಾರತ ಮತ್ತು ಯುಕೆ ನಡುವಿನ ವ್ಯಾಪಾರ ಬಾಂಧವ್ಯ, ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಮೂಲಕ ಒಂದು ಐತಿಹಾಸಿಕ ಮೈಲಿಗತ್ತಿನತ್ತ ಸಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಉದ್ಯಮ ನಾಯಕರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹೊಸ ಆರ್ಥಿಕ ಒಪ್ಪಂದ ಪ್ರಗತಿಯ ಹಲವು ಬಾಗಿಲುಗಳನ್ನು ತೆರೆಯಲಿದೆ. ಆದ್ದರಿಂದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಗೊಳಿಸಲು, ನಾವೀನ್ಯತೆಯನ್ನು ಉತ್ತೇಜಿಸಲು ಹಾಗೂ ಉಭಯ ರಾಷ್ಟಗಳ ಪರಸ್ಪರ ಸಮೃದ್ಧಿಗಾಗಿ ಉಭಯ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮತ್ತು ಮಹತ್ವಾಕಾಂಕ್ಷೆಯೊಂದಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ವೆನೆಜುವೆಲಾದಲ್ಲಿ ನಡೆದಂತಹ ಎರಡು ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 920ಕ್ಕೆ ಏರಿಕೆಯಾಗಿದ್ದು, ಸುಮಾರು 3,300 ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದಂತಹ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವಂತಹ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7 ತೀವ್ರತೆಯ ಭೂಕಂಪ ಸಂಭವಿಸಿದ್ದು, ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದಂತಹ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆಗೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷರಾದಂತಹ ಡೆಲ್ಸಿ ರೋಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಭಾರತ ಸರ್ಕಾರದ ಆಪರೇಷನ್ ಅಮಿಸ್ಟಾಡ್ ಮೂಲಕ ವೆನೆಜುವೆಲಾಗೆ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ವಾಯುಸೇನೆಯ 2 ಎಂಸಿಸಿ C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳ ಜೊತೆಗೆ ನಿನ್ನೆ ವೆನೆಜುವೆಲಾಕ್ಕೆ ಪ್ರಯಾಣ ಬೆಳೆಸಿದವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು 2 ಭೇಷ್ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿವೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹರ್ಮುಜ್ ಜಲಸಂಧಿಯಲ್ಲಿ ಕಂಟೈನರ್ ಹಡಗಿನ ಮೇಲೆ ನಡೆದಂತಹ ಡ್ರೋನ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ನೆಲೆಗಳು ಮತ್ತು ರೆಡಾರ್ ಕೇಂದ್ರಗಳ ಮೇಲೆ ವೈಮಾನಿಕ ದಾಳಿ ನಡೆಸಿದೆ. ಕದನ ವಿರಾಮ ಒಪ್ಪಂದ ಉಲ್ಲಂಘಿಸಿರುವಂತಹ ಇರಾನ್ ಇದರ ಪರಿಣಾಮ ಎದುರಿಸಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿದಾಳಿಗೆ ತಕ್ಷಣದ ಮತ್ತು ನಿರ್ಣಾಯಕ ತಿರುಗೇಟು ನೀಡಲಾಗುವುದು ಎಂದು ಇರಾನ್ ಸೇನಾ ವಕ್ತಾರ ಇಬ್ರಾಹಿಂ ಅಲ್ ಫಿಕಾರ್ ಪ್ರತ್ಯುತ್ತರ ನೀಡಿದ್ದಾರೆ. ಇದಕ್ಕೂ ಮುನ್ನ ಒಮಾನ್ ಕರಾವಳಿಯಲ್ಲಿ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯ ಹಿನ್ನೆಲೆಯಲ್ಲಿ ರಾಷ್ಟೀಯ ಕಡಲ ಸಂಸ್ಥೆ IMO ಈ ಮಾರ್ಗದಲ್ಲಿ ಸಿಲುಕಿರುವ ಹಡಗುಗಳ ಸ್ಥಳಾಂತರ

0: ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ದೀರ್ಘಕಾಲೀನ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯುಳ್ಳಂತಹ ಮಹತ್ವದ ಸಹಮತ ಸೂತ್ರವನ್ನು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪ್ರಕಟಿಸಿದ್ದಾರೆ. ಈ ಪ್ರಸ್ತಾವಿತ ಒಪ್ಪಂದದಡಿಯಲ್ಲಿ ಕದನ ವಿರಾಮ ಜಾರಿಗೆ ಬರಲಿದ್ದು, ಇದಕ್ಕಾಗಿ ಹೆಜ್ಬುಲ್ಲಾ ಸಂಘಟನೆಯು ಇಸ್ರೇಲ್ ಮೇಲಿನ ಎಲ್ಲಾ ದಾಳಿಗಳನ್ನು ನಿಲ್ಲಿಸಿ ದಕ್ಷಿಣ ಲೆಬನಾನ್ನಿಂದ ಸಂಪೂರ್ಣವಾಗಿ ಹಿಂದೆ ಸರಿಯಬೇಕಾಗುತ್ತದೆ. ಈ ಒಪ್ಪಂದ ಆ ಪ್ರದೇಶದಲ್ಲಿ ಸ್ಥಿರತೆಯನ್ನು ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಾಗಿದೆ ಎಂದು ಮಾರ್ಕೋ ರೂಬಿಯೋ ಬಣ್ಣಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜುಲೈ 3ರಿಂದ ಪ್ರಾರಂಭವಾಗುವಂತಹ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಜಮ್ಮು ಜಿಲ್ಲೆಯಾದ್ಯಂತ ವ್ಯಾಪಕವಾದ ಗಸ್ತು ಮತ್ತು ಶೋಧ ಕಾರ್ಯಾಚರಣೆಗಳನ್ನು ನಡೆಸುವ ಮೂಲಕ ಭದ್ರತಾ ಪಡೆಗಳು ಸಿದ್ದತೆಯನ್ನು ತೀವ್ರಗೊಳಿಸಿವೆ. ಗಡಿ ಕಣ್ಗಾವಲು ಬಲಪಡಿಸಲು ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳನ್ನು ತಡೆಯಲು ಪೊಲೀಸರು ಸಿಐಎಸ್ಎಫ್ ಮತ್ತು ಬಿಎಸ್ಎಫ್ ಪಡೆಗಳ ಜೊತೆಗೆ ಅರ್ನಿಯಾ ಗಡಿ ಪ್ರದೇಶದಲ್ಲಿ ಗಸ್ತು ಕಾರ್ಯ ನಡೆಸಿವೆ. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಮುಂಬರುವ ಯಾತ್ರೆಯ ಸಮಯದಲ್ಲಿ ಯಾತ್ರಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಸುರಕ್ಷಿತ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಪೊಲೀಸರು ಮತ್ತು ಸಿಆರ್ಪಿಎಫ್ ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯ ಕಟಲ್ ಬಟಾಲ್ ತಹರಾ ಮತ್ತು ಬಜಾಲ್ಟಾ ರೈಲು ನಿಲ್ದಾಣಗಳಲ್ಲಿ ಶೋಧ ಕಾರ್ಯಾಚರಣೆಗಳನ್ನು ನಡೆಸಿವೆ. ಈ ನಡುವೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಅಮರನಾಥ ಯಾತ್ರಾ ಮಾರ್ಗದ ಸುತ್ತಮುತ್ತ ಮೇಲ್ವಿಚಾರಣೆಗಾಗಿ ತಂತ್ರಜ್ಞಾನ ಆಧಾರಿತ ಕಣ್ಗಾವಲು ಉಪಕ್ರಮ ಪ್ರಾಜೆಕ್ಟ್ ಹಾಕ್ ಐ ಅನ್ನು ಪ್ರಾರಂಭಿಸಿವೆ. ಮುಂಬರುವ ಅಮರನಾಥ ಯಾತ್ರೆಗಾಗಿ ವಿಸ್ತೃತ ಭದ್ರತಾ ಗ್ರಿಡ್ನ ಭಾಗವಾಗಿ ಅನಂತನಾಗ್ ಪೊಲೀಸರು ಈ ಉಪಕ್ರಮವನ್ನು ಅನಾವರಣಗೊಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ನೀವು ಕಾರ್ಯಕ್ರಮವನ್ನು ಕೇಳಬಹುದಾಗಿದೆ. ಲಂಡನ್ನಲ್ಲಿ ನಡೆದ ಎಫ್ಐಎಚ್ ಪುರುಷರ ಪ್ರೊ ಲೀಗ್ ಹಾಕಿ ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು 7-1 ಗೋಲುಗಳ ಭಾರಿ ಅಂತರದಿಂದ ಮಣಿಸಿದೆ. ಪಂದ್ಯದ ಆರಂಭದಲ್ಲೇ ಪಾಕಿಸ್ತಾನದ ಅಬೂಬಕರ್ ಗೋಲು ಗಳಿಸಿ ಮುನ್ನಡೆ ತಂದುಕೊಟ್ಟರಾದರೂ ನಂತರ ಭಾರತ ಪ್ರಬಲ ಸ್ಪರ್ಧೆ ನೀಡಿ 7 ಆಟಗಾರರು ತಲಾ 1 ಗೋಲನ್ನು ಗಳಿಸಿ ಭಾರಿ ಮುನ್ನಡೆಯಲ್ಲಿ ಪಂದ್ಯವನ್ನು ಗೆದ್ದುಕೊಂಡರು. ಭಾರತ ತಂಡ ನಾಳೆ ನಡೆಯಲಿರುವ ತನ್ನ ಮುಂದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಮ್ಯಾಸಚೂಸೆಟ್ಸ್ನಲ್ಲಿ ಬಾಸ್ಟನ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ನಾರ್ವೆ ವಿರುದ್ದ 4-1 ಗೋಲುಗಳ ಗೆಲುವನ್ನು ದಾಖಲಿಸಿದೆ. ಫ್ರಾನ್ಸ್ ಪರ ಉಸ್ಮಾನೆ ಡೆಂಬೆಲೆ ಪಂದ್ಯದ ಮೊದಲಾರ್ಧದಲ್ಲೇ ತ್ರಿವಳಿ ಗೋಲುಗಳನ್ನು ಗಳಿಸಿ ತಂಡ ಐ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆಯಲು ನೆರವಾದರು. ಇದೇ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೆನೆಗಲ್ ತಂಡ ಇರಾಕ್ ವಿರುದ್ದ 5-0 ಗೋಲುಗಳ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ಕರ್ನಾಟಕ ಭೇಟಿ, ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920ಕ್ಕೆ ಏರಿಕೆ, ಸುಮಾರು 3,300 ಮಂದಿ ಗಾಯಾಳು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. ಎಫ್ಐಎಚ್ ಪುರುಷರ ಪ್ರೊ ಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ದ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಹೊಸ ಲವ್ ಸ್ಟೋರಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಕೊಡುವಾಗ್ಲೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ, ಅವನು ಒಲ್ದ್ರೆ ಕೊರಡು ಕುದ್ರಿ ಬಂಗಾರ ಬಾಳುವ, ಅಕ್ರೆ ಮಾತಾಯಿ ಭಿಕ್ಷೆ ಹಾಕುವ ಅಂದವನೇ ಮಾದೇವ.
1: ಯಮರಾಜ ಸ್ಕೆಚ್ಚ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಹಲೋ ಯಮ ಚಿತ್ರದ ಗೀತೆಯನ್ನು ಇದುವರೆಗೆ ರಾಜೇಶ್ ಕೃಷ್ಣನ್, ದೊಡ್ಡಣ್ಣ ಹಾಗೂ ಸಂಗಡಿಗರ ಸ್ವರದಲ್ಲಿ ಕೇಳಿದ್ರಿ. ಈಗ ಕಾರ್ಯಕ್ರಮದ ಕೊನೆಯ ಗೀತೆ ಗುನ್ನಾ ಚಿತ್ರದ್ದು, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರಾ.

ಕೆಲವರು ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಮತ್ತು ಚಿತ್ರಗೀತೆಗಳನ್ನು ಈ ಬೆಳಗ್ಗೆ 8:30 ಹಾಗೂ ಬೆಳಗ್ಗೆ 9:30 ಆಲಿಸಲಿದ್ದೀರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 8:00 ಆಗುತ್ತಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನು.

0: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
1: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
2: ಎಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವರಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijaypuraakashavani@gmail.com.
3: ಚಿಲಿಪಿಲಿ ಹಕ್ಕಿಗಳು ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಸುಬ್ರಹ್ಮಣ್ಯ ಧಾರೇಶ್ವರ್.

ಹೆಚ್ಚಾಗುತ್ತಿದೆ. ಧರೆಗೆ ಬಿಸಿಲು ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ.

0: ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಣಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ನೀರು ಸೇ ಸೊಗಸು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
3: ಕೆಳಗರೆ, ಈಗ ಕಾರ್ಯಕ್ರಮದ ಕೊನೆಯ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಸ್ವರದಲ್ಲಿದೆ. ಚಿತ್ರ ಭೀಮಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್.

0: ಕೆಲವರು ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಬೆಳಗ್ಗೆ 9:30 ಆಲಿಸಲಿದ್ದೀರಿ. ಸಮಯ ಈಗ 9:00. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 STD ಕೋಡ್ ಸಂಖ್ಯೆ 08352.
3: June 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ June 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
5: ಏ ಬಾರೇವಾ, ಏ ಬಾರೋಪ್ಪ ಬಾಯ್ಲೆ, ಏ ಬಾಯ್ಲೆ ಹೋ ಬಾಯ್ಲೆ.
6: ಅಯ್ಯಯ್ಯ ಹಣಮು ಹಿಂಗ್ಯಾಕ್ ಹೋದ್ರತಾನೆ ಬಾಯಮ್ಮ, ಅವ್ರಿಗೆ ಏನ್ ಕಿಮ್ಮತ್ತಿಲ್ಲ ಏನ. ಏ ಹಣಮು ಹಣಮು
5: ಅಕ್ಕ ಏನಿದು
6: ಮತ್ತೆ.

0: ಬಾರೇ ಏನ್ ಕರಿಬೇಕು ನನಗ, ಏನ್ ಕರಿಬೇಕ, ಏನ್ ಕರಿಬೇಕು ನನಗ?
1: ಏ ದಮಡಿಯೋ ಹಣಮು, ಅಲೋ ಎಟ್ಟೊತ್ತಾಯ್ತು ಓದ್ರಾಕತ್ತಿ? ನಾನು ಈ ಕಡೆ ಓದ್ರಾಕತ್ತಿ, ನೀ ಆ ಕಡೆ ಓದ್ರಾಕತ್ತಿ, ಯಾರಿಗೆ ಓದ್ರಾಕತ್ತಿ ಅಂತಪ್ರಿ?
0: ಏ ಅವರು ಹೊಲಸು ಕೆಲಸ ತಗೋದ ಮಾಡ್ತಾರಲ್ಲ ಅವ್ರಿಗೆ, ಏನದು ನೋಡು ಹೆಂಗ ಕಪಡ ಇಟ್ಕೊ ಬಂದಾರ, ಏನದು ಅವ್ರಿಗೆ ಕರಾಗತ್ತಿರಿ, ಅವ್ರಿಗೆ ಅದಕ್ಕೆ ಕಿಮ್ಮತ್ ಕೊಡುದ ಅವ್ರಿಗೆ?
1: ಏ ಸಾವ್ಕಾಸ್ ಮಾತಾಡು ಮಾರಾಯ, ಎಲ್ರು ಕೇಳಿಸ್ಕೊಂಡಾರ ಅವ್ರು, ಅವ್ರಿಗೆ ಏನು ಕಿಮ್ಮತ್ ಇಲ್ಲೇನು?
0: ಅವ್ರಿಗೆ ಸಾವ್ಕಾಸ್ ನೋಡ್ರಿ ಹೆಂಗಂದ್ರೆ ನೋಡ್ರಿ, ಎಲ್ಲ ಬಗ್ಗೆ ಬಳಕತ್ತಾರ ಹಂಗ?
1: ಏ ಏ ಬಾಯಿ ಒಂದಿಟ್ಟು ಹತ್ತೇಡಿ, ಎಲ್ಲರು ಕೇಳಿಸ್ಕೊಂಡ್ರ ಅಂದ್ರೆ ಹಿಂದಾಡ ನಿನ್ನ ಮನೆ ಮುಂದಿನ ಕಸ, ನಿನ್ನ ಮನೆಯನ್ನ ಕಸ ನಿನ್ನ ಮನೆ ಮುಂದೆ ಬೀಳ್ತೈತಿ.
0: ಯಾಕೆ ನಾ ಟ್ಯಾಕ್ಸ್ ಕಟ್ಟೆ ಹೇಳಕ್ಕೆ ನಾನು ಕಟ್ತಿರಲ್ಲ, ಅವ್ರಿಗೆ ಯಾಕೆ ಮರ್ಯಾದ ಕೊಡುದ?
1: ಹೌದಾ, ಟ್ಯಾಕ್ಸ್ ಕಟ್ತೀಯ? ಒಂದೇಳೆ ನೀ ಟ್ಯಾಕ್ಸ್ ಕಟ್ಟಿದ್ರು ಮತ್ತೆ ಕಸ ಹುಡುಗಾಕತ್ತ ಅವ್ರಿಗೆ ಬಿಟ್ಟಾರ, ಅವ್ರ ಹುಡುಗ್ಲಿಲ್ಲಂದ್ರೆ ಏನು ಮಾಡ್ತೀಪ್ಪ ನೀ?
0: ಹಾ ಏನು ಹೇಳಕತ್ತೆ ಇದು?
1: ಹ್ಞೂ ಮತ್ತೆ ನೋಡ, ಒಂದೇ ದಿನ ಬಿಟ್ರಂತ ಇಟ್ಕೋರಪ್ಪ, ನಿನ್ನ ಮನೆ ಕಸ ಎಲ್ಲಿ ಚೆಲ್ತಿ ಹೇಳಿ ನೀನು? ಎಷ್ಟು ದಿನ, ಒಂದು ದಿನ, ಎರಡು ದಿನ ಮನೆ ಮುಂಚೆ ಚೆಲ್ತಿ? ಅದೇ ಒಂದು ತಿಪ್ಪಿ ಹಾಕೊಂಡಿರ್ತೈತಿ, ಹಿಂದಾಡಿ ಅದ್ರದಿಂದ ಹುಳ ಉಪ್ಪಡಿ ಆಗ್ತಾವೆ, ಕುಂದ್ರಾಕಾಗೋದಿಲ್ಲ, ಕೆಟ್ಟ ವಾಸನೆ ಬರ್ತೈತಿ. ಅಂಥದ್ದು ಅವ್ರು ತೊಗೊಂಡು ಹೋಗ್ತಾರೆ ಕಸ, ಅಂಥವ್ರಿಗೆ ಎತ್ತಾಗ್ರೆ ಮಾತಾಡ್ತೀಯಲ್ಲೋ ನಿನ್ನ ಹಣಮು.
0: ಕಿಮ್ಮತ್ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕು ಅವ್ರಿಗೆ.
1: ಏ ಕಿಮ್ಮತ್ ಅಂದ್ರೆ ನಿನಗೆ ಅವ್ರಿಗೆ ಶಾಲ್ ಓದಿಸಿ ಸನ್ಮಾನ ಮಾಡತ್ ಹೇಳಾಕತ್ತಿಲ್ಲೋ, ಕೇಳ ಒಂದಿಟ್ಟು ಅಕ್ಕನ ಮಾತ
0: ಕೇಳಬೇಕು.
1: ನೋಡಪ್ಪ, ಅವ್ರು ಅದಾರತ್ ಹೇಳಿ ಎಲ್ಲ ಸ್ವಚ್ಛ ನಡೆದೈತಿ, ನಂದು ನಿಂದು ಜಗತ್ತ, ಮನೆ ಓಣಿ ಊರ ಉಪಚಾರ ಎಲ್ಲ ಹೌದಿಲ್ಲ? ಒಂದು ವೇಳೆ ನೋಡು ಅವರ ಬರಲಿಲ್ಲ ತಿಟ್ಕೋರಪ್ಪ, ಎರಡು ದಿನ ಸ್ಟ್ರೈಕ್ ಮಾಡಿದ್ರಂತ ಇಟ್ಕೋ, ಏನೋ ಅವ್ರ ಬೇಡಿಕೆ ಈಡೇರಿಸೊಲಾಂದಾರೆ ಆಗಲಿ, ಅವ್ರ ವೈಯಕ್ತಿಕ ಮನೆಯೊಳಗಿನ ಕೆಲಸರೇ ಆಗಲಿ, ಅವಾಗ ಕಸ ನೋಡಿಲ್ಲ, ಯಾಕೆ ಕಸದವ್ರು ಬಂದಿಲ್ಲ ಕಸ್ತರು, ಅವಾಗ ಗೊತ್ತಾಗ್ತೈತೆ ನಿನಗೆ ಅವ್ರ ಮಹತ್ವ, ಹೌದಿಲ್ಲ? ಮಾನ್ಯ ನಿನ್ನ ಮನ್ಯಾಗ ಬರ್ತಡೇ ಮಾಡಿದಿ ಮಗಂದು, ಎಷ್ಟು ಕಸ ಬಿದ್ದಿತ್ತು ಏನು ಸುದ್ದಿ? ಒಂದಿನಾರ ಹೋಗಿ ಚೆಲ್ದೇನು ನಿನ್ನ ಹೆಂಡ್ತಿ ಒದ್ರೆ ಒದ್ರಿದ್ಲು, ಕಸ ಚೆಲ್ ಬರ್ರಿ ಕಸ ಚೆಲ್ ಬರ್ರಿ ಅಂತೇಳಿ? ಏ ಕಸ್ತವ್ರು ಬರ್ತಾರೆ ಬಿಡು ಅಂತೇಳಿ ಹೊತ್ಕೊಂಡು ಹೊತ್ಕೊಂಡು ಮಕ್ಕೊಂದಿ ಕೌದಿ. ಮತ್ತೆ ನಿನಗೇನು ನಿನಗರೆ ಒಟ್ಟ ನನಪ ಇರುವುದಿಲ್ಲಪ್ಪ, ಪಾಪ ಅದು ನಿನ್ನ ಹೆಂಡ್ತಿ ಹೇಳ್ಕೋತ ಬಿಳ್ಕೋತ ಶಾಲಿ ಕಲ್ಸಕ್ಕೆ ಹೋಗ್ತಾಳ ಅಂತಾರ, ಅದನ್ನೆಲ್ಲ ಕೆಲಸ ಮಾಡಿ ಯಾಕೆ ಮಾಡಿದಳು ಗೊತ್ತಾಗ್ತಿಲ್ಲ ನಿನಗೆ?
0: ಹೌದೇ ಕೈ ಗೊತ್ತಾಗ್ತ ಒಂದು ನಾಯಿ ಸತ್ತಿತ್ತವ ಪಾಪ ಅವರ ಬಂದು.
1: ಮತ್ತೆ ಆ ಮೂಗು ಮುಚ್ಕೊಂಡು ಮೂಗು ಮುಚ್ಕೊಂಡು ಓಣ್ಯಾನವ್ರು ನೀವು ಕೂಡಿ ಅಡ್ಡಾಡಕತ್ತಿದ್ರಿ, ನಿನ್ನ ಮಕ್ಳು ಇದ್ರ ನೀವು ಇದ್ರ ಹಾ ಪಾಪ ಅಂತ ಕೆಲಸ ಅವ್ರು ಮಾಡ್ತಾರೆ ಇಲ್ಲಿ ಹೇಳಿ. ಹಾ ಮತ್ತೆ
0: ಮತ್ತೊಂದು ಕಣ್ಣ ಕಣ್ಣದ್ರಿಗೆ 8 ದಿವಸ ಆಗಿತ್ತು ಆ ಡ್ಯಾನೇಜ್ ತುಂಬಾ ಹೊಲಸ್ಟ್ ಆಗ್ತಿದ್ದವ, ಅದನ್ನ ಮೂಗು ಮುಚ್ಕೊಂಡು ಅಡಕತ್ತಾರ.
1: ಹಾ ಮತ್ತೆ
0: ಯಾರು ಮಾಡ್ಲಿ ನೋಡಕ್ಕ,
1: ಅದನ್ನೇನು ಏನ್ ನಿನಗ್ ಮಾಡಕ್ಕಾಗ್ತೈತೆ ಹೇಳ್ ನೀ ಏನ್ ಮಾಡೋದು? ಮತ್ತೆ ಅವ್ರಿಗೆ ಫೋನ್ ಹಚ್ಚಿ ಕರಿಬೇಕು, ಅವಾಗ ಅವ್ರ ಮಾತು ಅವಾಗ ಗೊತ್ತಾಗುತ್ತೆ. ಹಾ ಮತ್ತೆ ಅದಕ್ಕೆ ನಿನಗೇನು ಅವ್ರಿಗೆ ನಾ ಹೇಳ್ದಲ್ಲ ಆಗಳಿ, ಅವ್ರಿಗೇನ ನೀ ಏನು ಬೇರೆ ರೊಕ್ಕ ಕೊಡ್ತೀಯ? ನಿನ್ನ ಮನೆದಿಂದ ಏನು ರೊಕ್ಕ ಕೊಡ್ತೀಯ, ನೀರು ಕೊಡ್ತೀಯ, ಏನು ಕೊಡ್ತೀಯ? ಅದಕ್ಕೆ ನಾ ಏನು ಹೇಳೋದು, ಅವ್ರನ್ನ ಚಂದಂಗೆ ಮಾತಾಡಿಸ್ಬೇಕಪ್ಪ, ಯಪ್ಪ ಎಣ್ಣ ಅಂದೆ ಅಂದ್ರೆ ಸ್ವರ್ಗ ಸುಖ ಅಂತ ಹೇಳ್ಯಾರ. ಹಾಂ ಅದಕ್ಕೆ ಅವ್ರನ್ನ ಏನು ಮಾಡೋದು, ನೀನು ಏನೂ ಮಾಡಬೇಕಾಗಿಲ್ಲ, ನೀನು ಮರ್ಯಾದೆ ಕೊಡ್ರಿ ನಾನು ಮನೆ ಹಿಂದದಾರಲ್ಲ ಅವರು.
0: ಹೌದು
1: ಮೊನ್ನೆ ಆ ಸೋಮಣ್ಣನ ಮಗನ ಗೆಡ್ಡಿ ಕೊಟ್ಟಿನಿ.
0: ಹೌದಾ?
1: ಅದಕ್ಕೆ ಈಗ ನಾನು ನೋಡಿದ್ರೆ ಒಟ್ಟ ನಾನು ಮುಂದಾಯುವುದಿಲ್ಲವ. ಹಾಂ ಈಗ ನಿನಗೂ ಕೊಡಬೇಕಂದೆ ದೊಡ್ಡವ ಕೂತಿಯಲ್ಲ. ನೋಡಪ್ಪ ಅವರು ಮನುಷ್ಯರು ಅದಾರ, ಅವರಿಂದ ನಮ್ಮ ನಾಡು ಸ್ವಚ್ಛ ಆಗ್ತೈತಿ, ನಮ್ಮ ಓಣಿ ಸ್ವಚ್ಛ ಆಗ್ತೈತಿ, ನಮ್ಮ ಆಂಗ್ಲ ಸ್ವಚ್ಛ ಆಗ್ತದೆ ಅಂದ್ರೆ ಬರೀ ಮರ್ಯಾದೆ ಕೊಡು. ಮರ್ಯಾದೆ ಅಂದ್ರೆ ಏನ ಹೇಳಿದೆಲ್ಲ, ಅವ್ರಿಗೇನು ಭಾಳ ಮಾಡಬೇಕಾಗಿಲ್ಲ, ಒಂದಿಟ್ಟು ಬ್ಯಾಸ್ಗಿತ್ತದ ಗ್ಲಾಸ್ ನೀರು ಕೊಡೋದು. ಹಾಂ ನಿನಗೆ ಭಾಳ ಮನಸ್ಸು ದೊಡ್ಡದಿತ್ತ ಒಂದು ಕಪ್ ಚಹಾ ಕೊಟ್ರೆ ನಡೀತೈತಿ, ಕರೆ ನೀನು ಈಗ ಹಿಂಗೆ ಎತ್ತಾಗ್ರೆ ಮಾತಾಡಕತ್ತಿ, ಚಾ ಏನು ಕೊಡ್ತಿ?
0: ಇಲ್ಲ ಮೇಲೆ ಕೊಡ್ತೀರಾ ಇಷ್ಟ ಇಲ್ಲ ತಿಳಿಸಿ ಹೇಳಿದೆ, ನಾ ಕೊಡ್ಲಿಕ್ಕೆ ಏನಾಗತ್ತವ, ಮತ್ತು ಬಿಸಿಲು ಬೇರೆ ಅದ. ಹೌದಿಲ್ಲ ಅಕ್ಕ.
1: ಹಾಂ ಮತ್ತೆ ಅದಕ್ಕೆ ಕೇಳ್ತೀನಿ ನೋಡು, ಎಲ್ಲರಿಗೆ ಮರ್ಯಾದೆ ಕೊಡಬೇಕು, ಅವ್ರವ್ರ ಕೆಲಸ ಅವ್ರವ್ರಿಗೆ ದೊಡ್ಡದು, ಹೌದಿಲ್ಲ? ಈಗ ಯಾರು ಕೆಲಸ ಯಾರು ಮಾಡಿದ್ರೆ ಅವ್ರು ಮಾಡಿದ್ರೇ ಚಲೋ ಅಲ್ಲಿ ಹೇಳಿ. ಮತ್ತೆ ಬೇರೆಯವ್ರಿಗೆ ನನಗೆ ನಿನಗೆ ಆಗ್ತೈತ್ಯಾ? ಹಾಂ ಮತ್ತೆ ಅದಕ್ಕೆ ಅವರು ಏನು ಏಕೋ ಭಾವನದಿಂದ ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲರೂ ಸ್ವಚ್ಛ ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಒಂದು ಸಲ್ಯೂಟ್ ಹೊಡಿಬೇಕು ತಮ್ಮ.
0: ನೀ ಹೇಳ್ದಂಗೆ ಇನ್ಮೇಲೆ ಅವ್ರಿಗೆ ಬಂದ ತಕ್ಷಣ ನೀರು ತಗೋರಿ, ಚಾ ಬೇಕಾದ್ರೆ ತಗೋರಿ ಅಂಥೇಳಿ ನಾ ಮರ್ಯಾದೆ ಮಾಡಿ ಕಳಿಸ್ತೀನಿ ರೀ. ನನ್ನ ತಪ್ಪತ್ತಕ್ಕ ಬುದ್ಧಿ
1: ವರ್ಕು ಅಂದಿಟ್ಟು ತಲೆಯಾಗಿದ್ದನ.
0: ಆಯ್ತವ ಆಯ್ತು, ಇನ್ನಮೇಲೆ ಈ ತರ ಮಾಡಕ್ ಹೋಗಲ್ಲ. ಅವ್ರು ಬಂದ ತಕ್ಷಣ ಮರ್ಯಾದೆ ಕೊಡ್ತೀನಿ ರೀ.
1: ಆ ನಡಿ ನಡಿ ಅಲ್ಲಿ ಗಾಡಿ ಬರತ್ತೆ ನೋಡ್ ಕಸದ ಅದ್ರಾಗೆ ಹಾಕ್ ನಿಮ್ಮ.
0: ಆಯ್ತಕ್ಕ, ಒಳ್ಳೆ ಮಾಹಿತಿ ಕೊಟ್ಟಕ್ಕ, ನಮಸ್ಕಾರ ಅಕ್ಕ, ನಾನು ಆಜು ಬಾಜು ಅಂತ ಹೇಳ್ತೇನಕ್ಕ.
1: ಆಯ್ತು ಆಯ್ತು ಆಯ್ತು, ಬರ್ತೀನಿ ನಾನು. ಇನ್ನ
2: ಒಂದ್ ಬಾರಿ ಮಹಾನ್ ಸಂತರೊಬ್ಬರು ಕಿತ್ತು ತಿನ್ನೋ ಬಡತನದಲ್ಲಿರೋ ಒಬ್ಬ ವ್ಯಕ್ತಿಗೆ ಸ್ಪರ್ಶ ಮಣಿ ಅನ್ನೋ ಅಮೂಲ್ಯವಾದ ಮಣಿಯನ್ನ ಕೊಡ್ತಾರೆ. ಅದನ್ನ ಕೊಟ್ಟು ಅವರು ಹೇಗೆ ಹೇಳ್ತಾರೆ, ಇದನ್ನ 6 ತಿಂಗಳ ಒಳಗಾಗಿನೇ ಬಳಸ್ಕೊಳ್ಬೇಕು, ಇದನ್ನ ಸ್ಪರ್ಶ ಮಾಡಿದ್ರೆ ಕಬ್ಬಿಣವೆಲ್ಲವೂ ಚಿನ್ನ ಆಗ್ತದೆ ಅಂತ ಹೇಳಿದ್ರು. ಆ ವ್ಯಕ್ತಿ ತುಂಬಾ ಸಂತೋಷದಿಂದ ಆ ಗುರುಗಳಿಗೆ ನಮಸ್ಕರಿಸಿ ಆ ಮಣಿಯನ್ನ ಸ್ವೀಕರಿಸ್ತಾನೆ. ಆದ್ರೆ ಆ ವ್ಯಕ್ತಿ ತುಂಬಾ

0: ಅಲಸಿಯಾಗಿರ್ತಾನೆ. ಸಂತರು ಕೊಟ್ಟಿರುವಂತಹ ಈ ಮಣಿಯನ್ನ ಬಳಸ್ಕೊಳ್ಳಿಕ್ಕಾಗಿ ಇನ್ನೂ 6 ತಿಂಗಳ ಕಾಲ ಸಮಯ ಇದೆಯಲ್ಲ ಅಂತ ಹೇಳಿ ಮುಂದೆ ನೋಡಿದ್ರಾಯ್ತು ಅಂತ ಅದನ್ನ ಮನೆಯಲ್ಲಿ ಒಂದ್ ಕಡೆ ತೆಗೆದಿಟ್ಟು ಅದನ್ನ ಮರ್ತೇ ಹೋಗ್ಬಿಡ್ತಾನೆ. ಸ್ಪರ್ಶ ಮಣಿಯನ್ನ ಬಳಸಿ ಆ ವ್ಯಕ್ತಿ ಎಷ್ಟು ಶ್ರೀಮಂತನಾಗಿರಬಹುದು, ಹೇಗೆಲ್ಲ ಬಳಸ್ಕೊಂಡಿರಬಹುದು, ತನ್ನ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಿಕೊಂಡಿರಬಹುದು ಅಂತೆಲ್ಲ ಅಂದ್ಕೊಂಡು ಆ ಸಂತರು 6 ತಿಂಗಳ ಬಳಿಕ ಆತನ ಮನೆಗೆ ಬರ್ತಾರೆ. ಆದ್ರೆ ಆ ವ್ಯಕ್ತಿಯ ಮನೆ 6 ತಿಂಗಳ ಹಿಂದೆ ಹೇಗಿರ್ತದೋ ಅದೇ ರೀತಿ ಇರ್ತದೆ, ಅದರಲ್ಲಿ ಯಾವುದೇ ಬದಲಾವಣೆ ಆಗಿರುವುದಿಲ್ಲ. ಯಾಕೆ ಆ ಸ್ಪರ್ಶ ಮಣಿಯನ್ನ ಬಳಸ್ಕೊಂಡು ಕಬ್ಬಿಣವನ್ನ ಬಂಗಾರವನ್ನಾಗಿ ಮಾಡಿಕೊಳ್ಳಿಲ್ವಾ ಅಂತ ಆ ಸಂತರು ಆ ವ್ಯಕ್ತಿಗೆ ಕೇಳ್ತಾರೆ. ಆಲಸಿಯಾಗಿರುವಂತಹ ವ್ಯಕ್ತಿಗೆ ಆಗ ಮಣಿ ನೆನಪಾಗ್ತದೆ. ಇದನ್ನ ಕೇಳಿದ ವ್ಯಕ್ತಿ ತಕ್ಷಣಕ್ಕೆ ಮನೆಯೊಳಗೆ ಓಡಿ ಹೋಗಿ ಆಗ ಗಡಿಬಿಡಿಯಿಂದ ಅವನು ಆ ಕಡೆ ಈ ಕಡೆಗೆ ಹುಡುಕಾಡ್ತಾನೆ. ಏನ್ ಹುಡುಕಾಡ್ತಾ ಇದ್ದೀಯಾ ಅಂತೇಳಿ ಆ ಸಂತರು ಕೇಳ್ತಾರೆ. ನನ್ಗೆ 6 ತಿಂಗಳ ಕಾಲ ಬಳಸ್ಕೊಳ್ಳಿಕ್ಕೆ ಕೊಟ್ಟಿರುವಂತಹ ಸ್ಪರ್ಶ ಮಣಿಯನ್ನ ಬಳಸ್ಕೊಳ್ಳಿಕ್ಕೆ ನನ್ನಿಂದ ಆಗ್ಲೇ ಇಲ್ಲ, ನೀವ್ ಅದನ್ನ ಕೊಟ್ಟ ಹೋದ ನಂತರ ನಾನು ಅದನ್ನ ಮರ್ತೇ ಹೋದೆ ಅಂತ ಹೇಳ್ತಾನೆ. ಆಗ ಸಂತರು ಹೀಗೆ ಹೇಳ್ತಾರೆ, ಈಗ 6 ತಿಂಗಳ ಕಾಲ ಪೂರ್ತಿ ಆಗ್ಬಿಡ್ತು, ಇನ್ನು ಕೆಲವು ಕ್ಷಣಗಳು ಮಾತ್ರ ಉಳಿದಿದೆ. ತಕ್ಷಣವೇ ಮನೆಯಲ್ಲಿರುವ ಎಲ್ಲಾ ಕಬ್ಬಿಣದ ವಸ್ತುಗಳನ್ನ ತಗೊಂಡ್ ಬಾ, ಅದನ್ನಾದ್ರೂ ಚಿನ್ನವನ್ನಾಗಿ ಮಾಡೋಣ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ಇಡೀ ಮನೆ ಹುಡುಕಾಡಿ ಬಂದು ಕೇವಲ ಒಂದು ಕಬ್ಬಿಣದ ಸೂಜಿಯನ್ನ ಮಾತ್ರ ತರ್ತಾನೆ. ಆಗ ಆ ಸ್ಪರ್ಶ ಮಣಿಗೆ ಆ ಸೂಜಿಯನ್ನ ಸಂತರು ಸ್ಪರ್ಶ ಮಾಡ್ತಾರೆ. ಕಬ್ಬಿಣದ ಸೂಜಿ ಬಂಗಾರದ ಸೂಜಿ ಆಗಿಬಿಡುತ್ತದೆ. ಆದಷ್ಟು ಮಾಡೋ ಅಷ್ಟರಲ್ಲಿ ಸಂತರು ಕೊಟ್ಟಿರುವಂತಹ ಸಮಯ ಮುಗ್ದು ಹೋಗ್ಬಿಟ್ಟಿರ್ತದೆ. ನಿನಗಿದ್ದ ಭಾಗ್ಯ ಇಷ್ಟೇ ಕಣಪ್ಪ ಅಂತ ಹೇಳಿ ಆ ಸಂತರು ಮುಂದೆ ನಡೀತಾರೆ. ಶ್ರೋತೃಗಳೇ, ಕೇಳಿದ್ರಲ್ಲ ಕಥೆಯನ್ನ. ಈ ಕಥೆಯ ನೀತಿ, ಯಾರು ಆಲಸ್ಯವನ್ನ ಮಾಡ್ತಾರೋ, ಪರಿಶ್ರಮ ಪಡೋದಿಲ್ವೋ, ಅವರು ಸಿಕ್ಕಿರೋ ಭಾಗ್ಯವನ್ನ ಕಳ್ಕೊಂಡ್ ಬಿಡ್ತಾರೆ.
1: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ನಿರೂಪಣೆ
2: ಹನುಮಂತ್ ಚೌಹಾಣ್ ಹಾಗೂ ಭಾರತಿ ಸುಣಗಾರ್.
1: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಪ್ರಸ್ತುತಿ
3: ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಕೆಲವರು ಈಗ ಸಮಯ 9:10. ಇನ್ನೀಗ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಪುರಂದರದಾಸರ ಒಂದು ಪದವನ್ನು.

0: ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
2: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
1: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
3: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
0: ಕೆಲವರು ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಅರಗಿಣಿ ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.

0: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಡಾರ್ಲಿಂಗ್ ಚಿತ್ರದ ಗೀತೆಯನ್ನು ಇದುವರೆಗೆ ಅನುರಾಧ ಭಟ್ ಹಾಗೂ ನಕುಲ್ ಇವರ ಸ್ವರದಲ್ಲಿ ಕೇಳಿದ್ರಿ. ಈಗ ಮುಂದಿನ ಗೀತೆ ಚಾರ್ಲಿ ಚಿತ್ರದ್ದು, ಹಾಡಿದ್ದಾರೆ ಚಂದನ್ ಶೆಟ್ಟಿ, ಅನುರಾಧ ಭಟ್ ಹಾಗೂ ಮೇಘನಾ ಜೋಶಿ.

0: ಪೋಲಿಯೋ ಮುಕ್ತ ರಾಷ್ಟ್ರ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವರಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijaypuraakashavani@gmail.com.
3: ಕೇಳುವರೀಗ ಕಾರ್ಯಕ್ರಮ ಕೊನೆಯ ಗೀತೆ ಮೆಜೆಸ್ಟಿಕ್ ಚಿತ್ರದ್ದು, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

ಕೇಳುವರು, ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಸಮಯ ಸರಿಯಾಗಿ 10 ಗಂಟೆ.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90 ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ.

0: ಸಮಯ ಆಗಿದೆ 10:35. ಇನ್ನು ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಗಾನಗಂಗೆಯನ್ನ ಕೇಳ್ತಾ ಇದ್ದೀರಾ. ಚಂದದ ಮಾಹಿತಿಯೊಟ್ಟಿಗೆ ಸೊಗಸಾದ ಹಾಡುಗಳು ಸಹ ನಿಮ್ಮ ಮನಸ್ಸಿಗೆ ಮುದವನ್ನು ನೀಡ್ತಾ ಇದೆ ಅಂತ ಭಾವಿಸ್ತಾ, ಮತ್ತಷ್ಟು ಮಾಹಿತಿಯನ್ನ ಹೇಳೋದಾದ್ರೆ ಕೆಂಪೇಗೌಡರ ಅವರ ಕೆಲಸದ ಕುರಿತಾಗಿ ಹೇಳೋದಾದ್ರೆ, ಕೆಂಪೇಗೌಡ ಅವರು ಪರಿಸರ ಕಾಳಜಿ ಅನುಪಮ, ನೀರು ಕೃಷಿ ನಿಸರ್ಗ ಎಂಬ ಧ್ಯೇಯದೊಂದಿಗೆ ಧರ್ಮಾಂಬುದಿ ಕೆಂಪಾಬುದಿ ಹಲಸೂರು ಸೇರಿ 1000ಕ್ಕೂ ಹೆಚ್ಚು ಕೆರೆಗಳನ್ನು ಕಟ್ಟಿಸಿದ್ರು. ಕೆರೆ ಕಾಲುವೆ ಜಾಲದಿಂದ ಬರಗಾಲದಲ್ಲೂ ನೀರಿನ ತೊಂದರೆ ಆಗದಂತೆ ನೋಡಿಕೊಂಡ್ರು. ಕೆರೆ ಕಟ್ಟುವಾಗ ಮರ ಕಡಿಯಬೇಡಿ ಎನ್ನುವುದು ಅವರ ತತ್ವವಾಗಿತ್ತು. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಬೊಂಬಾಟ್ ಹೆಂಡತಿ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.
1: ಬೆಂಗಳೂರು ನಗರದ ಬ್ರಹ್ಮಚಾರಿಗಳು ನಾವು.

0: ಲೋ ಮರಿ ಹೋಗಿ ಈ ಬಟ್ಟೆ ಸ್ವಲ್ಪ ಇಸ್ತ್ರಿ ಮಾಡಿಸ್ಕೊಂಡು ಬಾಪ.
1: ಹಾಗೆ ಈ ಮಿಕ್ಸಿ ರಿಪೇರ್ ಮಾಡಿಸ್ಕೊಂಡು ಬಾಪ.
2: ಹಾಗೆ ಆ ಟೈಲರ್ ಹತ್ರ ಬ್ಲೌಸ್ ಲೂಸ್ ಮಾಡಿಸ್ಕೊಂಡು ತನ್ರಿ. ಹಾಗೆ ನಂಗೊಂದು ಕೋನ್ ಐಸ್ ಕ್ರೀಮ್ ತನ್ನಿ.
0: ಓ ಮಿಸ್ಟರ್ ಬ್ರಹ್ಮದೇವ, ಯಾವ ಕೈಲಿ ಬರ್ದ್ಯಪ್ಪ?

ಇನ್ನು ಕೆಂಪೇಗೌಡರವರು ಆರ್ಥಿಕತೆಯಲ್ಲಿ ಅವರು ವೃತ್ತಿ ಆಧಾರಿತ ಪೇಟೆಗಳನ್ನು ಸ್ಥಾಪಿಸಿದ್ರು. ಚಿಕ್ಕಪೇಟೆ, ದೊಡ್ಡಪೇಟೆ, ಅರಳೆಪೇಟೆ, ರಾಗಿಪೇಟೆ, ಬಳೆಪೇಟೆ, ನಗರ್ತಪೇಟೆ ಮೂಲಕ ಪ್ರತಿಯೊಂದು ಕಸಬಿಗೂ ಸಹ ಸ್ಥಳಾವಕಾಶವನ್ನು ಕಲ್ಪಿಸಿದ್ರು. ರೈತರಿಗೆ ಕಡಿಮೆ ತೆರಿಗೆ, ಕಷ್ಟಕಾಲದಲ್ಲಿ ವಿನಾಯಿತಿ ನೀಡಿ ಭೂಮಿ ಇಲ್ಲದವರಿಗೆ ಭೂಮಿಯನ್ನು ಹಂಚಿದ್ರು. ವ್ಯಾಪಾರಿಗಳಿಗೆ ಸುರಕ್ಷಿತ ಮಾರ್ಗ ಕಲ್ಪಿಸಿ ಬೆಂಗಳೂರನ್ನು ದಕ್ಷಿಣ ಭಾರತದ ವ್ಯಾಪಾರ ಕೇಂದ್ರವಾಗಿ ಮಾಡಿದ್ರು. ಮಾಗಡಿ, ಸಾವನದುರ್ಗ, ಹುತ್ರಿದುರ್ಗ, ಗಿರಿದುರ್ಗಗಳನ್ನು ಕಟ್ಟಿ ರಕ್ಷಣೆಯನ್ನು ಬಲಪಡಿಸಿದ್ರು. ಆದರೂ ಗೆಲುವು ಮುಖ್ಯವಲ್ಲ, ಗೆದ್ದ ನಂತರವೂ

ಮನುಷ್ಯರಾಗಿ ಉಳಿಯುವುದು ಮುಖ್ಯ ಎಂದು ಪ್ರತಿಪಾದಿಸಿದ್ರು. ಮಾತುಕತೆ ಸಂಧಾನಕ್ಕೆ ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ರು ನಮ್ಮ ಕೆಂಪೇಗೌಡರು. ಈಗ ಕೇಳಿ ಮನು ಅವರು ಹಾಡಿರುವಂತಹ ಲಕ್ಷ್ಮೀ ಮಹಾಲಕ್ಷ್ಮೀ ಚಿತ್ರದ ಗೀತೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಬೆಂಗಳೂರು ಕುರಿತಾಗಿ, ಕೆಂಪೇಗೌಡರ ಕುರಿತಾಗಿ ಚಂದದ ಹಾಡುಗಳು ಬರ್ತಾ ಇದೆ. ಹೀಗೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದಂತಹ ನಮ್ಮ ಕೆಂಪೇಗೌಡರಿಗೂ ಸಹ ಕಷ್ಟದ ದಿನಗಳು ಎದುರಾಗಿತ್ತಂತೆ. ಹೇಗೆ ಅಂತೀರಾ? ಅವರ ಜನಪ್ರಿಯತೆ ಸಹಿಸದ ಅಳಿಯ ರಾಮರಾಯ 1560ರಲ್ಲಿ ಅವರನ್ನು 5 ವರ್ಷಗಳ ಕಾಲ ಸೆರೆಮನೆಯಲ್ಲಿಡ್ತಾರಂತೆ. ಆದರೆ ಕೆಂಪೇಗೌಡರು ಬಯಸಿದ್ರೆ ಯುದ್ಧವನ್ನು ಮಾಡಬಹುದಿತ್ತು. ಆದರೆ ಸಂಪತ್ತು ಅಧಿಕಾರಕ್ಕಿಂತ ಜನರ ಸಂಪತ್ತು ಮತ್ತು ಅವರ ಜೀವ ಅತ್ಯಮೂಲ್ಯ ಎನ್ನುವ ನಂಬಿಕೆಯಿಂದ ಕೆಂಪೇಗೌಡರು ಆ ಶಿಕ್ಷೆಯನ್ನು ಅನುಭವಿಸ್ತಾರೆ. ಬಿಡುಗಡೆಗಾಗಿ ರಾಮರಾಯನ ಮುಂದೆ ಅಂಗಲಾಚಲಿಲ್ಲ. ರಾಮರಾಯನಿಗೆ ಅಪಾರವಾದ ಸಂಪತ್ತು ಕೊಡಬೇಕಾದಾಗ ಪ್ರಜೆಗಳ ಮೇಲೆ ತೆರಿಗೆಯ ಹೊರೆ ಹಾಕಬಾರದು ಎಂದು ಮಗನಿಗೆ ಕಟ್ಟಪ್ಪಣೆ ಮಾಡಿದ್ರಂತೆ. ಶಿಕ್ಷೆ ಅನುಭವಿಸಿ ರಾಜ್ಯಕ್ಕೆ ಮರಳಿದ ನಂತರ ರಾಜ್ಯಭಾರ ಮಗನಿಗೆ ಒಪ್ಪಿಸಿ ವಾನಪ್ರಸ್ಥಾಶ್ರಕ್ಕೆ ಹೋಗಿ 1569ರಲ್ಲಿ ನಿಧನವನ್ನು ಹೊಂದುತ್ತಾರೆ. ಈಗ ಕೇಳಿ ಉದಿತ್ ನಾರಾಯಣ್ ಅವರು ಹಾಡಿರುವಂತಹ ಲಾಲಿ ಹಾಡು ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ ಈ ಗೀತೆಗಿದೆ.

ಕೆಂಪೇಗೌಡರವರು ಅನ್ನಕ್ಕಿಂತ ಅಕ್ಷರ ಮುಖ್ಯ ಎಂದು ಪಾಠಶಾಲೆಯನ್ನು ಸ್ಥಾಪಿಸಿದ್ರು. ಕನ್ನಡದಲ್ಲಿ ಆಡಳಿತ ನಡೆಸಿ ಭಾಷಾಭಿಮಾನವನ್ನ ಮೆರೆದ್ರು. ಗವಿ ಗಂಗಾಧರೇಶ್ವರ ದೇವಾಲಯದಂತಹ ವೈಜ್ಞಾನಿಕ ವಾಸ್ತು ನಿರ್ಮಿಸಿ ಕಲೆಗೆ ಆಶ್ರಯವನ್ನು ನೀಡಿದ್ರು. ಇಂದು ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಎನಿಸಿಕೊಂಡಿದ್ದರೂ ಅದರ ಆತ್ಮ ಕೆಂಪೇಗೌಡರ ತತ್ವಗಳದ್ದು. ಅವರ ಜಯಂತಿಯಂದು ಕೆರೆ ಉಳಿಸಿ ಹಸಿರು ಬೆಳೆಸಿ ಸಮಾನತೆ ತಂದರೆ ಅದೇ ನಿಜವಾದ ನಮನ. ಇನ್ನು ಮುಂದೆ ಕೇಳಿ ಪುನೀತ್ ರಾಜ್ಕುಮಾರ್ ಅವರು ದನಿಯಾಗಿರುವಂತಹ ಬಿಂದಾಸ್ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯ ಈ ಗೀತೆಗಿದೆ.

0: 난 빈다스 마가.
1: ಹಾಗೆ ಬೆಂಗಳೂರು ಕೆಂಪೇಗೌಡರು ಕಟ್ಟಿದ್ರು ಸಹ ಎಷ್ಟೊಂದು ಜನರಿಗೆ ಸಾಕಷ್ಟು ನೆಲೆಗಳನ್ನ ಕಂಡುಕೊಟ್ಟಿದೆ, ಜೀವನವನ್ನ ರೂಪಿಸಿದೆ. ಅಂಥ ಒಂದು ಊರಲ್ಲಿ ಇದ್ಕೊಂಡು ಸಾಕಷ್ಟು ಮಂದಿ ಅವರ ಮಾರ್ಗಗಳನ್ನ ಪಾಲಿಸ್ತಾ ಇರ್ತಾರೆ. ಕೆಂಪೇಗೌಡರು ಕಟ್ಟಿದ ಕೋಟೆ ಕೊತ್ತಲಗಳು ಕಾಲದೊಂದಿಗೆ ಮರೆಯಾದರೂ ಸಹ ಅವರು ಜೀವಿಸಿದ ಮೌಲ್ಯಗಳು ಅಮರವಾಗಿರುತ್ತೆ. ನೀರು ಹಸಿರಿನ ಕಾಳಜಿ, ಎಲ್ಲರನ್ನ ಒಳಗೊಳ್ಳುವ ಆಡಳಿತ, ನ್ಯಾಯನಿಷ್ಠೆ, ಇವೆಲ್ಲವೂ ಇಂದಿನ ಬೆಂಗಳೂರು ಎದುರಿಸುತ್ತಿರುವಂತಹ ಸವಾಲುಗಳಿಗೆ ಉತ್ತರವನ್ನು ನೀಡಬಹುದು. ಪ್ರತಿಮೆ ಜಯಂತಿ ಆಚರಣೆ ಮಾತ್ರ ಸಾಲದು, ಕೆಂಪೇಗೌಡರ ತತ್ವಗಳನ್ನು ಆಡಳಿತದಲ್ಲಿ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದೇ ಅವರಿಗೆ ಸಲ್ಲುವ ನೈಜ ಗೌರವವಾಗಿದೆ. ನಿರ್ಮಾತೃ ರೂಪದಲ್ಲಿ ನಾಡಪ್ರಭು ಕೆಂಪೇಗೌಡರಿಗೆ ಚಾರಿತ್ರಿಕ ಮಹತ್ವವಿದೆ. ಅವರ ಮಹತ್ವ ನಗರ ನಿರ್ಮಾಣಕ್ಕೆ, ಆಡಳಿತಕ್ಕೆ ಮಾತ್ರ ಸೀಮಿತವಾದುದಲ್ಲ. ವ್ಯಕ್ತಿತ್ವ, ದೂರದೃಷ್ಟಿ, ಜನಪರ ಕಾಳಜಿ, ಸಾಮಾಜಿಕ ನ್ಯಾಯ ಮತ್ತು ಪರಿಸರ ಪ್ರೀತಿಯ ಕಾರಣಗಳಿಂದಲೂ ಅವರು ನಮಗೆ ಮಾದರಿ. ಜನಪ್ರಿಯತೆ ಹಾಗೂ ಜನಪರತೆಯ ಅತ್ಯುತ್ತಮ ಸಮೀಕರಣ ನಮ್ಮ ಕೆಂಪೇಗೌಡರು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವಿಜಯ ಪ್ರಕಾಶ್ ಅವರು ಹಾಡಿರುವಂತಹ ಗೋಸಿ ಗ್ಯಾಂಗ್ ಚಿತ್ರದ ಗೀತೆ.

ಇವತ್ತಿನ ಗಾನಗಂಗೆ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮಾಹಿತಿ, ಹಾಡುಗಳು ಮನಸ್ಸಿಗೆ ಮುದ ನೀಡಿದ್ವು ಅಂತ ಭಾವಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 10:31. ಇದೀಗ ಕಾರ್ಯಕ್ರಮ ಸುನ್ಹೆರೆ ಪಲ್.

0: ಸುನ್ಹೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ.
1: ಆಕಾಶವಾಣಿ ಅಟ್ 90 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭೀ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್
0: ಆರಂಭದಲ್ಲಿ ಕೇಳೋಣ ದಿಲ್ ಪರದೇಸಿ ಹೋಗಯಾ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ ಅವರ ಧ್ವನಿಯಲ್ಲಿ

ಇದಾಗಿದ್ದು ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆ. ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಸಮೀರ್, ಸಂಗೀತ ನದೀಮ್ ಹಾಗೂ ಶ್ರವಣ್. ಇವರದೇ ಸಾಹಿತ್ಯ ಮತ್ತು ಸಂಗೀತವಿರುವಂತಹ ಮುಂದಿನ ಗೀತೆ ಸಾಜನ್ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ.

ಸುನಹರೆ ಪಲ್ನಲ್ಲಿ ಇದೀಗ ಕೇಳಿ ಸಿರ್ಪ್ ತುಮ್ ಚಿತ್ರದ ಗೀತೆಯನ್ನ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ.

ಕ್ರಿಶ್ ಚಿತ್ರದ ಗೀತೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಸಾಹಿತ್ಯ ನಜೀರ್ ಫರಾಜ್ ಅವರದು, ಸಂಗೀತ ರಾಜೇಶ್ ರೋಷನ್.

0: ಆಕಾಶವಾಣಿ ಬೆಂಗಳೂರು. ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಆಕಾಶವಾಣಿ ಅಟ್ 90 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್
0: ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಬಿಳಿಗಿರಿಯ ಬಂಧದಲ್ಲಿ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜ ನಾಗೇಂದ್ರ ಅವರ ಸಂಗೀತವಿದೆ.

ರವಿಚಂದ್ರ ಚಿತ್ರದ ಗೀತೆ ಡಾ ರಾಜ್ಕುಮಾರ್ ಹಾಗೂ ಸುಲೋಚನಾ ಅವರ ಧ್ವನಿಯಲ್ಲಿ. ಗೀತೆಯನ್ನ ಬರೆದವರು ಚಿ ಉದಯಶಂಕರ್. ಗೀತೆಗೆ ಸುಮಧುರವಾದ ಸಂಗೀತ ಉಪೇಂದ್ರ ಕುಮಾರ್ ಅವರಿಂದ.

ಆಮೇಲೆ

ಸಿಂಹ ಜೋಡಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಗೀತೆ, ಸತ್ಯಂ ಅವರ ಸಂಗೀತದಲ್ಲಿ ಗೀತೆ, ರಾಗವು ನೀವು ತಾಳವುನ

ಅಂದದ ಅರಮನೆ ಚಿತ್ರದ ಗೀತೆಯನ್ನ ಎಸ್ ಜಾನಕೀರ್ ಅವರೊಂದಿಗೆ ಜಯಚಂದ್ರನ್ ರವರು ಹಾಡಿದ್ದಾರೆ. ಉಪೇಂದ್ರ ಕುಮಾರ್ ಅವರ ಸಂಗೀತಕ್ಕೆ ಚಿ ಉದಯಶಂಕರ್ ಅವರ ಸಾಹಿತ್ಯ.

ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಇದೀಗ ಕೇಳೋಣ ಆಟೋ ರಾಜ ಚಿತ್ರದ ಗೀತೆಯನ್ನ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಇಂಪಾದ ಕಂಠದಲ್ಲಿ ಜಿ ಉದಯಶಂಕರ್ ಅವರು ಗೀತೆಯನ್ನ ರಚಿಸಿದ್ದಾರೆ ರಾಜನ್ ನಾಗೇಂದ್ರರವರ ಸಂಗೀತದಲ್ಲಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಹಂತಕನ ಸಂಚು ಚಿತ್ರದ ಗೀತೆಯನ್ನು ವಾಣಿ ಜಯರಾಮ್ ಹಾಗೂ ಜಯಚಂದ್ರನ್ ಅವರ ಧ್ವನಿಯಲ್ಲಿ ಕುವೆಂಪುರವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಇದಾಗಿತ್ತು ಇಂದಿನ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು, ಸಮಯ 11:30. ಇನ್ನು ಮುಂದೆ ಸ್ಟಂಪ್ಡ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಮಾವು ಬೆಳೆಗೆ ಪಿಡಿಪಿಎಸ್ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಪ್ರತಿ ಕ್ವಿಂಟಾಲಿಗೆ 1,750 ರೂಪಾಯಿ ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಈ ಹಿನ್ನೆಲೆ ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಇಂದು ಶ್ರೀನಿವಾಸಪುರ ತಾಲೂಕಿನ ವಿವಿಧ ಮಾವಿನ ತೋಟಗಳು ಹಾಗೂ ಕೃಷಿ ಮಾರುಕಟ್ಟೆಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಸರ್ಕಾರ ನಿಗದಿಪಡಿಸಿರುವ ಮಾವು ಬೆಲೆ ವ್ಯತ್ಯಾಸ ಪಾವತಿ ಯೋಜನೆಯ ಲಾಭ ಪ್ರತಿಯೋರ್ವ ಅರ್ಹ ಮಾವು ಬೆಳೆಗಾರನಿಗೂ ತಲುಪಬೇಕು. ನೋಂದಣಿ ಪ್ರಕ್ರಿಯೆಗೆ ಅನುಕೂಲವಾಗುವಂತೆ ಜಿಲ್ಲೆಯ ಎಲ್ಲ ರೈತ ಸಂಪರ್ಕ ಕೇಂದ್ರಗಳು ಹಾಗೂ ಎಪಿಎಂಸಿ ಆವರಣಗಳಲ್ಲಿ ವಿಶೇಷ ಕೌಂಟರ್ಗಳನ್ನು ತೆರೆಯಲಾಗಿದೆ. ಒಟ್ಟು 47 ನೋಂದಣಿ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದರು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಬೆಂಗಳೂರಿನ ಪ್ರತಿ ಗಲ್ಲಿಯ ಇತಿಹಾಸದಲ್ಲೂ ನಾಡಪ್ರಭು ಕೆಂಪೇಗೌಡರ ಹೆಸರಿದೆ. ಇಲ್ಲಿ ಅರಳುವ ಪ್ರತಿ ತಂತ್ರಜ್ಞಾನದ ಕನಸಿನಲ್ಲೂ ಅವರ ದೂರದೃಷ್ಟಿಯ ಬೆಳಕಿದೆ ಎಂದು ಬಣ್ಣಿಸಿರುವ ಮುಖ್ಯಮಂತ್ರಿಯವರು, ಕೆಂಪೇಗೌಡರು ನಾಡಿಗೆ ನೀಡಿದ ಕೊಡುಗೆಗಳನ್ನು ತಮ್ಮ ಎಕ್ಸ್ ಖಾತೆ ಮೂಲಕ ಸ್ಮರಿಸಿದ್ದಾರೆ. ಸುಂದರ, ಸುರಕ್ಷಿತ ಮತ್ತು ಸುಸಜ್ಜಿತ ಬೆಂಗಳೂರು ನಗರಕ್ಕೆ ಅಡಿಪಾಯ ಹಾಕಿದ ಆದರ್ಶ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣಿಸಿದ್ದಾರೆ. ಜಯಂತಿ ಹಿನ್ನೆಲೆ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡ ವಂಶಸ್ಥರ ಮೂಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಆವತಿ ಗ್ರಾಮದಿಂದ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ರಾಜ್ಯ ಮಟ್ಟದ ಜಯಂತಿ ಕಾರ್ಯಕ್ರಮದ ವೇದಿಕೆ ಬಳಿ ಹೊರಟ ಕೆಂಪೇಗೌಡ ಜ್ಯೋತಿ ರಥಯಾತ್ರೆಗೆ ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಆವತಿ ಚನ್ನಕೇಶವ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಕೆಂಪೇಗೌಡ ಅವರ ಜಾತ್ಯತೀತ ಪರಿಕಲ್ಪನೆ, ಆಡಳಿತ ವೈಖರಿ, ಸಾಮಾಜಿಕ ಕಾಳಜಿ, ಸಮಾನತೆಯ ತತ್ವಗಳು ಎಂದಿಗೂ ಮಾದರಿಯಾಗಿವೆ ಎಂದರು. ಪ್ರಸ್ತುತ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ಜಯಂತಿ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಆರಂಭಗೊಂಡಿದೆ. ನಾಳೆ ಜೂನ್ 28ರಂದು ಭಾನುವಾರ ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಆರೋಗ್ಯ ಇಲಾಖೆ ಕೋರಿದೆ. ಹಾವೇರಿ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,51,308 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಂ ಜಯಾನಂದ.
1: ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಜಿಲ್ಲೆಯಾದ್ಯಂತ ಗುರುತಿಸಿರುವ 0-5 ವರ್ಷದ ಒಳಗಿನ 1,51,308 ಮಕ್ಕಳಿಗೆ ಪೋಲಿಯೋ ಹನಿ ಲಸಿಕೆ ನೀಡುವ ಸಲುವಾಗಿ ಜಿಲ್ಲೆಯಾದ್ಯಂತ ನಾವು ಈಗಾಗಲೇ 998 ಬೂತ್ಗಳನ್ನ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೀವಿ. ಈ ಒಂದು ಬೂತ್ಗಳಲ್ಲಿ ಸುಮಾರು 1,986 ಸಿಬ್ಬಂದಿಗಳು ವ್ಯಾಕ್ಸಿನೇಟರ್ಸ್ಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸುಮಾರು 201 ಜನ ಮೇಲ್ವಿಚಾರಕ ಸಿಬ್ಬಂದಿಗಳಿಗೂ ಸಹ ಈಗಾಗಲೇ ತರಬೇತಿ ನೀಡಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೀವಿ. 0-5 ವರ್ಷದ ಒಳಗಿನ ಎಲ್ಲಾ ಮಕ್ಕಳನ್ನು ಸಮೀಪದ ಬೂತ್ಗೆ ಕರೆತಂದು 2 ಹನಿ ಪೋಲಿಯೋ ಲಸಿಕೆ ನೀಡಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
0: ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135ನೇ ಆವೃತ್ತಿ

ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯ 2ನೇ ಹಂತದ ಪಂದ್ಯಗಳು ಇಂದಿನಿಂದ ಹುಬ್ಬಳ್ಳಿ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿವೆ. ಮಧ್ಯಾಹ್ನ 2:30ಕ್ಕೆ ಶಿವಮೊಗ್ಗ ಯೋಧಾಸ್ ತಂಡ ಬೆಂಗಳೂರು ಬ್ಲಾಸ್ಟರ್ಸ್ ತಂಡವನ್ನು ಎದುರಿಸಲಿದೆ. ಸಂಜೆ 7 ಗಂಟೆಗೆ ಮೈಸೂರು ವಾರಿಯರ್ಸ್ ತಂಡ ಹಾಗೂ ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡಗಳು ಪರಸ್ಪರ ಸೆಣಸಲಿವೆ. ಯುವ ಪೀಳಿಗೆಯ ಭವಿಷ್ಯ ಹಾಗೂ ಸಾಮರ್ಥ್ಯವನ್ನು ಕುಂಠಿತಗೊಳಿಸುವ ಮಾದಕ ದ್ರವ್ಯ ವ್ಯಸನ ಹಾಗೂ ದುಶ್ಚಟಗಳಿಂದ ಯುವಕರು ದೂರವಿದ್ದು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ಕರೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ವನಿತಾ ವಿಹಾರ.
1: ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ನಡೆಸಿದ ಸಂದರ್ಶನ.
2: ಕೇಳುಗರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ದಾವಣಗೆರೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಹಸೀನಾ ಬೇಗಂ ಅವರು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ಮಾತಾಡ್ತಾ ಹೋಗೋಣ, ಅವರ ಒಂದು ಸಂಗೀತದ ಸಾಧನೆ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ನಮಸ್ತೆ ಹಸೀನಾ ಬೇಗಂ ಅವರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮ್ಯಾಮ್.
2: ಸಂಗೀತ ಶಿಕ್ಷಕಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ದಾವಣಗೆರೆಯಲ್ಲಿ, ಎಷ್ಟು ವರ್ಷದಿಂದ ಸಂಗೀತ ಶಿಕ್ಷಕಿಯಾಗಿದ್ದೀರಿ?
3: ನಾನು ಸುಮಾರು 4-5 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೀನಿ ಮ್ಯಾಮ್. ಅಂದ್ರೆ ಒಂದೇ ಸ್ಕೂಲ್ ಅಂತ ಅಲ್ಲ, ನಾನು ಸ್ಟಾರ್ಟಿಂಗ್ 2017 ಅಲ್ಲಿ ಜಗಳೂರಲ್ಲಿ ಬಾಲಭಾರತಿ ಅಂತ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ ಮ್ಯಾಮ್. ಕೊರೋನಾ ಸ್ಟಾರ್ಟ್ ಆಯ್ತು, ಹಂಗಾಗಿ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟೆ ಮ್ಯಾಮ್. ಅದಾದ್ಮೇಲೆ 1 ವರ್ಷ ದಾವಣಗೆರೆ ಸಿದ್ಧಗಂಗಾ ಸ್ಕೂಲ್ ಅಲ್ಲಿ ಮಾಡಿದೆ ಮ್ಯಾಮ್. ಇವಾಗ ಅಟ್ ಪ್ರೆಸೆಂಟ್ ಬಾಪೂಜಿ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ.
2: ಸಂಗೀತ ಶಿಕ್ಷಕಿಯಾಗಿಯೇ ಕೆಲಸ ಮಾಡ್ತಾ ಇದ್ದೀರಿ ಅಂತ. ನೀವೊಬ್ಬ ಸಂಗೀತ ಶಿಕ್ಷಕಿಯಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಸಂಗೀತದ ಹಿನ್ನೆಲೆ, ಆ ಸಂಗೀತವನ್ನ ಕಲ್ತದ್ದು ಯಾವ ಒಂದು ವಿಭಾಗದಲ್ಲಿ ಸಂಗೀತವನ್ನ ಕಲ್ತ್ರಿ, ಹೇಗೆ ಸಾಧ್ಯ ಆಯ್ತು?
3: ನಾನು ಚಿಕ್ಕೋಳಿದ್ದಾಗಿಂದಾನು ತುಂಬಾ ಇಂಟ್ರೆಸ್ಟ್ ಸಾಂಗ್ ಹೇಳೋದು, ಆದ್ರೆ ಪರ್ಟಿಕ್ಯುಲರ್ ಆಗಿ ಶಾಸ್ತ್ರೀಯ ಸಂಗೀತನ ಕಲ್ತಿರ್ಲಿಲ್ಲ ಮ್ಯಾಮ್. ಹಂಗೆ ಲೈಟ್ ಮ್ಯೂಸಿಕ್ ಸಾಂಗ್ ಗಳನ್ನ ಟಿವಿನಲ್ಲಿ ರೇಡಿಯೋದಲ್ಲಿ ಯಾರಾದ್ರೂ ಹಾಡೋದು ಕೇಳಿಸ್ಕೊಂಡು ಅವಾಗ ಹಾಡ್ತಾ ಇದ್ದೆ. ಆಮೇಲೆ ಸ್ಟಾರ್ಟ್ ಮಾಡಿದ್ದು ನಾನು 3ನೇ ತರಗತಿಯಿಂದ ಸ್ಟಾರ್ಟ್ ಮಾಡಿದ್ದು ಹಾಡೋದಕ್ಕೆ. ಅವಾಗ ಒಂದು ಭಾವಗೀತೆ ಕಲ್ತಿದ್ದೆ ಮ್ಯಾಮ್, ನಮ್ಮ ಮಾಮ ಅವ್ರು ಕಲ್ಸಿದ್ದು, ನಿನ್ನ ಗುಡಿಯ ಬಾಗಿಲಲ್ಲಿ ಅಂತ ಹೇಳ್ಬಿಟ್ಟು. ಅದನ್ನ ಒಂದ್ಸರಿ ಸ್ಕೂಲಲ್ಲಿ ಹಾಡ್ಸಿದ್ರು ಮ್ಯಾಮ್ ನಮ್ ಸರ್. ಅದು ಫಸ್ಟ್ ಟೈಮ್ ನಾನು ಹಾಡಿದ್ದು ಸ್ಕೂಲಲ್ಲಿ, ಕ್ಲಾಸ್ ರೂಮ್ ಅಲ್ಲಿ ನಮ್ ಕ್ಲಾಸ್ ಟೀಚರ್ ಹಾಡ್ಸಿದ್ರು. ಅದಾದ್ಮೇಲೆ ಅವ್ರಿಗೆ ನನ್ನ ವಾಯ್ಸ್ ತುಂಬಾ ಇಷ್ಟ ಆಗಿ ಅಲ್ಲಿಂದ ಪ್ರತಿಭಾ ಕಾರಂಜಿಲಿ ಯಾವುದೇ ಪ್ರೋಗ್ರಾಮ್ ಇರ್ಲಿ ಸಿಂಗಿಂಗ್ ಅಂದ್ರೆ ಹಸೀನಾ, ನಾನು ಎಲ್ಲ ಪ್ರೋಗ್ರಾಮ್ಸ್ ನನ್ಗೆ ಬರೀ ಸಿಂಗಿಂಗ್ ಅಲ್ಲ ಮ್ಯಾಮ್, ಡ್ಯಾನ್ಸ್ ಅಂದ್ರೂ ತುಂಬಾ ಇಷ್ಟ. ಡ್ಯಾನ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆಮೇಲೆ ಸ್ಪೋರ್ಟ್ಸ್ ಖೋಖೋ ಇದು ಶಟಲ್ ಕಾಕ್ ಅದು ಅದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಹಂಗೆ ನಂದು
2: ಜರ್ನಿ ಶುರು ಆಯ್ತು ಮೇಡಮ್. ಈಗ ಡಾನ್ಸ್ ಅಂದ್ರೆ ಯಾವ ರೀತಿಯ ಡಾನ್ಸ್ ನಮ್ಗೆ ಹೇಗಾದ್ರೂ ಆಯ್ತು ಅಂತ ಹೇಗ್ ಮಾಡ್ತಿದ್ವಿ
3: ಅವಾಗ ಅಂದ್ರೆ, ನಾವು ಚಿಕ್ಕವ್ರು ಇದ್ವಿ ಅವಾಗ ನಮ್ಗೆ ಆ ಹಳ್ಳಿ ವಾತಾವರಣಕ್ಕೆ ಕೊರಿಯೋಗ್ರಾಫರ್ಸ್ ಯಾರು ಗೊತ್ತಿಲ್ಲ ಮ್ಯಾಮ್. ನಮ್ಗೆ ನಾವೇ ಓನ್ ಸ್ಟೆಪ್ಸ್ ಅದು ಹೆಂಗೆ ಆಗ್ಲಿ, ಬಟ್ ಅಷ್ಟು ಕೆಟ್ಟದಾಗಿನ್ ಮಾಡ್ತಿರ್ಲಿಲ್ಲ ಮ್ಯಾಮ್. ತುಂಬಾ ನಾವೇ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವೇ ಹಾಡ್ತಾ, ಅವಾಗ ನಮ್ಗೆ ಜಾಸ್ತಿ ಮೊಬೈಲ್ ಸ್ಕ್ರೀನ್ ಟಚ್ ಇದ್ದಿಲ್ಲ, ಕೀಪ್ಯಾಡ್ ಮೊಬೈಲ್ ಅಲ್ಲೇ ಇಲ್ಲ ಪ್ರತಿಭಾ ಕಾರಂಜಿಲಿ ಮೊಬೈಲ್ ಯೂಸ್ ಮಾಡೋ ಆಗಿದ್ದಲ್ಲ ಮ್ಯಾಮ್. ನಾವೇ ಹಾಡ್ತಾ ಡ್ಯಾನ್ಸ್ ಕೂಡ ನಾವೇ ಸ್ಟೆಪ್ಸ್ ಮಾಡ್ತಾ ಸ್ಟಾರ್ಟ್ ಮಾಡ್ತಿದ್ವಿ ಮ್ಯಾಮ್. ನನ್ಗೆ ಚಿಕ್ಕೋಳಿದ್ದಾಗಿಂದಾನು ಭರತನಾಟ್ಯಂ ಕಲಿಬೇಕು ಅಂತ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅದು ಈಗ್ಲೂ ಕಲಿಬೇಕು ಅನ್ಸ್ತಿದೆ ಮ್ಯಾಮ್, ನನ್ಗೆ ಅವಕಾಶ ಸಿಕ್ಕ್ರೆ ಅಂದ್ರೆ ನಾನು ಕಲಿತೀನಿ ಮ್ಯಾಮ್. ಇವಾಗ್ಲೂ ಕೂಡ ನನ್ಗೂ ತುಂಬಾ ಇಷ್ಟ ಇದೆ. ಸ್ವಲ್ಪ ದಿನ ಹೋದೆ, ಟೈಮ್ ಸಾಕಾಗ್ಲಿಲ್ಲ ಅಂತ.

0: ಡಿಸ್ಕಂಟಿನ್ಯೂ ಮಾಡಿದೆ.
1: ನೀವ್ ಹೇಳಿದ್ರಿ ಈಗ ದಾವಣಗೆರೆಯಲ್ಲಿ ಇದ್ದೀರಿ ಅಂತ ಹೇಳ್ಬಿಟ್ಟು, ಆದ್ರೆ ಹಳ್ಳಿಯಲ್ಲಿ ಇದೆಲ್ಲ ಕಲ್ತದ್ದು, ಇದೆಲ್ಲ ಒಂದು ಹಿನ್ನೆಲೆ ನನಗೆ ಸಾಧ್ಯ ಆಯ್ತು ಅಂತ. ಯಾವ ಹಳ್ಳಿಯವರು, ಯಾವ ಊರಿನವರು ಹಸಿನ ಬೇಗಮ್ಮವರು?
0: ನಮ್ದು ಕುಣೆ ಮಾದಿ ಹಳ್ಳಿ ಅಂತ, ಕೊಟ್ಟೂರ್ ಹತ್ರ ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್ ನಮ್ದು. ಅಲ್ಲಿ ನಮ್ದು ಒಂದು ಚಿಕ್ಕ ಗ್ರಾಮ, ಆದ್ರೂ ನಮ್ ಬಾಲ್ಯದ ದಿನಗಳು ತುಂಬಾ ಚೆನ್ನಾಗಿತ್ತು. ನಾನು ಈಗಲೂ ನಮ್ಮ ಪ್ರೈಮರಿ ಸ್ಕೂಲ್ ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ. ನನ್ನ ಫ್ರೆಂಡ್ಸ್, ನಮ್ ಟೀಚರ್ಸ್, ನಮ್ಗೆ ಲೇಡೀಸ್ ಫ್ಯಾಕಲ್ಟಿ ಟೀಚರ್ಸ್ ಇದ್ದಿಲ್ಲ, ಜೆಂಟ್ಸ್ ಟೀಚರ್ಸ್, ಆದ್ರೂ ಏನೋ ಕಡಿಮೆ ಆಗದಿರೋ ತರ ಅವರು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು, ಎಷ್ಟು ಸ್ಟ್ರಿಕ್ಟ್ ಆಗಿದ್ರು, ಅಷ್ಟೇ ಫ್ರೆಂಡ್ಲಿ ಆಗಿದ್ರು ಅವ್ರ ಸಹಕಾರ. ಅಲ್ಲೂ ನಮ್ದು ಫ್ಯಾಮಿಲಿ ಸಹಕಾರ, ಅಪ್ಪ ಅಮ್ಮನೂ ಅಷ್ಟೇ ಫ್ರೆಂಡ್ಲಿ ಆಗಿದ್ದು, ಅಷ್ಟು ಸಪೋರ್ಟಿವ್, ಎಲ್ಲಾ ಕಡೆಯಿಂದನೂ ಸಪೋರ್ಟ್ ಬಂದು ಈ ಹಂತಕ್ಕೆ ತಲುಪಿದೀವಿ ಮ್ಯಾಮ್.
1: ಈಗ ಪ್ರಸ್ತಾಪ ಮಾಡಿದ್ರೆ ನಿಮ್ಮ ಮಾವ ಅವರು ಹೇಳ್ಕೊಡ್ತಾ ಹಾಡನ್ನ ಕಲಿಸಿದ್ರು ಅಂತ, ಮನೆಯಲ್ಲಿ ಈ ರೀತಿಯಾಗಿ ಸಂಗೀತದ ಏನಾದ್ರೂ ಒಂದು ಹಿನ್ನೆಲೆ ಇತ್ತ, ಹೇಗೆ?
0: ಅಂದ್ರೆ ನಮ್ಮ ಅಮ್ಮನ ಅವರ ದೊಡ್ಡಣ್ಣ ಮ್ಯಾಮ್, ಅವರು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿದ್ದಾರೆ, ಕಲಿಸ್ತಾರೆ ಕೂಡ, ಬಟ್ ಅವರು ರಾಯಚೂರಲ್ಲಿ ಇರ್ತಾರೆ ಮ್ಯಾಮ್. ನಮ್ದು ಇಲ್ಲಿ ವಿಜಯನಗರ ಡಿಸ್ಟ್ರಿಕ್ಟ್, ತುಂಬಾ ದೂರ ಆಗುತ್ತೆ. ಸಮ್ಮರ್ ಹಾಲಿಡೇಸ್ಗೆ ಅಂತ ನಾವು ಹೋದಾಗ ಅಲ್ಲಿ ಕೆಲವೊಂದು ಸಾಂಗ್ಸ್ ಕಲಿಸ್ತಿದ್ರು, ಆವಾಗ ಮತ್ತೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಲ್ಲಿ ಕಲ್ತ್ಕೊಂಡ್ಬಂದಿದ್ದೆ, ನಾನು ಸ್ಕೂಲಲ್ಲಿ ಹಾಡ್ತಿದ್ದೆ, ಆತರ ಇತ್ತು. ಅದಾದ್ಮೇಲೆ ನಮ್ಮೂರಲ್ಲಿ 1-7 ವರ್ಗೂ ಅಷ್ಟೇ ಮ್ಯಾಮ್ ಸ್ಕೂಲ್ ಇರೋದು. ಅದಾದ್ಮೇಲೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಅದಾದ್ಮೇಲೆ ನಮ್ಮೂರಿಂದ ಒಂದು 2 ಕಿಲೋಮೀಟರ್ ದೂರ ಸಾಸಿವೆಯಲ್ಲಿ ಅಂತ, ಅಲ್ಲಿ ನನ್ನ ಹೈಸ್ಕೂಲ್ ಎಜುಕೇಷನ್ ಅಲ್ಲೇ ಮ್ಯಾಮ್, 8th, 9th, 10th ಅಲ್ಲಿ ಓದಿದ್ದು. ಅಲ್ಲಿಂದ PUC ಹರಪನಹಳ್ಳಿ, ಹರಪನಹಳ್ಳಿಯಿಂದ ನಾನು 2017 ದಾವಣಗೆರೆಗೆ ಬಂದೆ ಮ್ಯಾಮ್. ಅಲ್ಲಿಂದ ನನ್ನ ಮ್ಯೂಸಿಕಲ್ ಜರ್ನಿ ಸ್ಟಾರ್ಟ್ ಆಯ್ತು, ಪರ್ಟಿಕ್ಯುಲರ್ ಆಗಿ ಕ್ಲಾಸಿಕಲ್ ಮ್ಯೂಸಿಕ್. ನಮ್ಮ ಅಪ್ಪಾಜಿ ಫಸ್ಟ್ ಟೈಮ್ ನನಗೆ ಆಡಿಷನ್ ಅಂತ, ಮಧುರ ಮಧುರವಿ ಮಂಜುಳ ಗಾನ ಅಂತ ಚಂದನದಲ್ಲಿ ಒಂದು ಕಾರ್ಯಕ್ರಮ ಬರ್ತಿತ್ತು ಮ್ಯಾಮ್, ಅದ್ರ ಆಡಿಷನ್ ಹರಿಹರದಲ್ಲಿತ್ತು. ಅವಾಗ ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ನಾನು ಆಡಿಷನ್ ಕೊಡಬೇಕಾದ್ರೆ ಒಬ್ರು ಪ್ರಭು ಶಂಕರ್ ಸರ್ ಅಂತ ನನಗೆ ಪರಿಚಯ ಆಗಿದ್ರು. ಅವರೇ ಹೇಳಿದ್ದು, ನಿಮ್ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾರೆ, ಇವರಿಗೆ ಕ್ಲಾಸಿಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿಗೆ ಹೇಳಿದ್ರು ಮ್ಯಾಮ್. ಅವಾಗ ನಮ್ಮ ಅಪ್ಪಾಜಿ ಗಿರೀಶ್ ಸರ್ ಅವ್ರ ಮನೇಲಿ ಸಂಗೀತ ಕ್ಲಾಸ್ ಅಶೋಕ್ ತುರ್ಮುರಿ ಸರ್ ಅಂತ ಮಾಡ್ತಿದ್ರು ಮ್ಯಾಮ್, ಗಿರೀಶ್ ಸರ್ ಮನೇಲೇ ನಾವು ಸಂಗೀತ ಕ್ಲಾಸಿಗೆ ಹೋಗಿ ಅಲ್ಲಿಂದ ನನ್ನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಜರ್ನಿ ಸ್ಟಾರ್ಟ್ ಆಯ್ತು 2017 ಇಂದ. ಅಲ್ಲಿಂದ ತುಂಬಾ ಸಪೋರ್ಟ್ ಮಾಡಿದ್ರು ಮ್ಯಾಮ್ ಗಿರೀಶ್ ಸರ್ ಅಂತರು. ನಾನು ಈಗ ವಿದ್ವತ್ ಅಂತಿಮ, ಜೂನಿಯರ್ ಸೀನಿಯರ್ ವಿದ್ವತ್ ಪೂರ್ವ ವಿದ್ವತ್ ಅಂತಿಮ ಮುಗ್ದು ನಾನು ಆಕಾಶವಾಣಿ ಅಂದ್ರೆ ನನ್ಗೆ ಮುಂಚೆ ಗೊತ್ತಿರ್ಲಿಲ್ಲ ಮ್ಯಾಮ್. ರೇಡಿಯೋ ತುಂಬಾ ಕೇಳ್ತಿದ್ವಿ, ಹಾಡ್ತಾರೆ ಎಲ್ಲಾ ಬರ್ತಿತ್ತು, ಬಟ್ ಹೆಂಗ್ ಹಾಡ್ತಾರೆ, ಅದು ಏನ್ ಪ್ರೋಸೆಸ್, ಅಲ್ಲಿ ಹೋಗಿ ಹಾಡೋದು, ಅದ್ರ ಐಡಿಯಾ ಸಮೇತ ಇದ್ದಿಲ್ಲ. ಸರ್ ನನ್ಗೆ 2017 ಅಲ್ಲಿ ಅವ್ರ ಸ್ಕೂಲ್ ಮಕ್ಕಳನ್ನ ಕರ್ಕೊಂಬರೋದ್ರ ಜೊತೆ ನಾವು ಚೆನ್ನಾಗಿ ಹಾಡೋರ್ಗೆ ಒಂದ್ ಸ್ವಲ್ಪ ಗ್ರೂಪ್ ಕರ್ಕೊಂಬಂದಿದ್ರು ಮ್ಯಾಮ್. ಅವಾಗ ನನ್ಗೆ ಫಸ್ಟ್ ಟೈಮ್ ಆಕಾಶವಾಣಿಲಿ ಹಾಡೋದಕ್ಕೆ ಚಾನ್ಸ್ ಒದಗಿಸಿ ಕೊಟ್ಟವರು ನಮ್ ಗಿರಿ ಸರ್. ಅದಾದ್ಮೇಲೆ ನಮ್ಗೆ ನಿರಂತರವಾಗಿ ನಮ್ ಸಂಗೀತದ ಪಯಣ ವಿತ್ ಕ್ಲಾಸಿಕಲ್ ಮ್ಯೂಸಿಕ್ ಜೊತೆ ನಡೀತಾ ಬಂತು.
1: ಈಗ ನೀವು ಡಿಗ್ರಿ ಬಂದಾಗ ದಾವಣಗೆರೆಯಲ್ಲೇ ಇರ್ತಾ ಇದ್ರಿ, ಹಾಗಾಗಿ ಸಂಗೀತ ಜೊತೆಗೆ ಈ ಒಂದು ಅಕಾಡೆಮಿಕ್ ಏನಿದೆ ಅದು ಕೂಡ ಆಗ್ತಾ ಇತ್ತು ಅಂತ. ಅಪ್ಪ ನಮ್ಗೆ ಪ್ರೋತ್ಸಾಹ ಕೊಟ್ರು, ಕರ್ಕೊಂಡು ಹೋಗಿದ್ರು ಆಡಿಷನ್ಗೆ ಅಂತ ಹೇಳಿದ್ರಿ. ಏನ್ ಮಾಡ್ತಾರೆ ಅಪ್ಪ ಅಮ್ಮ?
0: ನಮ್ಮ ಅಪ್ಪಾಜಿ ಟೈಲರಿಂಗ್ ಕೆಲಸ ಮಾಡ್ತಿದ್ರು ಮ್ಯಾಮ್, ಅದ್ರ ಜೊತೆ ಜೊತೆಗೆ ನಮ್ದು ಹೊಲ ಇದೆ ಮ್ಯಾಮ್ ನೀರಾವರಿ, ಅದನ್ನು ನೋಡ್ಕೊಂತಾರೆ.
1: ಈ ಒಂದು ಸಂಗೀತಕ್ಕೆ ಮನೆಯಲ್ಲಿ ಹೇಗೆ ಒಂದು ಹೌದು ಪರವಾಗಿಲ್ಲ ಹೋಗು ಹಸಿನ ಅಂತಾರ ಅಥವಾ ಬೇಡ ಅಂತ ಇದ್ರ?
0: ಅವ್ರು ಇವಾಗಿನವರ್ಗು ಒಂದು ಏನು ಅಡೆತಡೆ ಮಾಡಿಲ್ಲ ಮ್ಯಾಮ್, ನಾನು ಸಂಗೀತ ಕಲಿತಿದ್ದೀನಿ ಅಂದ್ರು ತುಂಬಾ ಪ್ರೋತ್ಸಾಹ. ಅಪ್ಪಾಜಿ ಅಂತಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ಅಷ್ಟೇ ಮ್ಯಾಮ್, ತುಂಬಾ ಪ್ರೋತ್ಸಾಹ ಕೊಡ್ತಾರೆ ನನ್ಗೆ. ಹಾಗಾಗಿ ನಾನು ಇಲ್ಲಿವರೆಗೂ ಬಂದಿರೋದು, ನಮ್ಮ ಅಪ್ಪಾಜಿಗೂ ಸಂಗೀತ, ನಮ್ಮ ಮನೇಲಿ ತುಂಬಾ ಸಂಗೀತದ ಕಡೆ ಒಲವು ಜಾಸ್ತಿ ಇದೆ ಮೇಡಮ್. ಹಂಗೆ ನಮ್ಮ ತಾತ, ನಮ್ಮ ಅಪ್ಪಾಜಿ ಅವ್ರ ಅಪ್ಪಾಜಿ, ಅವರು ಅವಾಗ ಪೌರಾಣಿಕ ನಾಟಕಗಳಲ್ಲಿ ಅವರು ತುಂಬಾ ಪಾತ್ರಗಳನ್ನ ಅಭಿನಯಿಸ್ತಾ ಇದ್ರು. ಅದ್ರ ಜೊತೆ ಜೊತೆಗೆ ಅವರು ಹಲವಾರು ಗೀತೆಗಳನ್ನ, ಮತ್ತೆ ತುಂಬಾ
1: ರಂಗ ಗೀತೆಗಳನ್ನ,
0: ಆಮೇಲೆ ಕಥೆಗಳನ್ನ, ಹಳೆ ರಾಮಾಯಣ ಆಗ್ಲಿ ಮಹಾಭಾರತದಾಗ್ಲಿ ಎಲ್ಲಾ ತರದ್ದು ಚಿಕ್ಕ ಪುಟ್ಟ ಕಥೆಗಳನ್ನ ಹೇಳ್ತಾ ಇದ್ರು. ಅದ್ರ ಜೊತೆ ಜೊತೆಗೆ ಅವ್ರದ್ದೆಲ್ಲಾರ್ದು ಪ್ರೋತ್ಸಾಹ ಮಾಡು ನಾನು ಇಲ್ಲಿವರೆಗೂ ಬಂದಿರೋದು.
1: ಸಂಗೀತಕ್ಕೆ ಭಾಷೆ ಕೂಡ ಶುದ್ಧವಾಗಿರ್ಬೇಕು ಅಂತ, ಅದು ಕೂಡ ನಿಮ್ಮ ಮಾತಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಹೇಗ್ ಸಾಧ್ಯ ಆಯ್ತು ಹಸಿನ? ಎಲ್ಲೂ ನಮ್ಗೆ ಆ ಸ್ಲ್ಯಾಂಗ್ ಅಲ್ಲಿ ವ್ಯತ್ಯಾಸ ಗೊತ್ತಾಗೋದಿಲ್ಲ, ನಿಮ್ಮ ಭಾಷೆ ಬೇರೆ ಅನ್ನುವಂಥದ್ ನಮ್ಗೆಲ್ಲೂ ಅನ್ಸೋದಿಲ್ಲ.
0: ಇಲ್ಲ ಮೇಡಮ್, ನಮ್ಮ ಹಳ್ಳಿಲಿ ನಾನು

0: ಇದಿರೋ ವಾತಾವರಣ ಆಗಿದೆ ಮೇಡಮ್. ನಮ್ಮ ಮನೆಯಲ್ಲೂ ಆಗ್ಲಿ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗ್ಲಿ, ನನ್ಗೆ ಎಲ್ಲ ಸಿಕ್ಕಿರೋರೆಲ್ಲ ತುಂಬಾ ತುಂಬಾ ಚೆನ್ನಾಗಿದ್ದಾರೆ ಮೇಡಮ್. ಅದರಿಂದಾಗಿ ನನ್ನ ಕನ್ನಡ ನನ್ಗೆ ಎಲ್ಲರೂ ಅದೇ ಕೇಳ್ತಾರೆ, ನೀವು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ ಅಂತ. ಅದೊಂದು ಹೆಮ್ಮೆ ಇದೆ ನನ್ಗೆ. ಕನ್ನಡ ಸಬ್ಜೆಕ್ಟ್ ಅಂದ್ರೆ ನನ್ಗೆ ಬಹಳ ಇಷ್ಟ.
1: ಮಾತನ್ನ ಮುಂದುವರಿಸೋಣ, ಅದಕ್ಕಿಂತ ಒಂದು ಹಾಡನ್ನ ಕೇಳ್ಕೊಂಡು ಬರೋಣ. ನಿಮ್ಮ ಒಂದು ಧ್ವನಿಯಲ್ಲಿ ಯಾವ ಹಾಡು ಹಾಡ್ತೀರಿ?
0: ನಾನು ಫಸ್ಟ್ ಟೈಮ್ ಸ್ಕೂಲಲ್ಲಿ ಹಾಡಿರುವಂತ ಭಾವಗೀತೆ.

0: ಮಾಡಲಿ.
1: ನೆನ್ಪಿಟ್ಕೊಳ್ಳೋದು ಹೇಗೆ ಹಾಡಿನ ಸಾಲುಗಳನ್ನ? ನೀವು ಮೂರನೇ ಕ್ಲಾಸ್ ಅಲ್ಲಿ ಇದ್ದಾಗ ಹಾಡಿರೋ ಹಾಡು ಇದು, ಆಗ್ಲೂ ಇಷ್ಟೇ ಚೆನ್ನಾಗಿ ಹಾಡಿರ್ತೀರಿ. ಸಾಲುಗಳನ್ನ ನೆನ್ಪಿಟ್ಕೊಂಡು ಹೇಗೆ ನೆನ್ಪಿಟ್ಕೊಳ್ತಾ ಇದ್ರಿ ಆ ಚಿಕ್ಕ ವಯಸ್ಸಿಗೆ?
0: ಒಲವು ಮಮ್ಮ, ನನ್ಗೆ ಹಾಡೋದು ತುಂಬಾ ಇಷ್ಟ ಇತ್ತು. ಸಂಗೀತ ಅಂದ್ರೆ ತುಂಬಾ ಇಷ್ಟ, ಹಾಡೋದಂದ್ರೆ. ಅದು ಒಂದೇ ಸರಿಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಸ್ವಲ್ಪ ಸ್ವಲ್ಪ ಆಗ್ಲಿ, ಒಂದೊಂದೇ ಸ್ಟ್ಯಾಂಜ್ ಆಗ್ಲಿ, ನಾನು ಕಲಿತಾ ಕಲಿತಾ ತುಂಬಾ ಇಂಟ್ರೆಸ್ಟ್ ಇಂದ, ಅದು ಏನು ಗಾಡ್ ಗಿಫ್ಟೆಡ್ ಅನ್ಬೋದು ಮೇಡಮ್ ನನ್ಗೆ ಕಲ್ತಿರೋದು ವಾಯ್ಸ್ ಕೂಡ. ಹಾಗಾಗಿ ಅದು ಯಾವ ತರ ಅಂತ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಚಿಕ್ಕ ವಯಸ್ಸಲ್ಲಿ. ದೊಡ್ಡವರಾದ್ರೆ ಹಿಂಗೆ ಕುತ್ಕೊಂಡೇ ಪ್ರಾಕ್ಟೀಸ್ ಮಾಡ್ತೀವಿ ಅನ್ಬೋದು. ಚಿಕ್ಕವರಿದ್ದಾಗ ಅದೇನು ಆಟ ಆಡ್ತಾ ಆಗ್ಲಿ, ಆಡ್ತಾ ಆಗ್ಲಿ, ಊಟ ಮಾಡ್ತಾ ಆಗ್ಲಿ, ಅದು
1: ಕಂಡೀಷನ್ಸ್ ಇರಲ್ವಲ್ಲ
0: ಆವಾಗ,
1: ಹೃದಯಕ್ಕೆ ಹತ್ರ ಆಗುತ್ತೆ,
0: ಕಲ್ತಿರೋದೇ ಗೊತ್ತಾಗಿಲ್ಲ ಮೇಡಮ್. ಹಿಂಗೆ ಪರ್ಟಿಕ್ಯುಲರ್ ಆಗಿ ಕುತ್ಕೊಂಡಿರೋದು ಒಂದ್ ಸ್ವಲ್ಪ ಹೊತ್ತಾಗಿದ್ರು, ನಾವ್ ಏನಾದ್ರೂ ಆಟ ಆಡ್ತಾ ಆಗ್ಲಿ, ಏನೋ ಕೆಲ್ಸ ಮಾಡ್ತಾ ಆಗ್ಲಿ, ಅದು ತಲೆಯಲ್ಲಿ ಓಡ್ತಾ ಇರ್ತಿತ್ತು ಮೇಡಮ್. ಆತರ ಆಗಿ ಅದು ನೆನಪಲ್ಲಿ ಈಗ್ಲೂ, ನಾನ್ ಮೂರನೇ ಕ್ಲಾಸ್ ಅಲ್ಲಿ ಕಲ್ತಿರೋ ಸಾಂಗ್ ಈಗ್ಲೂ ನೆನಪಿದೆ ಅಂದ್ರೆ ಅದೇ ಗಾಡ್ ಗಿಫ್ಟ್ ಅನ್ಬೋದು. ಈ ಟೈಮಲ್ಲಿ ನನ್ ಈ ಸಾಂಗ್ ನೆನಪಾದಾಗೆಲ್ಲ ನಮ್ಮ ಟೀಚರ್ ನೆನಪಾಗ್ತಾರೆ, ಬಟ್ ಈಗ ಅವರು ನಮ್ ಜೊತೆ ಇಲ್ಲ, ಈಗ ಒಂದ್ ವರ್ಷ ಆದ್ಮೇಲೆ ಆಯ್ತು ತೀರ್ಕೊಂಡು, ಮಂಜುನಾಥ್ ಸರ್ ಅಂತ. ಅವರು ತುಂಬಾ ತುಂಬಾ ಪ್ರೋತ್ಸಾಹ, ನನ್ಗೆ ನಮ್ ಸ್ಕೂಲಲ್ಲಿ ನಾನು ಹಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ ಮೇಡಮ್. ಈ ಸಾಂಗ್ ಹಾಡಿದಾಗ ಅವರೇ ಎಲ್ಲ ಮುಂದೆ ನಿಂತು ಪ್ರತಿಭಾ ಕಾರಂಜಿಲಿ ಭಾಗವಹಿಸಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟಿರೋರು. ಅವ್ರನ್ನ ಈ ಟೈಮಲ್ಲಿ ನೆನ್ಸ್ಕೊಳ್ಳೇಬೇಕು, ತುಂಬಾ ಮಿಸ್ ಮಾಡ್ಕೊಂತೀವಿ.
1: ಓಕೆ ಹಸೀನಾ, ನಾವು ಏನಂದ್ರೆ ಮಕ್ಕಳಿಂದ ನಾವ್ ಹೇಗ್ ಕಲ್ತ್ವಿ ನಮಗೆ ಗೊತ್ತಿಲ್ಲ, ಏನ್ ಮಾಡ್ತಾ ಇದ್ವಿ, ತರಲೆ ಮಾಡ್ತಾ ಇದ್ವಾ ಅಥವಾ ಗುರುಗಳಿಗೆ ಒಳ್ಳೆಯ ಸ್ಟೂಡೆಂಟ್ಸ್ ಆಗಿದ್ವಾ, ಇವೆಲ್ಲ ಗೊತ್ತಿರೋದಿಲ್ಲ. ಆದ್ರೆ ನೀವೀಗ ಟೀಚರ್ ಆಗಿದ್ದೀರಿ, ಆ ಸಂಗೀತದೇ ಇರಬಹುದು ಅಥವಾ ಬೇರೆ ಕ್ಲಾಸ್ಗಳಲ್ಲೇ ಇರಬಹುದು, ಮಕ್ಳು ಹೇಗೆ ಸ್ಪಂದಿಸ್ತಾರೆ ಅಂತ, ನಿಮ್ಗೆ ಈ ಸಂಗೀತ ಹೇಳ್ಕೊಡ್ತಿರ್ತೀರಲ್ವಾ, ಹೇಗ್ ಅನ್ಸುತ್ತೆ ಮಕ್ಕಳನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ?
0: ಇವಾಗಿನ ಟೈಮ್ಗೆ ಮಕ್ಕಳು ತುಂಬಾ ಜಾಣರು ಇದಾರೆ, ಇವಾಗ ಬಹಳ ಜಾಣರು ಇದಾರೆ. ಹಂಗೆ ಸಂಗೀತದಲ್ಲಿ ಕೆಲವೊಬ್ಬರಿಗೆ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಮೇಡಮ್, ಅಂತ ಮಕ್ಕಳು ತುಂಬಾ ಬೇಗ ಕಲ್ತು ಬಿಡ್ತಾರೆ. ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಪ್ರೈವೇಟ್ ಸಂಗೀತ ತರಗತಿಗಳಲ್ಲಾಗ್ಲಿ ಸ್ಕೂಲಲ್ಲೇ ಆಗ್ಲಿ ತುಂಬಾ ಬೇಗ ಕಲಿಯೋರು ಕೆಲವೊಬ್ರು ಮಾತ್ರ ಇರ್ತಾರೆ. ಆಮೇಲೆ ಅಯ್ಯೋ ಮ್ಯೂಸಿಕ್ ಟೀಚರ್ ಬಂದಿದ್ದಾರೆ ಅದಕ್ಕೆ ನಾವು ಕ್ಲಾಸ್ ತಗೋಬೇಕು ಅನ್ನೋರು ಕೆಲವೊಬ್ರು. ಕೆಲವೊಬ್ರು ಸಾಂಗ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಮಕ್ಕಳ ಮೈಂಡ್ ಸೆಟ್, ಒಬ್ಬೊಬ್ರದ್ದು ಒಂದೊಂದ್ ರೀತಿ ಇರುತ್ತೆ. ಬಟ್ ಕಲಿಯೋರು ತುಂಬಾ ಚೆನ್ನಾಗಿ ಕಲಿತಾರೆ ಮೇಡಮ್. ಹಾಗೇನೆ ಅವ್ರಿಗೆ ಶಿಕ್ಷಕರಂದ್ರೆ ಅಷ್ಟೇ ಭಯಭಕ್ತಿ ಇರ್ಬೇಕು. ನಾನು ಇದನ್ ಅವ್ರು ಕಲ್ಸೋಕ್ ಬಂದಿದಾರೆ ಅಂದ್ಮೇಲೆ ನಾವು ಶಿಸ್ತಾಗಿ ಕಲಿಬೇಕು ಅನ್ನೋದು ಮೈಂಡ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಕಲಿತಾರೆ ಮ್ಯಾಮ್. ನಮ್ ಸಂಗೀತ ತರಗತಿಗಳಲ್ಲಿ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಕಲಿಯೋರು ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಮ್ಯಾಮ್.
1: ಪೇರೆಂಟ್ಸ್ ನಿರೀಕ್ಷೆ ಏನಾಗಿರುತ್ತೆ ಮಕ್ಕಳು ಸಂಗೀತವನ್ನ ಕಲಿಯುವಾಗ?
0: ಇವಾಗಿನ ಪೇರೆಂಟ್ಸ್ ಗಳಿಗೆ ಒಂದು ಕಿವಿ ಮಾತು ಹೇಳ್ಬೇಕಂದ್ರೆ, ಮಕ್ಕಳಿಗೆ ಯಾವುದೇ ಆಗ್ಲಿ ಒತ್ತಡ ಹಾಕ್ಬಿಡ್ರಿ. ಈಗ ಅವರು ಸಂಗೀತ ಶಿಕ್ಷಕರಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ, ಬರೀ ಪರ್ಟಿಕ್ಯುಲರ್ ಸಂಗೀತ ಶಿಕ್ಷಕರ ಅಂತಲ್ಲ, ಎಲ್ಲ ರಂಗದಲ್ಲಿರೋ ಟೀಚರ್ಸ್ಗೆ ನಾನೇನ್ ಹೇಳ್ತೀನಿ ಅಂದ್ರೆ, ಅವ್ರು ಬಂದ ತಕ್ಷಣನೆ ಬಂದು ಒಂದ್ ಎರಡ್ ಮೂರ್ ದಿನ ಆಗಿರಲ್ಲ, ನಮ್ಮ ಮಕ್ಕಳಿಗೆ ಆಗ್ಲೇ ಸ್ಟೇಜ್ ಮೇಲೆ ಬಿಡ್ಬೇಕು, ಅವ್ರು ಚೆನ್ನಾಗಿ ಹಾಡ್ಬೇಕು, ಅವ್ರ ಪ್ರೈಸ್ ಬರ್ಬೇಕು. ಇಲ್ಲ ಮೇಡಮ್, ಸಂಗೀತದ ಅಭ್ಯಾಸ ಇದ್ರೇನೆ ಮಾತ್ರನೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅವ್ರು ಚೆನ್ನಾಗಿ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ನಾನು ಹೇಳೋದು ಅದೇನೆ, ಒಂದ್ ಸ್ವಲ್ಪ ಅವ್ರಿಗೆ ಕಾಲಾವಕಾಶ ಕೊಡಿ, ಮಕ್ಕಳಿಗೆ ಆಗ್ಲಿ ಶಿಕ್ಷಕರಿಗೆ ಆಗ್ಲಿ ಪೇರೆಂಟ್ಸ್ ಕಾಲಾವಕಾಶ ಕೊಡಿ, ಅವ್ರು ಚೆನ್ನಾಗಿ ಅದರಲ್ಲಿ ಪ್ರಬುದ್ಧರಾಗಿದ್ದಾರೆ ಅಂತ ಅಂದಾಗ ಮಾತ್ರ ಅವ್ರಿಗೆ ಕಳಿಸಿ. ಸುಮ್ಮನೆ ಹಾಡಿಸ್ಬಿಟ್ಟು ಅಲ್ಲಿ ಇದಾಗಬಾರ್ದು. ನಾನು ಹೇಳೋದಷ್ಟೇ, ಸಂಗೀತ ಕಲಿತಿರೋ ಮಕ್ಕಳಿಗೆ ಆಗ್ಲಿ ಎಲ್ಲ ರಂಗದಲ್ಲಿರೋ ಪೇರೆಂಟ್ಸ್ಗೆ ಆಗ್ಲಿ ಹೇಳ್ತಿರೋದಷ್ಟೇ, ಅವ್ರು ಹಾಡ್ತಾರೆ ಕಲಿಯೋದಕ್ಕೆ ಅಂತಾನೆ.

0: ಬಂದಿದ್ದಾರೆ ಅಂದ್ಮೇಲೆ ನಾವು ಸ್ಟೇಜ್ ಮಾಡಿ ಕೊಟ್ಟೆ ಕೊಡ್ತೀವಿ, ನಮಗೂ ಅದೇ ಆಸೆ ಇರುತ್ತೆ. ಬಟ್
1: ಸಮಯ ಕೊಡಿ,
0: ಸಮಯ ಕೊಡಿ ಒಂಚೂರು,
1: ಅಭ್ಯಾಸ ಚೆನ್ನಾಗಿ
0: ಅಭ್ಯಾಸ ಚೆನ್ನಾಗಿ ಆಗ್ಬೇಕು. ಅದ್ರ ಜೊತೆ ಮಕ್ಕಳು ನಾವು ಹಾಡ್ತೀವಿ ಅನ್ನೋ ಅವ್ರಿಗೆ
1: ಕಾನ್ಫಿಡೆನ್ಸ್
0: ಇರ್ಬೇಕು. ಹಂಗಾದ್ರೆ ಮಾತ್ರ ತುಂಬಾ ಒಳ್ಳೇದು ಅಂತ ಹೇಳಿ.
1: ಸ್ಪರ್ಧಾ ಮನೋಭಾವ ಈಗ
0: ತುಂಬಾ ಸ್ಪರ್ಧಾ ಮನೋಭಾವ. ಮಗಳು ಈಗ ಬರ್ತಿದ್ದಾಳೆ ಅಂದ್ಮೇಲೆ ಅವ್ರ ತಕ್ಷಣನೇ ಹೋಗ್ಬಿಡ್ಬೇಕು ಏನಾದ್ರು ಪ್ರೋಗ್ರಾಮ್ಗೆ. ನಾವ್ ಏನ್ ನಿರೀಕ್ಷೆ ಮಾಡಿದ್ವಿ, ತುಂಬಾ ಚೆನ್ನಾಗಿ ಕಲಿತಿದ್ದಾರೆ, ಪರ್ಫೆಕ್ಟ್ ಆಗಿ ಹೋಗ್ಲಿ, ಅದು ಪ್ರಾಬ್ಲಮ್ ಇಲ್ಲ.
1: ಹೋಗಿದ್ದೀರಾ, ವೇದಿಕೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ, ನಿಮ್ಮ ಮಕ್ಕಳಿಂದ ಕೊಡ್ಸಿದ್ದೀರಾ?
0: ಹಾ, ತುಂಬಾ ಕೊಟ್ಟಿದ್ದೀನಿ ಮ್ಯಾಮ್. ಹಾಗೆ ನಮ್ಮ ಮಕ್ಕಳಿಗೂ ಕರ್ಕೊಂಡು ಹೋಗಿದ್ದೀನಿ, ನನ್ನ ಸ್ಟೂಡೆಂಟ್ಸ್ಗಳಿಗೂ. ಚಿಕ್ಕೋಳಿದ್ದಾಗೆಲ್ಲ ಪ್ರತಿಭಾ ಕಾರಂಜಿಲಿ ಎಲ್ಲ ಹಾಡ್ತಿದ್ದೆ ಮೇಡಮ್. ಆಮೇಲೆ ಸ್ಟೇಜ್ ಪ್ರೋಗ್ರಾಮ್ ಅಂದ್ರೆ ನನಗೆ ಫಸ್ಟ್ ಆಡಿಷನ್ಸ್ ಅಲ್ಲಿನೂ ಕೊಟ್ಟಿದ್ದೀನಿ ಮೇಡಮ್. ಫಸ್ಟ್ ಟೈಮ್ ಅಂದ್ರೆ ಒಂದು ಯುವ ಜನೋತ್ಸವ ಅಂತ ಮಾಡ್ತಿದ್ರು ಜಿಲ್ಲಾವಾರು ಇದ್ರೊಳಗೆ. ಅವಾಗ ಫಸ್ಟ್ ಟೈಮ್ ನನ್ಗೆ ಅಲ್ಲಿ ಭಾವಗೀತೆ ಸ್ಪರ್ಧೆ ಇತ್ತು ಮ್ಯಾಮ್, ಅವಾಗ ಹೋಗಿದ್ದು ನಾನು ಫಸ್ಟ್ ಟೈಮ್. ಅದಾದ್ಮೇಲೆ ವೇದಿಕೆ ಕಾರ್ಯಕ್ರಮ ತುಂಬಾ ಕಡೆ ಕೊಟ್ಟಿದೀವಿ ಮ್ಯಾಮ್. ಹಾಗೆ ನನ್ನ ವಿದ್ಯಾರ್ಥಿಗಳಿಗೂ ಕರ್ಕೊಂಡು ಹೋಗಿದ್ದೀನಿ. ಅದ್ರ ಜೊತೆ ಜೊತೆಗೆ ತುಂಬಾ ನನ್ನ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಹಾಡಿ ಬಹುಮಾನಗಳನ್ನು ತಂದಿದ್ದಾರೆ. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರೋಗ್ರಾಮ್ಸ್ ವೇದಿಕೆ ಕಾರ್ಯಕ್ರಮ ಅಲ್ಲಿನೂ ಕೊಟ್ಟಿದ್ದೀವಿ ಮೇಡಮ್. ದಾವಣಗೆರೆಯಲ್ಲಿ ತುಂಬಾ ದೊಡ್ಡ ಪ್ರೋಗ್ರಾಮ್ ಆಗಿತ್ತು, ಕನ್ನಡ ಹಬ್ಬ ಅಂತ ಹೇಳ್ಬಿಟ್ಟು. ಅಲ್ಲಿ ನನ್ನ ಸ್ಟೂಡೆಂಟ್ಸ್ಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಹಾಡಿಸಿದುಂಟು. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಮ್ಯಾಮ್ ಕಾರ್ಯಕ್ರಮ. ನನ್ನ ಫಸ್ಟ್ ಟೈಮ್ ಒಂದು ಟಿವಿ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ್ದೆ ಅಂದ್ರೆ ಅದು ಗಾನ ಚಂದನ ಅಂತ ಹೇಳ್ಬಿಟ್ಟು, ಅದು ನನ್ನ ಫಸ್ಟ್ ಟಿವಿ ಪ್ರೋಗ್ರಾಮ್ ಮೇಡಮ್. ಆ ಸ್ಪರ್ಧೆಲ್ಲೂ ಭಾಗವಹಿಸಿದ್ದೀನಿ.
1: ನೀವು ಹೇಳಿದ್ರಿ ಮಕ್ಕಳಿಗೆ ಕಲಿಸುವಾಗ ಸಾಮಾನ್ಯ ಮಕ್ಕಳಿಗೆ ಯಾವ ರೀತಿ ಹಾಡುಗಳು ಇಷ್ಟ ಆಗುತ್ತೆ, ನೀವು ಯಾವ ರೀತಿ ಹಾಡುಗಳನ್ನು ಆರಿಸ್ಕೊಳ್ತೀರಿ? ಮಕ್ಕಳಿಗೂ ಇಷ್ಟ ಆಗ್ಬೇಕು, ನಿಮ್ಗೂ ಕೂಡ ಅದು ಇಷ್ಟ ಆಗಿರ್ಬೇಕು. ಆ ರೀತಿಯಾಗಿ
0: ಅಂದ್ರೆ ಮಕ್ಕಳಿಗೂ ಇಷ್ಟ ಆಗಿ ಅವ್ರಿಗೆ ಕೆಲವೊಂದು ಎಲ್ಲಾ ಏಜ್ ಗ್ರೂಪ್ ಮಕ್ಕಳು ನಮ್ಮ ಹತ್ರ ಬರ್ತಾರೆ ಮೇಡಮ್. ಆ ಏಜ್ ಗ್ರೂಪ್ ವೈಸ್ ನಾವು ಚಿಕ್ಕ ಮಕ್ಕಳಿಗೆ ಒಂದು ಬೇರೆ ತರದ ಸಾಂಗ್, ಚಿಕ್ಕ ಮಕ್ಕಳಿಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಆ ತರ ಸಾಂಗ್ಸ್, ಅದ್ರೊಳಗೆ ಒಂದ್ ಸ್ವಲ್ಪ ದೊಡ್ಡ ಏಜ್ ಗ್ರೂಪ್ ಮಕ್ಕಳಿಗೆ ಅವ್ರಿಗೆ ಬೇರೆ ತರ ಸಾಂಗ್ಸ್ ಆ ತರ ಕಲ್ಸ್ಕೊಡ್ತೀವಿ ಮೇಡಮ್.
1: ನಿಮ್ಗೆ ಇಷ್ಟವಾದಂತ ಒಂದು ಹಾಡನ್ನ ಹಾಡಿ.
0: ದರಬೇಂದ್ರೆ ಅವ್ರದ್ದು ಒಂದು ಭಾವಗೀತೆ ಮೇಡಮ್, ಅದು ನಮ್ಮ ಮಕ್ಕಳಿಗೂ ತುಂಬಾ ಇಷ್ಟ ಆಗಿತ್ತು, ನನಗೂ ತುಂಬಾ ಇಷ್ಟ. ನಮ್ ಗಿರಿ ಸರ್ ನನ್ಗೆ ಈ ಸಂಗೀತ ತರಗತಿಗಳನ್ನ ನಾನು ಸಪ್ರೇಟ್ ಆಗಿ ಈಗ ಮಾಡ್ತಿದ್ದೀನಿ ಅಂದ್ರೆ ಸರ್ ತುಂಬಾ ಸಹಾಯ ಮಾಡಿದ್ದಾರೆ.

0: ತುಂಬಾ ಚೆನ್ನಾಗಿ ಹಾಡ್ತೀರಿ. ಹಸೀನಾ, ನಿಮ್ಗೆ ಸಂಗೀತ ಏನು ರೆಡಿ ಇರುತ್ತೆ ಅವುಗಳನ್ನ ಮಾತ್ರ ಹಾಡ್ತೀರಾ, ನೀವು ಕೂಡ ಸಂಗೀತ ಸಂಯೋಜನೆ ಮಾಡಿ ಯಾವ್ದಾದ್ರು ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡ್ತೀರಾ?
1: ಅಂದ್ರೆ ನಾನು ಇನ್ನು ಕಲಿತಾ ಇದ್ದೀನಿ ಮೇಡಮ್, ಕಲಿತಾ. ಒಂದೇ ಸರಿ ಅಂದ್ರೆ ಸಂಗೀತ ಸಂಯೋಜನೆ ಅಷ್ಟು ಸುಲಭವಾಗಿ ನಾವು ಹಾಡ್ದಷ್ಟು ಸುಲಭವಾಗಿಲ್ಲ ಮೇಡಮ್, ಯಾಕಂದ್ರೆ ಅದು ರೆಡಿ ಇರೋದನ್ನ ನಾವು ತುಂಬಾ ಬೇಗ ಚೆನ್ನಾಗಿ ಕಲಿತು ಹಾಡ್ಬಿಡ್ತೀವಿ, ಅದು ತುಂಬಾ ಕಷ್ಟ ಇದೆ. ಅದನ್ನು ಜೊತೆ ಜೊತೆಗೆ ಕಲಿತಾ ಇದ್ದೀನಿ, ನಮ್ಮ ಗುರುಗಳ ಹತ್ರ ಮಾರ್ಗದರ್ಶನ ತಗೊಂಡು, ಗಿರಿ ಸರ್ ಹತ್ರ, ಹಾಗೆ ಅಶೋಕ್ ತುರಮರಿ ಸರ್ ಹತ್ರ, ಎಲ್ಲರ ಹತ್ರನು ಕೇಳಿ ಇನ್ನು ಅದಕ್ಕೆ ಸಂಗೀತ ಅನ್ನೋದೊಂದು ಸಮುದ್ರ ಇದ್ದ ಹಾಗೆ ಅದನ್ನ ಇನ್ನು ಕಲಿತಾನೆ ಇದ್ದೀನಿ, ಕಲಿತಾನೆ ಇರ್ತೀನಿ ಮೇಡಮ್.
0: ಇಂಥದ್ದೊಂದು ರಾಗ ನನ್ನನ್ನು ತುಂಬಾ ಕಾಡುತ್ತೆ ಅಂತ ಅನ್ನೋದಾದ್ರೆ
1: ಮಧುವಂತಿ ರಾಗ ತುಂಬಾ ಇಷ್ಟ. ಆ ರಾಗದಲ್ಲಿ

0: ಎಷ್ಟೇ ಹಾಡುಗಳು ಬರಲಿ, ಆ ರಾಗ ನಾನು ಕಲ್ತಿರ್ಬೇಕಾದ್ರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಿತ್ತು ಮಧುವಂತಿ ರಾಗ. ಆ ರಾಗದಲ್ಲಿ ಒಂದು ಚಲನಚಿತ್ರ ಗೀತೆ ಇದೆ ಮೇಡಮ್, ಅದು ತುಂಬ ಇಷ್ಟ.
1: ಯಾವ್ದು ಹಾಡಿ?

0: ಗಾಯತ್ರಿ ಮದುವೆ ಚಿತ್ರದ
1: ಗಾಯತ್ರಿ ಮದುವೆ ಚಿತ್ರದ್ದು ಇದು ತುಂಬಾ ಮಧುವಂತಿ ರಾಗದಲ್ಲಿದೆ.
0: ಈಗ ಹಸೀನಾ ಅವರು ಸಂಗೀತ ಶಿಕ್ಷಕಿಯಾಗಿಯೇ ಮುಂದುವರೆದು ಸಂಗೀತ ಕ್ಷೇತ್ರದಲ್ಲಿಯೇ ಹೆಚ್ಚು ಸಾಧನೆಯನ್ನ ಮಾಡೋರಿದ್ದೀರಾ ಅಥವಾ ಬೇರೆ ಇನ್ನೇನಾದ್ರೂ ಆಯ್ಕೆ ಮಾಡ್ಕೊಳ್ಳೋರಿದ್ದೀರಾ?
1: ನನ್ಗೆ ಸಂಗೀತದಲ್ಲೇ ಇದುವರೆಗೂ ನಾನು ಆಯ್ಕೆ ಮಾಡ್ಕೊಂಡಿರೋದೇ ಸಂಗೀತವನ್ನ ಮೇಡಮ್. ನಾನು ಎಲ್ಲಾ ಕಡೆನು ಮ್ಯೂಸಿಕ್ ಟೀಚರ್ ಆಗಿನೆ ವರ್ಕ್ ಮಾಡ್ತಿರೋದು. ಅದ್ರ ಜೊತೆ ಜೊತೆಗೇನೆ ನನ್ನ ಎಜುಕೇಶನ್ ಕೂಡ ಬಿ ಎ ಮುಗ್ದಿದೆ, ಬಿ ಎಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬಟ್ ನನ್ನ ಆಯ್ಕೆ ಬಂದು ಸಂಗೀತನೇ ಮೇಡಮ್, ಅದೇ ಅದರಲ್ಲೇ ನನ್ನ ಜೀವನನ ಕಳಿಬೇಕು ಅಂತ ಅನ್ಕೊಂಡಿದ್ದೀನಿ.
0: ಏನಾಗ್ಬೇಕು ಮುಂದೆ ಸಂಗೀತದಲ್ಲಿಯೇ ಏನೆಲ್ಲ ಸಾಧನೆಗಳನ್ನ ಮಾಡಬೇಕು, ಒಂದು ಕನಸು ಇರುತ್ತಲ್ವಾ, ಇಂಥದ್ದೊಂದು ತಲುಪಬೇಕು, ಅಲ್ಲಿ ಮುಟ್ಟಿದಾಗ ನಾನು ಆ ಒಂದು ಶಿಖರ ಅಂತೀವಲ್ವಾ.
1: ಹಾ, ನನ್ಗೆ ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕಂತ ತುಂಬಾ ಇಷ್ಟ ಇದೆ. ಅದ್ರ ಜೊತೆ ಜೊತೆಗೆ ಗೌರ್ಮೆಂಟ್ ಮ್ಯೂಸಿಕ್ ಟೀಚರ್ ಆಗ್ಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ದೀನಿ. ಅದೇ ಕನಸುಗಳ ದಾರಿಲೇ ಹೋಗ್ತಾ ಇದ್ದೀನಿ ಕೂಡ ಮೇಡಮ್. ಅದು ತುಂಬಾ ಆಸೆ ಇದೆ ನನ್ಗೆ. ಅದ್ರ ಜೊತೆ ಜೊತೆಗೆ ಮಕ್ಕಳಿಗೂ ಕಲಿಸ್ಬೇಕು. ಈಗ ಹಳ್ಳಿಗಳಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ತುಂಬಾ ಸ್ಕೂಲ್ ಅಲ್ಲಿ ಇಲ್ಲ ಮೇಡಮ್. ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ನಮ್ಗೆ ಮ್ಯೂಸಿಕ್ ಟೀಚರ್ಸೇ ಇದ್ದಿಲ್ಲ. ನಾನು ಇಲ್ಲಿ ದಾವಣಗೆರೆಗೆ ಬಂದಾಗ ಕಲ್ತಿದ್ದು. ಹಾಗಾಗಿ ನನ್ಗೆ ಒಂದು ಗೌರ್ಮೆಂಟ್ ಮ್ಯೂಸಿಕ್ ಟೀಚರ್ ಆಗ್ಬೇಕು ಅನ್ನೋದೊಂದು.
0: ಮಕ್ಕಳು ಚಿಕ್ಕ ವಯಸ್ಸಿಂದಾನೆ ಅದರದೊಂದು ಪರಿಚಯ ಆಯ್ತು ಅಂದ್ರೆ
1: ಇದ್ರೆ ತುಂಬಾ ಒಳ್ಳೇದು ಮೇಡಮ್. ಇದು ಸಂಗೀತದಿಂದ ಬರೀ ಹಾಡೋದ್ರಿಂದ ಅಷ್ಟೇ ಅಲ್ಲ, ಅವರಿಗೆ ಕಾನ್ಸಂಟ್ರೇಷನ್ ಕೂಡ ತುಂಬಾ ಮುಖ್ಯ. ಸಂಗೀತದಿಂದ ಮನಸ್ಸು ಏಕಾಗ್ರತೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಾನಸಿಕವಾಗಿ ತುಂಬಾ ಸಂಗೀತ ಕೇಳೋದ್ರಿಂದ ತುಂಬಾ ರಿಲ್ಯಾಕ್ಸ್ ಆಗ್ತಾ ತಾಳ್ಮೆ ತುಂಬಾ ಬರುತ್ತೆ ಮೇಡಮ್. ಇದಂತೂ ಹೇಳ್ಬೋದು ತುಂಬಾ ತಾಳ್ಮೆ ಬರುತ್ತೆ.
0: ನಿಮ್ಮ ಮೇಲೆ ಹೇಗೆಲ್ಲ ಪ್ರಭಾವ ಬೀರ್ತು? ಹೌದು, ಹಸೀನ ಹೀಗಿದ್ರಲ್ವಾ, ಸಂಗೀತ ಕಲ್ತ ಮೇಲೆ ಹಿಂಗ್ ಬದ್ಲಾಗ್ಬಿಟ್ನಲ್ವಾ ನಾನು, ಆ ಹಸೀನ ಬೇರೆ, ಸಂಗೀತ ಕಲ್ತ ಮೇಲೆ ಆದಂತ ಹಸೀನ ಬೇರೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಯಾವ್ದಾದ್ರು ಆ ರೀತಿಯ ಪ್ರಭಾವಗಳು ನಿಮ್ಮ ಮೇಲೆ ನಿಮ್ಗೆ ಕಂಡಿದ್ಯಾ?
1: ಹಾ, ಖಂಡಿತ ಮೇಡಮ್. ನಾನು ನನ್ನಲ್ಲೇ ನನ್ಗಾದ ಬದಲಾವಣೆಗಳು ತುಂಬಾ. ಈ ಸಂಗೀತ ಕಲಿಯೋದಕ್ಕಿಂತ ಮುಂಚೆ ತುಂಬಾ ಹೊರಗಿನ ಪ್ರಪಂಚ ಅಷ್ಟು ಗೊತ್ತಿರ್ಲಿಲ್ಲ ಮೇಡಮ್. ಇಲ್ಲಿ ಬಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಾದ ಮೇಲೆ ಇಲ್ಲಿ ಯಾವ ರೀತಿ ಇರ್ಬೇಕು, ಎಲ್ಲೆಲ್ಲಿ ಹೋದ್ರೆ ಹೆಂಗಿರುತ್ತೆ ಅನ್ನೋದು ತುಂಬಾ ಅನುಭವ ಆಯ್ತು. ಇವಾಗ ನನ್ಗೆ ತುಂಬಾ ಧೈರ್ಯ ಬಂದಿದೆ, ಇದಂತೂ ಹೇಳ್ಬಲ್ಲೆ ನಾನು. ತುಂಬಾ ಧೈರ್ಯವಾಗಿ ಹಾಡ್ತೀನಿ ಕೂಡ. ಅವಾಗಿನ ಹಸೀನಾಗೂ ಇವಾಗಿನ ಹಸೀನಾಗೂ ತುಂಬಾನೇ ಬದಲಾವಣೆ ಆಗಿದೆ ಮೇಡಮ್.
0: ಹಸೀನಾ, ಈ ಗಝಲ್ ಆತರ ಏನಾದ್ರೂ ನಿಮ್ಗೆ ಅಭ್ಯಾಸ ಇದೆಯಾ ಹಾಡುವಂತದ್ದು?
1: ಇದೆ ಮೇಡಮ್.
0: ಹಾಡಿ ಒಂದು.

0: ಸಾಕಷ್ಟು ಇನ್ನು ಸುದೀರ್ಘವಾದ ಪಯಣ ಇದೆ ನಿಮ್ಮ ಜೀವನದಲ್ಲಿ ಸಂಗೀತದೊಂದಿಗೆ. ಎಲ್ಲ ಆಸೆಗಳು ಈಡೇರ್ಲಿ ಅನ್ನುವಂತ ಆಶಯದೊಂದಿಗೆ ಧನ್ಯವಾದಗಳು. ನಮಸ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
1: ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್, ನಿರ್ವಹಣೆ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ஆகாஷவாணி.
1: வர்க் ஃப்ரம் ஹோம், ஹை சாலரி, பரீ ஒன்று கிளிக் நல்லி, அரே வா. ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
1: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕೀಲು ನೋವಿಗೆ ಕಾರಣ ಮತ್ತು ಕೀಲು ಮರುಜೋಡಣೆಯ ಚಿಕಿತ್ಸೆ. ಈ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.
2: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಖ್ಯಾತ ಎಲುಬು ಮತ್ತು ಕೀಲು ರೋಗ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಹರೀಶ್ ಮೂರ್ತಿ ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
3: ಸರ್ ನಮಸ್ಕಾರ.
2: ಕೇಳಿದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೀಲು ಮರುಜೋಡಣೆ ಅಂದ್ರೇನು, ಅದಕ್ಕೆ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆ ಇದೆ, ಜೊತೆಗೆ ಇತ್ತೀಚಿನ ಒಂದು ಅಡ್ವಾನ್ಸ್ ದಿನಮಾನಗಳಲ್ಲಿ ಅಂದರೆ ನಾವು ತಾಂತ್ರಿಕ ಯುಗದಲ್ಲಿ ಬದಲಾವಣೆಯನ್ನು ನಾವು ವೈದ್ಯಕೀಯ ರಂಗದಲ್ಲಿ ಕಾಣ್ತೀವಿ. ಹಾಗಾಗಿ ಈಗ ನಾವು ಎಲುಬು ಮತ್ತು ಕೀಲಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಆಪರೇಷನ್ಗಳನ್ನು ಡಾಕ್ಟರ್ ಮಾಡೋದಕ್ಕಿಂತ ರೋಬೋಟ್ಗಳು ಕೂಡ ಮಾಡುವಂಥ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಬರ್ತಾ ಇದೆ.
3: ಹೌದು ಸರ್. ಹಾಂ,
2: ಆ ಒಂದು ಹಿನ್ನೆಲೆಯಲ್ಲಿ ವೈದ್ಯರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಯಾಕಂದರೆ ಸಾರ್ವಜನಿಕರು ರೋಬೋಟ್ ಚಿಕಿತ್ಸೆ ಅಂದ್ರೇನು ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇರೋಂಗಿಲ್ಲ. ಹಂಗಾಗಿ ನಮ್ಮ ಆಕಾಶವಾಣಿ ಮೂಲಕ ಅವರು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಮತ್ತೊಮ್ಮೆ ಸರ್ ತಮಗೆ ಸ್ವಾಗತ. ಸರ್, ಪ್ರಾರಂಭದ ಪ್ರಶ್ನೆ, ಕೀಲು ಮರುಜೋಡಣೆ ಅಂತ ನಾವು ಕರಿತೀವಿ, ಕೀಲು ಮರುಜೋಡಣೆ ಅಂದರೆ ಏನು ಅಂತ?
3: ಈಗ ಎಲುಬು ಮತ್ತು ಕೀಲು ವಿಭಾಗದಲ್ಲಿ ನಮ್ಮ ಎಲುಬು ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ಕೀಲು ಸಹ ಅಷ್ಟೇ ಇಂಪಾರ್ಟೆಂಟು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೀಲಿನ ತುಂಬ ಇಂಪಾರ್ಟೆಂಟ್ ಕೆಲಸ ಅಂತಂದ್ರೆ ಮೂಮೆಂಟ್ಸ್.
2: ಮೂಮೆಂಟ್
3: ಅಂದ್ರೆ ಅದು ಮೂಮೆಂಟ್ ಅಂತನ್ನೋದು ತುಂಬಾ ಇಂಪಾರ್ಟೆಂಟ್ ಕೆಲಸ. ಈ ನಮ್ಮ ಇಂಪಾರ್ಟೆಂಟ್ ಕೀಲುಗಳು ಅಂತಂದ್ರೆ ಹಿಪ್ ಜಾಯಿಂಟ್ ಅಂತಂತೀವಿ, ನೀ ಜಾಯಿಂಟ್ ಅಂತಂತೀವಿ. ಇವು ಎರಡು ಇಂಪಾರ್ಟೆಂಟ್ ಜಾಯಿಂಟ್ಸ್ ಲೋವರ್ ಲಿಂಬಲ್ಲಿ ಅಂದ್ರೆ ಕಾಲಿನಲ್ಲಿ ಅಥವಾ ಕೆಳಭಾಗದಲ್ಲಿ ನಮ್ದು ಎರಡು ನಮ್ದು ಇಂಪಾರ್ಟೆಂಟ್ ಜಾಯಿಂಟ್ಸ್ ಆಗಿ ಬರ್ತದೆ. ಒಂದು ಹಿಪ್ ಜಾಯಿಂಟು, ಒಂದು ನೀ ಜಾಯಿಂಟು. ಈ ಎರಡು ಜಾಯಿಂಟ್ಸ್ ಒಂದೊಂದು ಸತಿ ಸ್ವಲ್ಪ ಯಾವುದೋ ಕಾರಣಾಂತರದಿಂದ ಸೌಕುಳೆ ಆಗಿ ಹೋಗ್ತದೆ. ಸೌಕುಳೆ ಆಗಿ ಹೋದಾಗ ಪೇಷಂಟ್ಸಿಗೆ ನಡಿಬೇಕಾದ್ರೆ ಹಿಪ್ ಜಾಯಿಂಟ್ ಅಲ್ಲಿ ಅಥವಾ ಮೊಣಕಾಲಿನ ಸಂಧಿಯಲ್ಲಿ ಕೀಲಿನಲ್ಲಿ ತುಂಬಾ ನೋವು ಉಂಟಾಗ್ತದೆ. ಉಂಟಾದಾಗ ಅವ್ರಿಗೆ ನಡಿಲಿಕ್ಕೆ ತುಂಬಾ ನೋವು ಆಗ್ತದೆ. ನೀವು ಕೇಳಿರಬಹುದು ಎಷ್ಟೊಂದು ಸತಿ ತಂದೆ ತಾಯಿ ಅಂದ್ರು ಅಥವಾ ಯಾರಾದ್ರೂ ವಯಸ್ಸಾದವ್ರು ಇದ್ರೆ ಮೊಣಕಾಲಲ್ಲಿ ತುಂಬಾ ನೋವು ಆಗ್ತದೆ, ನಡಿಲಿಕ್ಕೆ ಆಗಲ್ಲ. ಆ ರೀತಿ ಈ ತೊಂದರೆಗಳು ಎಷ್ಟೊಂದು ಸತಿ ಬರ್ತದೆ. ಅಂತ ಸಂದರ್ಭದಲ್ಲಿ ಅಕಸ್ಮಾತ್ ಕೀಲು ಪೂರ್ತಿ ಸೌಕುಳೆ ಆಗಿ ಹೋಗಿದ್ದರೆ ಈಗ ಕೃತಕವಾಗಿ ಆರ್ಟಿಫಿಷಿಯಲ್ ಮರುಜೋಡಣೆ ಮಾಡಿ ರಿಪ್ಲೇಸ್ಮೆಂಟ್ ಅಂತಂತೀವಿ ಮಾಡಿದರೆ ಮತ್ತೆ ನೋವು ಎಲ್ಲ ಪೂರ್ತಿ ಹೋಗಿ ಮತ್ತೆ ಪೇಷಂಟ್ಗಳು ಅಥವಾ ರೋಗಿಗಳು ನಡೆಯೋ ಆಗ್ತದೆ. ಇದಕ್ಕೆ ನಾವೇನಪ್ಪಾ ಅಂತಂದ್ರೆ ಕೀಲು ಮರುಜೋಡಣೆ ಶಸ್ತ್ರಚಿಕಿತ್ಸಾ ಅಂತಂತೀವಿ ಅಥವಾ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತಂತೀವಿ. ಈ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ನಾವೀಗ ಆಲ್ರೆಡಿ ಹೇಳಿದಾಗೆ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರಬಹುದು ಅಥವಾ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರಬಹುದು. ಇವು ಎರಡು ಜಾಯಿಂಟ್ ರಿಪ್ಲೇಸ್ಮೆಂಟ್ ತುಂಬಾ ಕಾಮನ್ ಆಗಿ ನಾವು ಇವಾಗಿನ ದಿನಮಾನಗಳಲ್ಲಿ ಮಾಡ್ತೇವೆ.
2: ಸರ್, ಈಗ ಯಾವ ತರದ ರೋಗಿಗಳಿಗೆ ಈ ಕೀಲು ಮರುಜೋಡಣೆ ಪ್ರಯೋಜನ ಆಗ್ತದ ಅಂತ?
3: ಇದು ಮೊಣಕಾಲಿನ ಕೀಲು ಮರುಜೋಡಣೆ ಯೂಶುವಲಿ ವಯಸ್ಸು ಆದವರಿಗೆ, ಮೊಣಕಾಲು ಚಿಪ್ಪು ಸೌಕರ್ಯ ಅಂತವರಿಗೆ ಇದು ಏನಪ್ಪಾ ಅಂತಂದ್ರೆ ಮರುಜೋಡಣೆ ತುಂಬಾ ಕೆಲಸ ಮಾಡ್ತದೆ. ಇನ್ನ ಒಂದು ನೀವು ಕೇಳಿರಬಹುದು ರುಮಟಾಯ್ಡ್ ಅರ್ಥರೈಟಿಸ್ ಅಂತ ನಾವು ಕೇಳ್ತೀವಿ, ಅಂದ್ರೆ ಈ ಸಂಧಿವಾತ ಅಂತಂತೀವಿ. ಈ ಸಂಧಿವಾತ ಇದ್ದವರಿಗೆ ಆ ಸಂಧಿವಾತ ಎಫೆಕ್ಟ್ ಜಾಸ್ತಿ ಆಗಿ ಆಗಿ ಅದು ಪೂರ್ತಿ ಜಾಯಿಂಟ್ ಡಿಸ್ಟ್ರಕ್ಷನ್ ಆಯಿತು ಅಂತಂದ್ರೆ ಸಹ ಈ ಶಸ್ತ್ರಚಿಕಿತ್ಸೆ ತುಂಬಾ ಅನುಕೂಲವಾಗ್ತದೆ. ಮತ್ತೆ ಬೇರೆ ಸಿಚುಯೇಷನ್ಸ್ ಅಂದ್ರೆ ಪೋಸ್ಟ್ ಟ್ರಾಮ್ಯಾಟಿಕ್ ಅರ್ಥರೈಟಿಸ್ ಅಂತಂತೀವಿ, ಯಾವುದೇ ಒಂದು ಕಾರಣ

ಪಾತ್ರದಿಂದ ಮೊಣಕಾಲಿನ ಜಾಯಿಂಟ್ ಅಲ್ಲಿ ಇನ್ವಾಲ್ವ್ ಆಗುವಂತ ಎಲ್ಬು ಮುರಿದಿದ್ರೆ ಅದರಿಂದ ಜಾಯಿಂಟ್ ಸರ್ಫೇಸ್ ರಫ್ ಆಗಿತ್ತಂದ್ರೆ ಅದರಿಂದ ನೋವು ಉಂಟಾಗ್ತಿತ್ತಂದ್ರೆ ಅದರಿಂದ ಮರುಜೋಡಣೆ ಮಾಡೋದ್ರಿಂದ ತುಂಬಾ ನೋವು ಕಡಿಮೆ ಆಗ್ತದೆ. ಇದು ಹಿಪ್ ಜಾಯಿಂಟ್ ಇರಬಹುದು, ನೀ ಜಾಯಿಂಟ್ ಇರಬಹುದು. ಸೊ ಹಿಪ್ ಜಾಯಿಂಟ್ ಅಲ್ಲಿ ಇನ್ನ ಒಂದು ಕಾಮನ್ ಕಂಡೀಷನ್ ಬರುತ್ತೆ, ಅದಕ್ಕೆ ನಾವು ಎ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಆಫ್ ಹಿಪ್ ಜಾಯಿಂಟ್ ಅಂತೀವಿ. ಅಂದ್ರೆ ಫೀಮರ್ ಬೋನ್ ನ ಹೆಡ್ ಅಂತೀವಿ, ಅದೇ ತಲೆ ಭಾಗದಲ್ಲಿ ರಕ್ತ ಸಂಚಾರ ಕಡಿಮೆ ಆದಾಗ ಆ ರಕ್ತ ಸಂಚಾರ

0: ಅಂತಂದ್ರೆ ಪೋಸ್ಟ್ ಇನ್ಫೆಕ್ಟಿವ್ ಸಿಕ್ವೆಲೆ ಅಂತಂತೀವಿ. ಯಾವುದೋ ಒಂದು ಕಾರಣಾಂತರದಿಂದ ಜಾಯಿಂಟ್ ಅಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟು ಆ ಇನ್ಫೆಕ್ಷನ್ ಎಲ್ಲ ಕ್ಯೂರ್ ಆದ್ಮೇಲೆ ಕಾರ್ಟಿಲೇಜ್ ಡಿಸ್ಟ್ರಾಯ್ ಆಗಿ ನೋವು ಉಂಟಾಯ್ತಂದ್ರೆ ಅಂಥವರಿಗೆ ಸಹ ಕೀಲು ಮರುಜೋಡಣೆ ತುಂಬಾ ಅನುಕೂಲ ಆಗ್ತದೆ.
1: ಸರ್, ಇನ್ಫೆಕ್ಷನ್ ಅಂತ ಹೇಳಿದ್ರೆ ಮೂಳೆಗಳಲ್ಲಿ ಮತ್ತು ಕೀಲುಗಳಲ್ಲಿ ಇನ್ಫೆಕ್ಷನ್ ಯಾವ ಕಾರಣಕ್ಕಾಗುತ್ತೆ?
0: ಇದರಲ್ಲಿ ಎರಡು ಇಂಪಾರ್ಟೆಂಟ್ ಕಾರಣ ಇರುತ್ತೆ. ಒಂದು ಪಯೋಜೆನಿಕ್ ಇನ್ಫೆಕ್ಷನ್ ಅಂತಂತೀವಿ, ಅಂದ್ರೆ ಇನ್ಫೆಕ್ಟ್ ಸೋಂಕು ಇದ್ರಿಂದ. ಇನ್ನೂ ಒಂದು ತುಂಬಾ ಇಂಪಾರ್ಟೆಂಟ್ ಕಾರಣ ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್.
1: ಟಿಬಿ
0: ಇವು ಎರಡೂ ತರದ್ದು ಸೋಂಕುಗಳು ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ ಅಲ್ಲಿ ಉಂಟಾಗಬಹುದು. ಸೊ ಈ ಹಿಪ್ ಜಾಯಿಂಟ್ ಪೋಸ್ಟ್ ಟ್ಯೂಬರ್ಕ್ಯುಲಾರ್ ಕೇಸಸ್ ಅಲ್ಲಿ ಸಹ ನಾವೇನಪ್ಪ ಅಂತಂದ್ರೆ 3 ತಿಂಗಳ ಆಂಟಿ ಟ್ಯೂಬರ್ಕ್ಯುಲರ್ ಡ್ರಗ್ಸ್ ಕೊಟ್ಬಿಟ್ಟು ಅದಾದ್ಮೇಲೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಎರಡೂ ಒಟ್ಟಿಗೆ ಟ್ರೀಟ್ಮೆಂಟ್ ಸೋಂಕನ್ನು ನಿವಾರಣೆ ಮಾಡಬಹುದು. ಅದೇ ರೀತಿ ಅದೇನು ಕಾರ್ಟಿಲೇಜ್ ಡಿಸ್ಟ್ರಾಯ್ ಆಗಿ ನೋವು ಉಂಟಾಗಿರುತ್ತೆ ಅದನ್ನು ನಾವು ನಿವಾರಣೆ ಮಾಡಬಹುದು.
1: ಓಕೆ ಸರ್, ಈಗ ಕೀಲು ಮರು ಜೋಡಣೆಯಲ್ಲಿ ಎಷ್ಟು ವಿಧಗಳಿದ್ದಾವೆ ಸರ್?
0: ಕೀಲು ಮರು ಜೋಡಣೆಯಲ್ಲಿ ರುಟೀನ್ ಆಗ್ಲಿ ಎರಡು ಬರುತ್ತೆ. ಅಂದ್ರೆ ಒಂದು ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತಂತೀವಿ, ಇನ್ನೊಂದು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಅಂತೀವಿ. ಇವಾಗ ನೀವು ಎಲ್ಲ ಕಡೆ ನೋಡಿರಬಹುದು, ರೋಬೋ ಅಂತನ್ನೋದು ತುಂಬಾ ಹೊಸದಾಗಿ ಆಧುನಿಕ ತಂತ್ರಜ್ಞಾನ ಇವಾಗ ಎಲ್ಲಾ ಪ್ರದೇಶದಲ್ಲಿನೂ ಬರ್ತಾ ಇದೆ. ಇದೇನಂದ್ರೆ ಹ್ಯೂಮನ್ ಎರರ್ಸ್ ಅನ್ನ ಕಡಿಮೆ ಮಾಡುತ್ತೆ. ರೋಬೋ ಏನ್ ಮಾಡತ್ತೆ ಅಂತಂದ್ರೆ, ಈಗ ನಾವು ಎಷ್ಟೊಂದ್ ಸತಿ ನಾವು ಎಲ್ಲಾ ಟೆಕ್ನಿಕಲಿ ಎಲ್ಲಾ ಕರೆಕ್ಟ್ ಮಾಡಿದ್ರು ಸಹಿತ ಒಂದು ಸ್ವಲ್ಪ ಎರರ್ಸ್ ಆಗತ್ತೆ. ಆ ಎರರ್ಸ್ ಅನ್ನ ಕಡಿಮೆ ಮಾಡೋ ದೃಷ್ಟಿಯಿಂದ ಈಗ ರೋಬೋಟಿಕ್ ಸರ್ಜರೀಸ್ ಅನ್ನೋದು ತುಂಬಾ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಈಗ ರೋಬೋಟಿಕ್ ಸರ್ಜರಿ ಅಂತ ಹೇಳಿದ್ರೆ, ಈಗ ರೋಬೋಟಿಕ್ ಕೀಲು ಮರ ಜೋಡಣೆ ಪ್ರಯೋಜನಗಳ ಬಗ್ಗೆ ನಮ್ಗೆ ಕೇಳುಗರಿಗೆ ತಿಳಿಸ್ಬೇಕು. ಯಾಕಂದ್ರೆ ಈ ರೋಬೋಟಿಕ್ ಅದನ್ನೇ ಆಪರೇಷನ್ ಮಾಡುತ್ತೆ, ಯಾವುದೇ ರೀತಿಯ ತೊಂದರೆಗಳು ಆಗದ ರೀತಿಯಲ್ಲಿ ಪರ್ಫೆಕ್ಟ್ ಆಪರೇಷನ್ಗಳು ಮಾಡುತ್ತೆ ಅನ್ನುವಂಥದ್ದು ಕೇಳಿದೀವಿ. ಏನು ಸರ್ ಹೇಳಿ ಇದರ ಬಗ್ಗೆ?
0: ರೋಬೋಟಿಕ್ ಸರ್ಜರಿ ಇದಕ್ಕಿಂತ ಮುಂಚೆ ರಾಯಚೂರಿನಲ್ಲಿ ಲಭ್ಯವಿರಲಿಲ್ಲ.
1: ಹೌದು,
0: ಇವಾಗ ನಮ್ಮ ಸುರಕ್ಷಾ ಆಸ್ಪತ್ರೆಯಲ್ಲಿ ನಾವು ಹೊಸದಾಗಿ ಆಧುನಿಕ ಆಮದು ಮಾಡಿಕೊಂಡ ರೋಬೋವನ್ನು ನಾವು ರಾಯಚೂರಿಗೆ ತಂದಿದ್ದೀವಿ. ಈ ಎಲ್ಲ ಇದರ ಫೆಸಿಲಿಟೀಸ್ ನಾನು ಎಲ್ಲ ರಾಯಚೂರಿನ ಮತ್ತು ಸುತ್ತಮುತ್ತಲಿನ ಕಲ್ಯಾಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ರೋಗಿಗಳು ಇದನ್ನ ಪ್ರಯೋಜನ ಮಾಡಬೇಕು ಅಂತ ನಾನು ಇದರ ನಿಮ್ಮ ಮುಖಾಂತರ ನಾನು ಹೇಳ್ತೇನೆ. ಇದು ರೋಬೋಟಿಕ್ ಸರ್ಜರಿ ಏನ್ ಕೆಲಸ ಮಾಡ್ತದೆ, ಇದರದ್ದು ಏನ್ ಅಡ್ವಾಂಟೇಜಸ್ ಅಂತಂದ್ರೆ, ನಾವು ಇದಕ್ಕಿಂತ ಮುಂಚೆ ಏನ್ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ತಾ ಇದ್ವಿ, ಅದರಲ್ಲಿ ಒಂದು 20% ಆಫ್ ಪೇಷಂಟ್ಸ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ.
1: ಓಕೆ,
0: ಸೊ ಅಂದ್ರೆ ನಾವು ಆಪರೇಷನ್ ಮಾಡಿದ್ರೂ ಸಹಿತ ಒಂದು 100 ಜನಕ್ಕೆ ನಾವು ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಒಂದು 20 ಜನ ಯಾವ್ದೋ ಕಾರಣದಿಂದ ನನಗೆ ಪೂರ್ತಿ ಚೆನ್ನಾಗಿ ಆಗಿಲ್ಲ ರೀ, ನಮ್ಗೆ ಇನ್ನ ಸ್ವಲ್ಪ ನೋವಿದೆ, ಇನ್ನ ಸ್ವಲ್ಪ ಚೆನ್ನಾಗಿ ಆಗಿದ್ದಿದ್ರೆ ಒಳ್ಳೇದು, ಈ ರೀತಿ ಕಂಪ್ಲೇಂಟ್ಸ್ ಮುಂಚೆ ಬರ್ತಾ
1: ಇತ್ತು.
0: ಸೊ ಈ ಡಿಸ್ಸಾಟಿಸ್ಫ್ಯಾಕ್ಷನ್ ರೇಟ್ 20% ಕ್ಕಿಂತ ಇನ್ನ ಕಡಿಮೆ ಮಾಡೋ ದೃಷ್ಟಿಯಲ್ಲಿ ಇದು ಏನಪ್ಪಾ ಅಂತಂದ್ರೆ ರೋಬೋಟಿಕ್ ಮಾಡುತ್ತೆ. ರೋಬೋಟಿಕ್ ಸರ್ಜರಿ ಮಾಡುತ್ತೆ. ಇದರದ ಅಡ್ವಾಂಟೇಜಸ್ ಏನು, ಅದ್ ಹೇಗೆ ಮಾಡ್ತೀವಿ, ನಾವ್ ಹೇಗೆ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ನೀ ಜಾಯಿಂಟ್ ಆಗ್ಲಿ ಹಿಪ್ ಜಾಯಿಂಟ್ ಆಗ್ಲಿ ಅದರದ್ದು ಸಿಟಿ ಸ್ಕ್ಯಾನ್ ಮಾಡ್ತೀವಿ. ಸೊ ಸಿಟಿ ಸ್ಕ್ಯಾನ್ ಮಾಡೋ ಮುಖಾಂತರ ನೋಡಿ ರೋಬೋಗೆ ಹೇಗೆ ಸರ್ಜರಿ ಮಾಡಬೇಕು ಏನ್ ಮಾಡಬೇಕು ಅದು ನಮ್ಮ ದೇಹದ ಬಗ್ಗೆ ಡೀಟೇಲ್ಸ್ ಗೊತ್ತಿರಲ್ಲ, ಅದಕ್ಕೆ ಆ ರೋಬೋಗೆ ನಾವು ಇನ್ಫಾರ್ಮೇಶನ್ ಫೀಡ್ ಮಾಡಬೇಕು. ನಾವು ಇನ್ಫಾರ್ಮೇಶನ್ ಫೀಡ್ ಮಾಡಿದ್ರೆ ಆ ಇನ್ಫಾರ್ಮೇಶನ್ ಮೇಲೆ ಅದು ಕೆಲಸ
1: ಮಾಡುತ್ತೆ.
0: ಸೊ ಅದನ್ನ ಇನ್ಫಾರ್ಮೇಶನ್ ಫೀಡ್ ಮಾಡ್ಲಿಕ್ಕೆ ಫಸ್ಟ್ ನಾವೇನ್ ಮಾಡ್ತೀವಿ, ನಮ್ಮ ಭಾಗದ ಸಿಟಿ ಸ್ಕ್ಯಾನ್ ತೆಗಿತೀವಿ. ಈಗ ಯೂಶ್ವಲಿ ನಮ್ಮ ರೋಬೋಟ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಈ ಸಿಟಿ ಸ್ಕ್ಯಾನ್ ಇಮೇಜಸ್ ನಾವು ಇಮೇಲ್ ಮುಖಾಂತರ ಅಮೆರಿಕ ಕಳಿಸ್ಕೊಡ್ತೀವಿ. ಅಮೆರಿಕದಲ್ಲಿ ಪ್ಲಾನಿಂಗ್ ಆಗತ್ತೆ, ಯಾವ ರೀತಿ ಎಷ್ಟು ಸೈಜ್ ಪ್ರೊಸೆಸಿಸ್ ಕೂಡಿಸ್ಬೇಕು, ಈ ಒಬ್ಬ ರೋಗಿಗೆ ಸೈಜ್ 1 ಸ್ಟೆಮ್ ಕುತ್ಕೊಳತ್ತಾ, ಸೈಜ್ 2 ಕುತ್ಕೊಳತ್ತಾ, ಸೈಜ್ 3 ಕುತ್ಕೊಳತ್ತಾ, ಯಾವ ಸೈಜ್ ಸ್ಟೆಮ್ ಕುತ್ಕೊಳತ್ತೆ, ಯಾವ ಸೈಜ್ ಪ್ರೊಸೆಸಿಸ್ ಕುತ್ಕೊಳತ್ತೆ, ಎಲ್ಲ ಆಪರೇಷನ್ ಕಿಂತ ಮುಂಚೆನೆ ಕನ್ಫರ್ಮ್ ಆಗಿ ಡಿಸೈಡ್
1: ಆಗಿಬಿಡುತ್ತೆ.
0: ಯಾಕಂತಂದ್ರೆ ನಾವು ಸಿಟಿ ಸ್ಕ್ಯಾನ್ ಮಾಡಿ ಆ ಸಿಟಿ ಸ್ಕ್ಯಾನ್ ಅಲ್ಲಿ ಅಮೆರಿಕ ಕಳಿಸೋದ್ರಿಂದ ಅಲ್ಲಿ ಸೆಗ್ಮೆಂಟೇಷನ್ ಮಾಡಿ ಪ್ರೀ ಆಪರೇಟಿವ್ ಪ್ಲಾನಿಂಗ್ ಮಾಡಿ ಅಲ್ಲಿ ಒಂದು ಫೈನಲ್ ಪ್ಲಾನ್ ಮಾಡಿಬಿಟ್ಟು ಅವರು ಮತ್ತೆ ಇಮೇಲ್ ಮುಖಾಂತರ ನಮಗೆ ಕಳಿಸ್ಕೊಡ್ತಾರೆ. ಆ ಇಮೇಲ್ ಮುಖಾಂತರ ಕಳಿಸಿರೋ ಇನ್ಫಾರ್ಮೇಶನ್ ಒಂದು ಪೆನ್ ಡ್ರೈವ್ ಅಲ್ಲಿ ನಾವು ರೋಬೋಗೆ ಫೀಡ್
1: ಮಾಡ್ತೀರಿ.
0: ಒಮ್ಮೆ ಇನ್ಫಾರ್ಮೇಶನ್ ರೋಬೋಗೆ ಫೀಡ್ ಮಾಡಿದ್ಮೇಲೆ ಈಗ ರೋಬೋಗೆ ರೋಗಿ ಯಾರು, ರೋಗಿಯ ಅನಾಟಮಿ ಹೇಗಿದೆ, ಅವರಿಗೆ ಹೇಗೆ ಸರ್ಜರಿ ಮಾಡಬೇಕು.

0: ಅಂತ ಅವಾಗ ಇನ್ಫಾರ್ಮೇಶನ್ ರೋಬೋಟಿಕ್ ಗೊತ್ತಾಗತ್ತೆ. ಆಮೇಲೆ ಏನಪ್ಪಾ ಅಂತಂದ್ರೆ ನಾವು ಸರ್ಜನ್ ಏನ್ ಮಾಡ್ತೀವಿ, ನೀ ಜಾಯಿಂಟ್ ಅನ್ನ ಎಕ್ಸ್ಪೋಸ್ ಮಾಡಿಬಿಟ್ಟು ರೋಬೋ ಕೈಲಿ ಕೊಡ್ತೀವಿ. ಆವಾಗ ರೋಬೋ ಏನ್ ಮಾಡುತ್ತೆ, ಎಕ್ಸಾಕ್ಟ್ ಕಟಿಂಗ್ ಮಾಡುತ್ತೆ. ಸೊ ಕಟಿಂಗ್ ಮಾಡಿದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಪ್ರಿಸಿಷನ್ ಸರ್ಜರಿ ಅಂತೀವಿ. ಆಮೇಲೆ ಈ ರೋಬೋಟಿಕ್ ಸರ್ಜರಿಯಲ್ಲಿ ಅನಾವಶ್ಯಕತೆ ಎಕ್ಸ್ಪೋಜರ್ ಇರಲ್ಲ, ಸಾಫ್ಟ್ ಇಶ್ಯೂ ಹ್ಯಾಂಡ್ಲಿಂಗ್ ಇರಲ್ಲ. ಆದ ಕಾರಣ ಆಪರೇಷನ್ ಆದ ನಂತರ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಗಿಂತನೂ ಪೇನ್ ಕಡಿಮೆ ಇರುತ್ತೆ. ಸೊ ಈಗ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದ ತಕ್ಷಣ ಯಾವ ರೀತಿ ಸ್ವಲ್ಪ ನೋವಿರುತ್ತೆ ಕಂಪೇರ್ ಟು ದಿ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ಪೇನ್ ತುಂಬಾ ಕಡಿಮೆ ಇರುತ್ತೆ. ಸೊ ಪೋಸ್ಟ್ ಆಪರೇಟಿವ್ ರಿಕವರಿ ಫಾಸ್ಟ್ ಆಗತ್ತೆ. ಅವರು ಶಸ್ತ್ರಚಿಕಿತ್ಸೆ ಮಾಡಿಕೊಂಡ ನಂತರ ಮತ್ತೆ ಬೇಗ ಗುಣಮುಖವಾಗಬಹುದು.
1: ಓಕೆ, ತುಂಬಾ ಒಳ್ಳೆ ಅಡ್ವಾಂಟೇಜಸ್ ಇದಾವೆ ಇದರಿಂದ ಅಂತ ಹೇಳ್ತಾ ಇದ್ರೆ ಸರ್. ಈಗ ಇಮೇಜ್ ಬೇಸ್ಡ್ ರೋಬೋ ಅಂತ ಕರಿತೀವಿ, ಹಂಗಂದ್ರೆ ಏನು ಸರ್?
0: ಈಗ ನಾನು ಆಲ್ರೆಡಿ ನಿಮ್ಗೆ ಹೇಳಿದಾಗೆ ನಾವ್ ಈ ಸತಿ ಏನ್ ಮಾಡಿದ್ವಿ, ಸಿಟಿ ಸ್ಕ್ಯಾನ್ ಫಸ್ಟ್ ನೇ ಮಾಡಿ ಅದನ್ನ ನಾವು ರೋಬೋಗೆ ಫೀಡ್ ಮಾಡೋದನ್ನ ಇಮೇಜ್ ಬೇಸ್ಡ್ ರೋಬೋ ಅಂತೀವಿ.
1: ಓಕೆ,
0: ಈಗ ಎಷ್ಟೊಂದ್ ಸತಿ ಅಕಸ್ಮಾತ್ ಇನ್ನೊಂದು ತರದ ರೋಬೋಸ್ ಈಗ ಜಗತ್ತಿನಲ್ಲಿ ಇವೆ. ಯಾವ್ದೇನಪ್ಪಾ ಅಂತಂದ್ರೆ ಸಿಟಿ ಸ್ಕ್ಯಾನ್ ಮೇಲೆ ಡಿಪೆಂಡೆಡ್ ಇರಲ್ಲ, ಆದರೆ ಅದು ಆ ಶಸ್ತ್ರಚಿಕಿತ್ಸೆ ಮಾಡಬೇಕಾದಾಗೇನೆ ಅದನ್ನ ಜಾಯಿಂಟ್ ಓಪನ್ ಮಾಡಿ ಅಲ್ಲಿ ಅವಾಗಲೇ ಏನಪ್ಪಾ ಅಂತಂದ್ರೆ ಲೋಕಲ್ ಸ್ಕ್ಯಾನ್ ಮಾಡಿ ರೋಬೋ ಇನ್ಫಾರ್ಮೇಶನ್ ತಗೊಳ್ಬಹುದು. ಬಟ್ ಅದರಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇನ್ಫಾರ್ಮೇಶನ್ ಪಕ್ಕ ಇಲ್ಲದೆ ಇರೋ ಕಾರಣ ಇಮೇಜ್ ಬೇಸ್ಡ್ ರೋಬೋಸ್ ಆರ್ ಡೆಫಿನೆಟ್ಲಿ ಬೆಟರ್ ದೆನ್ ಇಮೇಜ್ ಲೆಸ್ ರೋಬೋಸ್. ಇವಾಗ ನಮಗೆ ಇದು ಹೇಗಿದೆ ಹೀಗಿಲ್ಲ ಅಂತ ಮುಂಚೆ ಗೊತ್ತಿಲ್ಲದಿದ್ರೆ ನಾವು ಅವಾಗಲೇ ನೋಡ್ಕೊಂಡು ಮಾಡಬೇಕಾದಾಗ ಸ್ವಲ್ಪ ಎರರ್ಸ್ ಆಗ ಚಾನ್ಸಸ್ ಇರುತ್ತೆ. ಸೊ ಇಮೇಜ್ ಬೇಸ್ಡ್ ರೋಬೋಟ್ಸ್ ಅಲ್ಲಿ ಚಾನ್ಸಸ್ ಆಫ್ ಎರರ್ ತುಂಬಾ ಕಡಿಮೆ,
1: ತುಂಬಾ ಕಮ್ಮಿ ಆಗುತ್ತೆ. ಯಾಕಂದ್ರೆ ಎಲ್ಲ ಡೀಟೇಲ್ಸ್
0: ಮುಂಚೆನೆ ನಾವು ಯಾಕಂದ್ರೆ ಸಿಟಿ ಸ್ಕ್ಯಾನ್ ಮಾಡಿ ಆ ಸಿಟಿ ಸ್ಕ್ಯಾನ್ ರೋಬೋಗೆ ಫೀಡ್ ಮಾಡಿರೋ ಕಾರಣ ಇದ್ರದ್ದು ಎರರ್ಸ್ ತುಂಬಾ ಕಡಿಮೆ.
1: ಸೊ ಈಗ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಹೇಗೆ ಮಾಡಲಾಗ್ತದೆ?
0: ಅದೇ ನಾನು ಇವಾಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಈಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ ಮೂರು ತರದ್ದು ರಿಪ್ಲೇಸ್ಮೆಂಟ್ ಬರುತ್ತೆ. ಒಂದು ರೋಬೋಟಿಕ್ ಹಿಪ್ ರಿಪ್ಲೇಸ್ಮೆಂಟ್, ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಮತ್ತು ರೋಬೋಟಿಕ್ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಂತ ನಾವು ಹೇಳ್ತೀವಿ. ರೋಬೋಟಿಕ್ ಹಿಪ್ ರಿಪ್ಲೇಸ್ಮೆಂಟ್ ಅಲ್ಲಿ ಹಿಪ್ ಜಾಯಿಂಟಿನ ಅಸೆಟಾಬಿಲಮ್ ಮತ್ತು ಫೀಮರ್ ಎರಡನ್ನು ನಾವು ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಇದರಲ್ಲಿ ರೋಬೋ ಬಂದ್ಬಿಟ್ಟು ಕಪ್ ಪ್ಲೇಸ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅಕಸ್ಮಾತ್ ನಮ್ದು ಕಪ್ ಪೊಸಿಷನ್ ಕರೆಕ್ಟ್ ಇರಲಿಲ್ಲ ಅಂತಂದ್ರೆ ಡಿಸ್ಲೊಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಿಸ್ಲೊಕೇಶನ್ ರೇಟ್ಸ್ ಇನ್ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಈಸ್ ಆಲ್ಮೋಸ್ಟ್ 7-8%. ಅಂಡ್ ಅದು ರಿವಿಷನ್ ರೀಸನ್ಸ್ ಗೆ ಡಿಸ್ಲೊಕೇಶನ್ ಇಸ್ ಎ ವೆರಿ ಕಾಮನ್ ರೀಸನ್. ಅಂದ್ರೆ ಅಕಸ್ಮಾತ್ ನಾವು ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದಾಗ ಸರಿಯಾಗಿ ಆಗದಿದ್ದರೆ ಮತ್ತೆ ಅದನ್ನ ತೆಗೆದುಬಿಟ್ಟು ಮತ್ತೊಂದ್ಸತಿ ರಿಪ್ಲೇಸ್ಮೆಂಟ್ ಮಾಡಬೇಕಾಗ್ತದೆ. ಅದಕ್ಕೆ ನಾವು ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತೀವಿ. ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಒಂದು ಕಾರಣ ಬಂದ್ಬಿಟ್ಟು ಕಪ್ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ ಕೂಡ್ಲಿಲ್ಲ ಅಂತಂದ್ರೆ ನಾವು ಮತ್ತೆ ರಿವಿಷನ್ ಮಾಡಬೇಕಾಗ್ತದೆ. ರೋಬೋ ಇದ್ರೆ ನಾವು ಫಸ್ಟ್ ಟೈಮೇ ಕರೆಕ್ಟ್ ಆಗಿ ಕೂಡಿಸಿದ್ರೆ ರಿವಿಷನ್ ರಿಪ್ಲೇಸ್ಮೆಂಟ್ ರೇಟ್ಸ್ ತುಂಬಾ ಕಡಿಮೆ
1: ಆಗುತ್ತೆ.
0: ಸೊ ಒಂದೇ ಪೇಷಂಟ್ ಮೇಲೆ ಮತ್ತೊಂದ್ಸತಿ ಸರ್ಜರಿ ಮಾಡೋ ಚಾನ್ಸಸ್ ಕಡಿಮೆ ಇರುತ್ತೆ. ಇದು ಹಿಪ್ ರಿಪ್ಲೇಸ್ಮೆಂಟ್ ಅಲ್ಲಿ. ನೀ ರಿಪ್ಲೇಸ್ಮೆಂಟ್ ಅಲ್ಲಿನೂ ಸಹ ಅಷ್ಟೇ, ತುಂಬಾ ಸಿವಿಯರ್ ವ್ಯಾರಸ್ ಡಿಫಾರ್ಮಿಟಿ ಇದ್ದಾಗ ಅಥವಾ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಡಿಫಾರ್ಮಿಟೀಸ್ ಇದ್ದಾಗ ಅಥವಾ ಆಲ್ರೆಡಿ ಮೊಣಕಾಲಿನಲ್ಲಿ ಅಥವಾ ಫೀಮರ್ದಲ್ಲಿ ಇಂಪ್ಲಾಂಟ್ಸ್ ಇದ್ದರೆ ಇದೆಲ್ಲ ಸಿಚುಯೇಷನ್ ಅಲ್ಲಿ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಬರಲ್ಲ. ಅವಾಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಒಂದೇ ಕಾರಣ, ಅಂಡ್ ದಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ.
1: ಸರ್, ಈಗ ಈ ರೋಬೋಟಿಕ್ ಸರ್ಜರಿಯನ್ನು ವಯಸ್ಸಾದವರಿಗೆ ಅಂದ್ರೆ ತುಂಬಾ ವಯಸ್ಸಾದವರಿಗೆ ಶಸ್ತ್ರಚಿಕಿತ್ಸೆ ಆಪರೇಷನ್ ಮಾಡಬಹುದಾ ಅಂತ?
0: ಹೌದು, ಇದು ಯೂಶುವಲಿ ಮೊಣಕಾಲಿನ ನೋವು ಕಡಿಮೆ ವಯಸ್ಸಾದವರಿಗೆ ಇರೋದೇ ಇಲ್ಲ. ಇದು
1: ವಯಸ್ಸಾದ
0: ಸ್ಟಾರ್ಟ್ ಆಗ್ತದೆ. ನೀವು ನೋಡಿರ್ಬೋದು ಸಣ್ಣ ವಯಸ್ಸಿನವ್ರಿಗೆ ಯಾರಿಗೂ ಮೊಣಕಾಲು ನೋವು ಇರಲ್ಲ, ಹೇಳ್ತಾರಲ್ಲ ಏನಪ್ಪ ಇಷ್ಟಿಷ್ಟು ವಯಸ್ಸಲ್ಲಿ ಮೊಣಕಾಲು ನೋವು ಸ್ಟಾರ್ಟ್ ಆಗಿದೆ. ಯೂಶುವಲಿ ಮೊಣಕಾಲು ನೋವು ಬರೋದು ವಯಸ್ಸಾದ್ಮೇಲೆ,
1: 50 ನಂತರ.
0: ಆ 50 ನಂತರನೇ ಬರುತ್ತೆ. ಸೊ ಯೂಶುವಲಿ ನಾವು 60 ಇಯರ್ಸ್ 50+ ಇಯರ್ಸ್ ಗೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಡ್ವೈಸ್ ಮಾಡ್ತೀವಿ. ಬಟ್ ಐಡಿಯಲ್ ಏಜ್ ಅಂತ ಅನ್ನೋದು 60. ಬಟ್ ನಾವೇನಪ್ಪ ಅಂದ್ರೆ 76 ಇಯರ್ಸ್ ಪೇಷಂಟ್ ಗೆ ಸಹ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದೀವಿ. ಆಮೇಲೆ ಎಷ್ಟೊಂದ್ ಜನ 80 ವಯಸ್ಸು ಆದವ್ರಿಗೂ ಕೂಡ ಈಗ ನೋಡ್ರಿ ಯಾರ ಆಯಸ್ಸು ಎಷ್ಟು

0: ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಈಗ ಅವ್ರು 90 ವರ್ಷ ಇರಬಹುದು ಅಥವಾ 75 ವರ್ಷ ಇರಬಹುದು, 80 ವರ್ಷ ಇರಬಹುದು. ಸೊ ಅವ್ರು ಇದ್ದಷ್ಟು ವರ್ಷ ಅವರಿಗೆ ನೋವು ಇಲ್ಲಾರ್ದಂಗ ನಾವೇನಪ್ಪ ಅಂತಂದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮುಖಾಂತರ ಮಾಡಬಹುದು. ಅವ್ರದ್ದು ಪ್ರೀ ಆಪರೇಟಿವ್ ಇವ್ಯಾಲ್ಯೇಷನ್ ಮಾಡಿಬಿಟ್ಟು ಹಾರ್ಟ್ ಸ್ಟೇಟಸ್ಸು, ಕಿಡ್ನಿ ಸ್ಟೇಟಸ್ಸು, ಬೇರೆ ಎಲ್ಲ ಜನರಲ್ ಕಂಡೀಷನ್ ಚೆನ್ನಾಗಿತ್ತಂತಂದ್ರೆ ವಯಸ್ಸಾದವರಿಗೂ ಕೂಡ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬಹುದು.
1: ಸರ್, ಈಗ ಆಪರೇಷನ್ ಮಾಡಿಕೊಂಡ ನಂತರ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಪೇಷಂಟ್ಗಳು?
0: ಇವಾಗ ಈಗ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಆಗಲಿ ಅಥವಾ ನಾವು ಚಿಕಿತ್ಸೆ ಮಾಡಿಕೊಂಡ ನಂತರ ಕೆಲವೊಂದು ಪ್ರಿಕಾಷನ್ಸ್ ಅಂತ ಮುನ್ನೆಚ್ಚರಿಕೆಗಳನ್ನು ನಾವು ನೋಡಿಕೊಳ್ಳೇಬೇಕಾಗ್ತದೆ. ಅದರಲ್ಲಿ ಈ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಮತ್ತು ಟೋಟಲ್ ನೀ ರಿಪ್ಲೇಸ್ಮೆಂಟಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಿಕಾಷನ್ ಅಂತಂದರೆ ಆದಷ್ಟು ಕೆಳಗಡೆ ಕೂತ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಚೇರ್ ಮೇಲೆ, ಕಟ್ಟೆ ಮೇಲೆ, ಸ್ವಲ್ಪ ಹೈಟ್ ಮೇಲೆ ನಾವು ಕೂತ್ಕೊಳ್ಬೇಕಾಗ್ತದೆ. ಅದೇ ರೀತಿ ಸ್ವಲ್ಪ ಟಾಯ್ಲೆಟಿಂಗ್ ಅಲ್ಲಿ ಇಂಡಿಯನ್ ಕಿಂತನೂ ಸ್ವಲ್ಪ ವೆಸ್ಟರ್ನ್ ಟೈಪ್ ಕಮೋಡ್ಸ್ ಬೇಕಾಗಬಹುದು. ಸೊ ಈ ರೀತಿ ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ನಾವು ಹೇಳ್ತೀವಿ, ಅದು ಮಾಡಿಕೊಂಡ್ರೆ ನಮಗೆ ಲೈಫ್ ಆಫ್ ದ ಪ್ರೋಸ್ಥೆಸಿಸ್ ಅಥವಾ ಜಾಯಿಂಟ್ ತುಂಬಾ ವರ್ಷ ಬರುತ್ತೆ.
1: ಸರ್, ಈಗ ರೋಬೋಟಿಕ್ ಟ್ರೀಟ್ಮೆಂಟ್ ಅಥವಾ ರೋಬೋಟಿಕ್ ಆಪರೇಷನ್ ಅಂತಂದಾಗ ಎಲ್ಲರಿಗೂ ತುಂಬಾ ಖರ್ಚಾಗುತ್ತಪ್ಪ, ತುಂಬಾ ನಾವೆಲ್ಲಿ ಮಾಡ್ಕೊಳಕಾಗತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ. ಹಾಗಾಗಿ ಈ ರೋಬೋಟಿಕ್ ಶಸ್ತ್ರಚಿಕಿತ್ಸೆಗೆ ಖರ್ಚು ವೆಚ್ಚದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ ಸರ್.
0: ಈಗ ನಾವು ನಮ್ಮ ಆಸ್ಪತ್ರೆಯಲ್ಲಿ ಈ ರೋಬೋಗೆ ಎಷ್ಟು ಖರ್ಚಾಗ್ತದೆ ಅದನ್ನೆಲ್ಲ ನಾವು ಸುರಕ್ಷಾ ಆಸ್ಪತ್ರೆಯನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ರೋಬೋಗೆ ಏನು ನಾವು ಖರ್ಚು ಆಗಿದೆ, ನಮ್ಮ ರೋಬೋ ಬಂದ್ಬಿಟ್ಟು ಇಂಪೋರ್ಟೆಡ್ ರೋಬೋ, ಇದಕ್ಕೆ ತುಂಬಾ ಖರ್ಚು ಜಾಸ್ತಿ, ತುಂಬಾ ಜಾಸ್ತಿ. ಸೊ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 5 ಕೋಟಿ ಅಷ್ಟು ನಮ್ಗೇನಪ್ಪ ಅಂತಂದ್ರೆ ಈ ರೋಬೋದ ಕಾಸ್ಟ್ ಆಗಿದೆ. ಬಟ್ ಈ ಕಾಸ್ಟ್ ಅನ್ನ ನಾವು ಪೇಷಂಟ್ಗೆ ಹಾಕ್ತಾ ಇಲ್ಲ. ಸೊ ಇದೆಲ್ಲಾ ಕಾಸ್ಟ್ ಆಫ್ ದಿ ರೋಬೋ ಸುರಕ್ಷಾ ಆಸ್ಪತ್ರೆ ಅಬ್ಸರ್ವ್ ಮಾಡಿಕೊಡ್ತಾ ಇದೆ. ಸೊ ಹಾಗಾಗಿ ನಾವು ಕಾಸ್ಟ್ ಆಫ್ ದ ರೋಬೋನ್ನ ನಾವು ಪೇಷಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಕಂಪೇರ್ ಟು ಅದರ್ ಸೆಂಟರ್ಸ್, ನಮ್ಮ ಹಾಸ್ಪಿಟಲ್ ಅಲ್ಲಿ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ತುಂಬಾ ಚೀಪ್ ಆಗುತ್ತೆ. ಇದೇ ಶಸ್ತ್ರಚಿಕಿತ್ಸೆ ನೀವು ಕೇಳಿರಬಹುದು ಹೈದರಾಬಾದ್ ಬೆಂಗಳೂರಲ್ಲಿ 1 ಕಾಲಿಗೆ 4 ಲಕ್ಷ ರೂಪಾಯಿ ಆಗ್ತಾ ಇದೆ. ಆ ಶಸ್ತ್ರಚಿಕಿತ್ಸೆ, ರೋಬೋಟಿಕ್ ಶಸ್ತ್ರಚಿಕಿತ್ಸೆ ನಾವು ನಮ್ಮ ಆಸ್ಪತ್ರೆಯಲ್ಲಿ 1.5 ಕಾಲಿಗೆ 2.5 ಲಕ್ಷದಲ್ಲಿ ಮಾಡಿಕೊಡ್ತಾ ಇದೀವಿ. ಅಂದ್ರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇಂಪೋರ್ಟೆಡ್ ಪ್ರೋಸ್ಥೆಸಿಸ್ ಹಾಕಿ ರೋಬೋಟಿಕ್ ಮಾಡಿ ಅರೌಂಡ್ 2.5 ಲ್ಯಾಕ್ಸ್ ಗೆ ನಾವು ಮಾಡ್ತಾ ಇದೀವಿ.
1: ತುಂಬಾ ಅರ್ಧ ಖರ್ಚಲ್ಲಿ.
0: ಅಂದ್ರೆ ಈ ಹೈದರಾಬಾದ್ ಬೆಂಗಳೂರಿಗೆ ಹೋಗೋದನ್ನ ನಮ್ಮ ಪೇಷಂಟ್ಸ್ ತುಂಬಾ ಸತಿ ಹೈದರಾಬಾದ್ ಬೆಂಗಳೂರಿಗೆ ಹೋಗಿ ಅದು ಕಾಸ್ಟ್ ಬಿಟ್ಟು ಪ್ಲಸ್ ಹೋಗೋದು ಬರೋದು ಖರ್ಚು, ಫಾಲೋ ಅಪ್ ಖರ್ಚು, ಆ ಖರ್ಚು ತುಂಬಾ ಜಾಸ್ತಿ ಆಗ್ತಾ ಇರ್ತದೆ. ಸೊ ಹಾಗಾಗಿ ಎಲ್ಲಾ ಬೆನಿಫಿಟ್ಸ್ ಗೆ ಟ್ರಾನ್ಸ್ಫರ್ ಮಾಡಿ ಪ್ಲಸ್ ಅಟ್ ದ ಸೇಮ್ ಟೈಮ್ ನಾವು ಕಡಿಮೆ ವೆಚ್ಚದಲ್ಲಿ ನಾವು ಮಾಡಿ ಕೊಡ್ತಾ ಇದ್ದೀವಿ.
1: ಸರಿ, ಈಗ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಗ್ಗೆ ತುಂಬಾ ಜನಗಳಿಗೆ ಆಸಕ್ತಿ ಇರ್ತದೆ ಮಾಡಿಸ್ಕೊಳ್ಬೇಕಂತ ಬಡವರು ಇರ್ತಾರೆ, ಆ ಬಡವರಿಗೆ ಸರ್ಕಾರದ ಯೋಜನೆಗಳು ಏನಾದರೂ ನಿಮ್ಮ ಆಸ್ಪತ್ರೆಯಲ್ಲಿ ಬಳಸಿಕೊಂಡು ಆಪರೇಷನ್ ಮಾಡ್ಕೊಳ್ಳುವಂತ ಅವಕಾಶ ಇದೆಯಾ?
0: ಹೌದು, ನೀವು ಕೇಳಿದಾಗೆ ತುಂಬಾ ಜನಕ್ಕೆ ಇಷ್ಟು ಖರ್ಚು ಏನಪ್ಪಾ ಅಂತಂದ್ರೆ ಮಾಡಿಸ್ಕೊಳ್ಳಕ್ಕೆ ಆಗ್ತಾ ಇರಲ್ಲ.
1: ಹೌದು,
0: ಈಗ ಆದ ಕಾರಣದ ಸಲುವಾಗಿನೇ ನಾವು ನಮ್ಮ ಆಸ್ಪತ್ರೆಯಲ್ಲಿ 2 ಯೋಜನೆಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಒಂದು ಸರ್ಕಾರದ ಯೋಜನೆ ಬಂದ್ಬಿಟ್ಟು ಯಶಸ್ವಿನಿ ಸ್ಕೀಮ್. ಈ ಯಶಸ್ವಿನಿ ಸ್ಕೀಮ್ ಸರ್ಕಾರದ ಯೋಜನೆ, ಯಾವುದೇ ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಅವರು ಮೆಂಬರ್ ಆದರೆ ಯಶಸ್ವಿನಿ ಸ್ಕೀಮ್ ಇಂದ ಆಲ್ಮೋಸ್ಟ್ 1 ಲಕ್ಷವರೆಗೂ ಏನಪ್ಪಾ ಅಂದ್ರೆ ರಿಯಾಯಿತಿ ಸಿಗತ್ತೆ. ಸೊ ಇದು ಯಶಸ್ವಿನಿ ಸ್ಕೀಮ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ 1 ಲ್ಯಾಕ್ ವರೆಗೂ ಆಗುತ್ತೆ. ಅದೇ ರೀತಿ ಗವರ್ಮೆಂಟ್ ಎಂಪ್ಲಾಯಿಗೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಕಂಪ್ಲೀಟ್ ರಿಯಂಬರ್ಸ್ಮೆಂಟ್ ಆಗುತ್ತೆ. ಇವಾಗ
1: ಕೇಂದ್ರ ಮತ್ತು ರಾಜ್ಯ ಸರ್ಕಾರ
0: ಆಲ್ರೆಡಿ ರಿಕಗ್ನೈಸ್ಡ್ ಇದೆ. ಕೇಂದ್ರ ಸರ್ಕಾರಕ್ಕೂ ನಾವು ಅಪ್ಲೈ ಮಾಡಿದೀವಿ. ಸೊ ಯಾವುದೇ ಕೇಂದ್ರ ಸರ್ಕಾರದ ಎಂಪ್ಲಾಯಿ ಇತ್ತಂತಂದ್ರೆ ನಾವು ರಿಯಂಬರ್ಸ್ಮೆಂಟ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ತಾ ಇದೀವಿ. ಇವಾಗ ನಮ್ಮ ಆಸ್ಪತ್ರೆಯಲ್ಲಿ ರೈಲ್ವೆಗೇನು ನಾವೇನಪ್ಪ ಅಂತಂದ್ರೆ ರಿಯಂಬರ್ಸ್ಮೆಂಟ್ ಗೆ ಅಪ್ಲೈ ಮಾಡಿದೀವಿ. ಆಮೇಲೆ ಎಲ್ಲಾ ಇನ್ಶೂರೆನ್ಸ್ ಸ್ಕೀಮ್ ಕ್ಯಾಶ್ಲೆಸ್ ಅಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಆಗುತ್ತೆ. ಆಯುಷ್ಮಾನ್ ಭಾರತ್ ಅನ್ನು ಅಪ್ಲೈ ಮಾಡಿದೀವಿ, ಅದು ಪ್ರೋಸೆಸ್ ಅಲ್ಲಿ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಸ್ಕೀಮ್ಸ್ ನಮ್ಮ ಆಸ್ಪತ್ರೆಯಲ್ಲಿ ರಿಕಗ್ನೈಸ್ ಆಗ್ಬಿಟ್ರೆ ನಾವು ಎಲ್ಲ ಪೇಷಂಟ್ ಗೆ ನಾವು ಸ್ಕೀಮ್ ಅಲ್ಲಿ ನಾವು ಮಾಡಿ ಕೊಡಬಹುದು.
1: ಒಳ್ಳೆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟ?
0: ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ತುಂಬಾ ಜನಕ್ಕೆ ತುಂಬಾ ಭಯ ಇದೆ. ಇದಾದ್ಮೇಲೆ ಎಷ್ಟೊಂದ್ ಜನ ಒಂದು ಮಿಥ್ಯ ಅಂತೀವಿ, ಎಷ್ಟೊಂದ್ ಜನ ಏನ್ ಹೇಳ್ತೀರಿ ಆಪರೇಷನ್ ಮಾಡ್ಕೊಂಡ್ಮೇಲೆ ನಡೆಯಕ್ಕೆ ಬರಲ್ಲ, ಮೊದ್ಲಕ್ಕಿಂತ ಪೂರ್ತಿ ಹಾಳಾಗ್ಬಿಡ್ತಾರೆ, ಪೂರ್ತಿ ಮೆತ್ತಗಾಗ್ಬಿಡ್ತಾರೆ, ಹಾಗಾಗ್ಬಿಡತ್ತೆ, ಹೀಗಾಗ್ಬಿಡತ್ತೆ ಅಂತ ತುಂಬಾ ಭಯ ಇದೆ. ಯಾವುದೇ ರೀತಿ ಭಯ ಪಡೋದು ಅವಶ್ಯಕತೆ ಇಲ್ಲ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಈಸ್ ಎ ಸೇಫ್ ಅಂಡ್ ವೆಲ್

0: documented advanced surgery and it is a time tested and well approved surgery. So ಹಾಗಾಗಿ ನಾನು ಎಲ್ಲ ರೋಗಿಗಳಿಗೆ ಮೊಣಕಾಲು ನೋವು ಮತ್ತು ಸೊಂಟ ನೋವು ಇದ್ದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದ್ಬಿಟ್ಟು ಒಂದ್ಸತಿ ಭೇಟಿ ಕೊಟ್ಟರೆ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಅದರ ಪ್ರಕಾರ ನಾವು ಅದಕ್ಕೆ ಅವರವರಿಗೆ ಅನುಕೂಲವಾಗಿ ನಾವು ಏನಪ್ಪಾ ಅಂತಂದ್ರೆ ಸಜೆಷನ್ಸ್ ಕೊಟ್ಟು ಯಾವ ರೀತಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬಹುದು ಅಂತ ತಿಳಿಸಿಕೊಟ್ಟು ನಾವೇನಪ್ಪಾ ಅಂತಂದ್ರೆ ಚೆನ್ನಾಗಿ ಸರ್ಜರಿ ಮಾಡಿ ಕೊಡಬಹುದು.
1: ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟರೆ ಸರ್ ನಮ್ಮ ಆಕಾಶವಾಣಿಗೆ ಬಂದು. ಇದುವರೆಗೆ ನಮ್ಮ ಆಕಾಶವಾಣಿಯಲ್ಲಿ ಕೀಲು ಮರ ಜೋಡಣೆ ಹೇಗೆ ಮಾಡ್ತಾರೆ, ಅದರ ಪ್ರಯೋಜನಗಳೇನು, ಮತ್ತು ಜೊತೆಗೆ ರೋಬೋಟಿಕ್ ಆಪರೇಷನ್ ಈಗ ರಾಯಚೂರಲ್ಲಿ ಬಂದಿದೆ ಸುರಕ್ಷಾ ಆಸ್ಪತ್ರೆಯಲ್ಲಿ, ಅದರ ಒಂದು ಉಪಯೋಗವನ್ನು ಸಾರ್ವಜನಿಕ ಪಡ್ಕೋಬಹುದು, ತುಂಬಾ ಕಡಿಮೆ ವೆಚ್ಚದಲ್ಲೇ ಒಳ್ಳೆ ಒಂದು ಚಿಕಿತ್ಸೆ ಪಡ್ಕೋಬಹುದು ಅನ್ನುವಂತ ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಆಕಾಶವಾಣಿ ಬಂದು ತಮ್ಮ ಅನಿಸಿಕೆ ಮತ್ತು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
2: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಕೀಲು ನೋವಿಗೆ ಕಾರಣ ಮತ್ತು ಕೀಲು ಮರು ಜೋಡಣೆಯ ಚಿಕಿತ್ಸೆ ಈ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.
1: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನು ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.

0: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
1: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
0: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
1: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

0: ಆಕಾಶವಾಣಿ. ಇದೀಗ ಕೇಳೋಣ ನಮ್ಮ ಮುಂದಿನ ಕಾರ್ಯಕ್ರಮವನ್ನ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ.
2: ಓಹೋ ಸಂತೋಷ ಅಣ್ಣ.
3: ಜಗಣ್ಣ ಬನ್ನಿ ಬನ್ನಿ.
2: ಏನ್ ಆರಾಮ ಕೂತ್ಬಿಟ್ಟಿದ್ಯಾ?
3: ಯಾರಾದ್ರೂ ಸಿಗ್ಲಿಯಪ್ಪ ಅಂತ ಕಾಯ್ತಿದ್ದೆ. ಲೈಬ್ರರಿಯಿಂದ ಪುಸ್ತಕನೂ ತರಲಿಲ್ಲ, ಏನಾದ್ರೂ ಓದ್ತಾ ಕೂರು ಅಂತ ಹೇಳಿದ್ರೆ.
2: ಈಗ ನೋಡು, ಒಂದು ಒಳ್ಳೆ ವಿಚಾರ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತಂದ್ರೆ ಉಳಿತಾಯ ಮಾಡ್ಬೇಕು. ನೋಡು, ಉಳಿತಾಯದ ವಿಚಾರಕ್ಕೆ ಬಂದಾಗ ಹಣದ ಉಳಿತಾಯ,
3: ಹಣದ ಉಳಿತಾಯ.
2: ದೇಹದಲ್ಲಿ ಶಕ್ತಿ ಇರುವಾಗ ನಾವು ದುಡಿತೀವಿ, ಆ ದುಡಿದಿದ್ದನ್ನೆಲ್ಲ ಖರ್ಚು ಮಾಡಿಬಿಟ್ರೆ ಇಳಿ ವಯಸ್ಸಿನಲ್ಲಿ ವಯಸ್ಸಾದ ಮೇಲೆ ಬಹಳ ಕಷ್ಟ ಆಗುತ್ತೆ.

0: ಅದಕ್ಕೋಸ್ಕರ ಸ್ವಲ್ಪ ಆದ್ರೂ ನಾವು ಉಳಿತಾಯ ಮಾಡಬೇಕು
1: ಮುಂದಿನ ದಿನಗಳಿಗೆ ಅಂತ.
0: ಮುಂದಿನ ದಿನಗಳಿಗೆ ವಯಸ್ಸಾದಂತ ಸಂದರ್ಭದಲ್ಲಿ ವೃದ್ಧಾಪ್ಯ ಅಂತಾರಲ್ಲ, ಅದಕ್ಕೋಸ್ಕರ
1: ಈ ಮಹಿಳೆಯರಲ್ಲೆಲ್ಲ ಜೀರಿಗೆ ಡಬ್ಬ ಸಾಸಿವೆ ಡಬ್ಬದಲ್ಲೆಲ್ಲ ದುಡ್ಡು ಇಡ್ತಾರಲ್ಲ, ಹಾಗೆ ಇಟ್ರು ಆಗ್ತದ ಅಂತ?
0: ಅದು ಒಂಥರ ಇದ್ದೇ ಇತ್ತದು, ಮೊದ್ಲಿಂದ ಆ ಒಂದು ಪದ್ಧತಿ ಇದ್ದೇ ಇದೆ,
1: ಉಳಿತಾಯ ಪ್ರವೃತ್ತಿ ಎಲ್ಲರಲ್ಲೂ ಇದೆ.
0: ಹೌದೌದು. ಆದ್ರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಹಣವನ್ನು ಮನೆಯಲ್ಲಿ ಇಟ್ಟಾಗ ಈ ಕಳ್ಳಕಾಕರ ಭಯ ಆಗ್ಬಹುದು. ಅದಕ್ಕೋಸ್ಕರ ಈ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಬಂದಿದೆ. ಈ ಬ್ಯಾಂಕುಗಳು ಪ್ರಾರಂಭ ಆಗಿದ್ದೇ ಈ ಹಣವನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ.
1: ಆದ್ರೆ ಕೆಲವರು ಬ್ಯಾಂಕಿಗೆ ದುಡ್ಡು ಹಾಕ್ಲಿಕ್ಕೆ ಇಷ್ಟಪಡೋದಿಲ್ಲ. ದುಡ್ಡು ಕಟ್ಟಬೇಕು, ಪಾಸ್ಬುಕ್ ತಗೊಳೋದ್ರು ಪುನಃ ದುಡ್ಡು ಕಟ್ಟಬೇಕು ಅಂತೆಲ್ಲ ಹೇಳ್ತಾರೆ, ವರ್ಷಕ್ಕೆ ಇಷ್ಟು ಮಿನಿಮಮ್ ಅಂತೆಲ್ಲ ಇರ್ತದೆ ಅಂತ.
0: ಅದೆಲ್ಲ ಇದೇ ಇರುತ್ತೆ. ಮತ್ತೆ ಕೆಲವರಿಗೆ ನಾವು ಬ್ಯಾಂಕ್ ಅಲ್ಲಿ ಹಣ ಇಟ್ಟ ತಕ್ಷಣ ತೆರಿಗೆ ಕಟ್ಟಬೇಕಾಗತ್ತೆ, ಇವೆಲ್ಲ ತಪ್ಪು ಕಲ್ಪನೆಗಳಿರ್ತವೆ. ಆದ್ರಿಂದ ಅವರು ಬ್ಯಾಂಕ್ ಖಾತೆಯನ್ನೇ ತೆಗೆದಿರಲ್ಲ. ಯಾರಿಗೆ ಬ್ಯಾಂಕ್ ಖಾತೆ ಇರೋದಿಲ್ಲ, ಮತ್ತೆ ಬ್ಯಾಂಕ್ ಖಾತೆಯನ್ನ ತೆಗೆಯೋದಕ್ಕೆ ಅವರಿಗೆ ಆರ್ಥಿಕವಾಗಿ ಅನುಕೂಲ ಇರಲ್ಲ, ಅಂಥವ್ರಿಗೋಸ್ಕರನೇ ಸರ್ಕಾರ ಒಂದು ಯೋಜನೆಯನ್ನೇ ಪ್ರಾರಂಭ ಮಾಡಿದೆ. ಇದು ಹೊಸ ಯೋಜನೆಯನ್ನೆಲ್ಲ ಬಹಳ ವರ್ಷ ಆಯ್ತು, ಈಗ 10 ವರ್ಷ ಆಗ್ತಾ ಬಂತು.
1: ಯಾವ ಯೋಜನೆ ಬಗ್ಗೆ ಮಾತಾಡ್ತಿದ್ದೀರಿ?
0: ಇದು ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಂತ.
1: ಜನ್ಧನ್ 2014ರಲ್ಲಿ ಏನೋ ಬಂತ.
0: 10 ವರ್ಷದ ಮೇಲೆ ಆಗಿದೆ ಈಗ. ಆರ್ಥಿಕ ಸೇರ್ಪಡೆ ಅಂತ ನಾವು ಒಂದು ವಿಷಯ ಕೇಳ್ತಾ ಇರ್ತೀವಿ, ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಬ್ಯಾಂಕ್ ಖಾತೆಯನ್ನ, ಬ್ಯಾಂಕ್ ಉಳಿತಾಯ ಖಾತೆಯನ್ನ ಹೊಂದಿರಬೇಕು, ಮೂಲಭೂತವಾದಂತ ಉಳಿತಾಯ ಖಾತೆಯನ್ನ ಹೊಂದಿರಬೇಕು. ಅದರಿಂದ ಅವರು ಉಳಿತಾಯವನ್ನು ಮಾಡೋದಕ್ಕೆ ಅನುಕೂಲ ಆಗತ್ತೆ ಅನ್ನೋದು ಸರ್ಕಾರದ ಉದ್ದೇಶ.
1: ಮತ್ತೆ ಸರ್ಕಾರದ ಹಲವು ಯೋಜನೆಗಳನ್ನ ಈಗ ಖಾತೆಗೆ ಹಣ ಎಲ್ಲ ಬರೋದಾಗಿರ್ಬೋದು.
0: ಹೌದೌದು. ಈಗೇನಾಯ್ತು, ಮೊದ್ಲೆಲ್ಲ ಬೇರೆ ರೀತಿಯಲ್ಲಿ ಬರೋದು, ಈಗ ಮನಿ ಆರ್ಡರ್ ಅಂತೀವಲ್ಲ, ಆ ರೀತಿ ಎಲ್ಲಾನು ನೇರವಾಗಿ ನಗದು ತಂದು ಕೊಡೋರು ನಮ್ಮ ಅಂಚೆ ಕಚೇರಿ. ಈಗೇನಾಗಿದೆ, ಅದರಲ್ಲಿ ಸೋರಿಕೆ ಉಂಟಾಗಬಹುದು ಅನ್ನೋದು ಒಂದು ಶಂಕೆ ಆಯ್ತು. ಜೊತೆಗೆ ಆ ರೀತಿ ನಗದನ್ನ ನೇರವಾಗಿ ಕೊಡೋದಕ್ಕೆ ಸರ್ಕಾರಕ್ಕೆ ಖರ್ಚುನು ಕೂಡ ಬರುತ್ತೆ, ಆದ್ರೆ ಅದು ಸರಿಯಾಗಿ ಗೊತ್ತಾದಂತ ಫಲಾನುಭವಿಯನ್ನೇ ತಲುಪಬೇಕು ಅಂತಂದ್ರೆ ನೇರ ನಗದು ವರ್ಗಾವಣೆನೇ ಬಹಳ ಮುಖ್ಯ ಅಂತ ಸರ್ಕಾರಕ್ಕೆ ಮನಸ್ಸಿಗೆ ಬಂತು. ಇದಕ್ಕೋಸ್ಕರನೇ ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರು ಕೂಡ, ಯಾರಿಗೆ ಈ ಬ್ಯಾಂಕ್ ಉಳಿತಾಯ ಖಾತೆಗಳಿಲ್ಲ ಅಂತವರು ಉಳಿತಾಯ ಖಾತೆಯನ್ನ ಹೊಂದೋದಕ್ಕೆ ಇದು ಮುಖ್ಯವಾದಂತ ಯೋಜನೆ ಆಯ್ತು.
1: ನಮ್ಮ ಹಳ್ಳಿಯಲ್ಲಂತೂ ಸುಮಾರು ಜನ ಈಗ ಈ ಜನ್ಧನ್ ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ, ಯಾಕಂದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಈ ರೈತರಿಗೆಲ್ಲ ಸಿಗ್ತದೆ ನೋಡಿ, ಒಟ್ಟಿಗೆ ಹಣ ಬರ್ತದೆ.
0: ನಿಜ ನಿಜ. ಅದು 4 ತಿಂಗಳಿಗೆ ಒಂದೊಂದ್ಸರಿ 2,000 ರೂಪಾಯಿ ಬರ್ತಾ ಇರುತ್ತೆ. ಅದಕ್ಕೆಲ್ಲ ಅನುಕೂಲ ಆಗುತ್ತೆ, ಮತ್ತೆ ಅದಕ್ಕೆ ಬ್ಯಾಂಕ್ ಖಾತೆ ಇರಲೇಬೇಕು. ಆದ್ರಿಂದ ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆಯನ್ನ ಪ್ರಾರಂಭ ಮಾಡಿ ಯಾರ್ಯಾರಿಗೆ ಈ ಉಳಿತಾಯ ಖಾತೆಗಳಿಲ್ಲ ಅಂತವ್ರನ್ನ ಈ ಯೋಜನೆ ಅಡಿಯಲ್ಲಿ ತಂದು ಅವರಿಗೆಲ್ಲ ಒಂದು ಉಳಿತಾಯ ಖಾತೆಯನ್ನ ತೆರೆಯೋದಕ್ಕೆ ಅನುಕೂಲವನ್ನ ಸರ್ಕಾರ ಮಾಡಿಕೊಡ್ತು. ಇದರಲ್ಲಿ ಹಲವಾರು ವೈಶಿಷ್ಟ್ಯಗಳಿದಾವೆ ಸಂತೋಷಣ. ಮೊದಲಿಗೆ ಏನು ಅಂತಂದ್ರೆ, ಇಂತಿಷ್ಟು ಹಣ ಇಡಲೇಬೇಕು ಅಂತ ಒಂದು ಕಟ್ಟಳೆ ಇತ್ತು ಈ ಬ್ಯಾಂಕ್ ಖಾತೆಯನ್ನ ತೆಗೆಯೋದಕ್ಕೆ. ಆದ್ರೆ ಇದರಲ್ಲಿ ಆ ಒಂದು ಕಟ್ಟಳೆ ಇಲ್ವೇ ಇಲ್ಲ. ಕನಿಷ್ಠ ಇಷ್ಟು ಹಣವನ್ನ ಇಟ್ಟರು ಮಾತ್ರ ಬ್ಯಾಂಕ್ ಖಾತೆಯನ್ನು ತೆಗಿಬಹುದು ಅಂತ ಒಂದು ಇತ್ತಲ್ಲ, ಅದು ಇದು ಈ ಯೋಜನೆ ಅಡಿಯಲ್ಲಿ ಅನ್ವಯ ಆಗಲ್ಲ. ಜೊತೆಗೆ ಅವ್ರಿಗೆ ಒಂದು ಡೆಬಿಟ್ ಕಾರ್ಡ್ ಅಂತಾನು ಕೂಡ ಕೊಡ್ತಾರೆ, ರೂಪೇ ಡೆಬಿಟ್ ಕಾರ್ಡ್ ಅಂತ. ಅದು ಅದರಲ್ಲಿ ಅವರು ಈ ATMಗಳು ಅಂತಾರಲ್ಲ ಹಣವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ, ಅದಕ್ಕೂ ಕೂಡ ಅದನ್ನ ಬಳಕೆ ಮಾಡಬಹುದು. ಜೊತೆಗೆ ಇದಕ್ಕೆ ಅಪಘಾತ ವಿಮೆ ಕೂಡ ಇದೆ. ಅಪಘಾತ ವಿಮೆಯನ್ನು ಕೂಡ ಇದಕ್ಕೆ ಸೇರಿಸಿದ್ದಾರೆ, ಸುಮಾರು 2 ಲಕ್ಷ ರೂಪಾಯಿ ಅವ್ರಿಗೂ. ಅದು ಒಂದು ಅನುಕೂಲ. ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಯಾರು ಮೂಲಭೂತ ಉಳಿತಾಯ ಖಾತೆ ಅಂತಾರೆ ಇದನ್ನ, ಅದನ್ನ ಅವರು ತೆರೆದು ಆರ್ಥಿಕ ನಿರ್ವಹಣೆಯನ್ನ ಚೆನ್ನಾಗಿ ಮಾಡಿದ್ರೆ, ಅಂದ್ರೆ ಅದಕ್ಕೆ ಹಣ ಹಾಕೋದು ತೆಗೆಯೋದು ಈ ರೀತಿ ಒಂದು ಕೆಲಸವನ್ನ ಮಾಡ್ತಾ ಇರೋಂಥವ್ರಿಗೆ ಸುಮಾರು 10,000 ರೂಪಾಯಿವರೆಗೆ ಅವರ ಬ್ಯಾಂಕ್ ಖಾತೆಯಲ್ಲಿ ಹಣ ಇಲ್ಲದಿದ್ರೂ ಹಣವನ್ನ ತೆಗೆದುಕೊಳ್ಳುವಂತ ಒಂದು ಅವಕಾಶವನ್ನು ಕೂಡ ಕೊಡ್ತಾರಂತ. ಆದ್ರಿಂದ ಇದು ಬಹಳ ಒಳ್ಳೇದಲ್ವಾ?
1: ದಿನ ವಸ್ತುಗಳನ್ನ ಖರೀದಿಸಿ, ಈಗ ತರಕಾರಿ ಖರೀದಿಸಿ ಅದನ್ನ ಮಾರುವವರು ಇಂಥವರಿಗೆ ತುಂಬಾ ಅನುಕೂಲ ಆಗ್ಬೋದು ಇದು.
0: ಹೌದು. ಇದಕ್ಕೆ ಈ ಜನ್ಧನ್ ಖಾತೆಯನ್ನ ತೆಗೆಯೋದಕ್ಕೆ ಅಂಥ ದಾಖಲಾತಿಗಳೇನು ಬೇಕಾಗಲ್ಲ. ಪ್ರತಿಯೊಬ್ಬರ ಹತ್ರನು ಈಗ ಆಧಾರ್ ಕಾರ್ಡ್ ಇದೆ. ಆಧಾರ್ ಸಂಖ್ಯೆ ಇದ್ರೂ ಸಾಕು, ಅಥವಾ ಆಧಾರ್ ಪ್ರತಿ ಇರುತ್ತಲ್ಲ ಅದಿದ್ರೆ ಸಾಕು ಈ ಖಾತೆಯನ್ನ ತೆಗಿಬಹುದು. ಒಂದು ವೇಳೆ ಆಧಾರ್ ಕಾರ್ಡ್ ಅವ್ರ ಹತ್ರ ಇಲ್ಲ ಅಂತಂದ್ರೆ, ನಮ್ಮ ಹತ್ರ ಮತದಾರರ ಗುರುತಿನ ಚೀಟಿ ಇರುತ್ತೆ, ಅದಾದ್ರೂ ಆಗ್ಬಹುದು.
1: ಅಥವಾ
0: ಪಡಿತರ ಚೀಟಿನೂ ಪರಿಗಣಿಸಬಹುದು ಅನ್ಸುತ್ತೆ. ಜೊತೆಗೆ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದು ಉದ್ಯೋಗ ಚೀಟಿ ಅಂತ ಕೊಡ್ತಾರೆ, ಜಾಬ್ ಕಾರ್ಡ್, ಅದಾದ್ರೂ ಆಗ್ಬಹುದು. ಮತ್ತೆ ಕೆಲವರು ವಾಹನ ಓಡಿಸೋದಕ್ಕೆ ಈ ಪರವಾನಗಿಯನ್ನು ಪಡ್ಕೊಂಡಿರ್ತಾರೆ, ಡ್ರೈವಿಂಗ್ ಲೈಸೆನ್ಸ್, ಅದಾದ್ರೂ ಕೂಡ ಆಗ್ಬಹುದು. ಇದು ಆ ವ್ಯಕ್ತಿಯನ್ನ ಗುರುತಿಸೋದಕ್ಕೂ ಅನುಕೂಲ ಆಗುತ್ತೆ, ಜೊತೆಗೆ ಅವರ ವಿಳಾಸದ ಒಂದು ಪುರಾವೆನೂ ಕೂಡ ಆಗುತ್ತೆ. ಈ ಆಧಾರ್

0: ಕಾರ್ಡ್ ಕೊಡ್ಬೋದು ಅಥವಾ ನಾವೀಗ ಹೇಳಿದಂಥ ಕೆಲವು ದಾಖಲೆಗಳನ್ನು ಕೊಟ್ಟು ಈ ಖಾತೆಯನ್ನು ನಾವು ತೆಗಿಬೋದು. ಯಾವುದೇ ಒಂದು ಅವ್ರ ಹತ್ರ ದಾಖಲೆ ಇಲ್ಲ ಅಂದ್ರೂ ಬ್ಯಾಂಕ್ ಅಧಿಕಾರಿಗಳು ಅವರನ್ನು ನೋಡಿ ಇವರಿಗೆ ಖಾತೆಯನ್ನು ತೆಗೆಯೋದಕ್ಕೆ ಅವಕಾಶ ಕೊಡ್ಬೋದು ಅಂತ ಅವರು ನಿರ್ಧರಿಸಿದರೆ ಅವ್ರಿಗೂ ಕೂಡ ಈ ಬ್ಯಾಂಕ್ ಖಾತೆಯನ್ನು ತೆಗೆಯೋದಕ್ಕೆ ಅವಕಾಶವನ್ನು ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಕೊಡ್ಬೋದು ನೋಡು. ಈ ಒಂದು ಯೋಜನೆಯ ಮುಖ್ಯ ಅನುಕೂಲಗಳೇನು ಅಂದರೆ ಅವರೇನು ಹಣವನ್ನು ಅಲ್ಲಿ ತೊಡಗಿಸ್ತಾರಲ್ಲ ಅದಕ್ಕೆ ಒಂದು ಬಡ್ಡಿನೂ ಕೂಡ ಕೊಡ್ತಾರೆ. ನಾವು ಉಳಿತಾಯ ಖಾತೆಯಲ್ಲಿ ಏನು ಬಡ್ಡಿ ತಗೊಳ್ತೀವಲ್ಲ ಅದು ಇದಕ್ಕೂ ಕೂಡ ಅನ್ವಯಿಸುತ್ತೆ. ಜೊತೆಗೆ ಅಪಘಾತ ವಿಮೆ ಅನ್ವಯಿಸುತ್ತೆ ಇದಕ್ಕೂ ಕೂಡ. ಜೊತೆಗೆ ಯಾವುದೇ ಒಂದು ಕನಿಷ್ಠ ಒಂದು ಹಣವನ್ನು ಅಲ್ಲಿ ಇಡೋಂತ ಅವಶ್ಯಕತೆ ಇರೋದಿಲ್ಲ.
1: 500 ರೂಪಾಯಿ ಇರಲೇಬೇಕು, 300 ರೂಪಾಯಿ ಇರಲೇಬೇಕು ಅನ್ನೋದು ಯಾವುದೂ ಇಲ್ಲ.
0: ಮತ್ತೆ ಇವರಿಗೆ ಒಂದು ಡೆಬಿಟ್ ಕಾರ್ಡ್ ಕೂಡ ಕೊಡ್ತಾರೆ, ರೂಪೇ ಡೆಬಿಟ್ ಕಾರ್ಡ್ ಅಂತ. ನಮ್ಮಲ್ಲಿರುವಂತಹ ಎಟಿಎಂ ಮೆಷಿನ್ನಿಂದ ಹಣವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಜೊತೆಗೆ ಇವರಿಗೆ ಒಂದು ಜೀವ ವಿಮೆ ಕೂಡ ಇರುತ್ತೆ, 30,000 ರೂಪಾಯಿ ಅವ್ರಿಗೆ, ಯಾರು ಈ ಖಾತೆದಾರರು ಇರ್ತಾರಲ್ಲ ಅವ್ರಿಗೆ. ಮತ್ತೆ ಹಣವನ್ನ ಇಡೀ ಭಾರತದಾದ್ಯಂತ ಎಲ್ಲಿಗೆ ಬೇಕಾದ್ರೂ ಕೂಡ ಇವರು ವರ್ಗಾಯಿಸಬಹುದು, ಅದು ಕೂಡ ಒಂದು ಅವಕಾಶ ಇರುತ್ತೆ. ನೀನು ಆಗ್ಲೇ ಹೇಳಿದೆ ಬೇರೆ ಬೇರೆ ಯೋಜನೆಗಳಲ್ಲಿ ನೇರ ನಗದು ವರ್ಗಾವಣೆ ಅಂತ ಎಲ್ಲದಕ್ಕೂ ಕೂಡ ಈಗ ಅನ್ವಯಿಸ್ತಾ ಇದ್ದಾರೆ. ಅದು ವಿಶೇಷವಾಗಿ ಆಧಾರ್ ಸಂಖ್ಯೆಯನ್ನ ಒಳಗೊಂಡು ಈ ಖಾತೆಯನ್ನ ತೆಗೆದಿದ್ರೆ ಬಹಳ ಅನುಕೂಲ. ಪಿಂಚಣಿಗೂ ಆಗ್ಬಹುದು. ಈಗ ಈ ಕೆಲವು ವೃದ್ಧಾಪ್ಯ ಪಿಂಚಣಿಯನ್ನು ಕೊಡ್ತಾರೆ, ಮತ್ತೆ ರಾಜ್ಯ ಸರ್ಕಾರದವು ಕೆಲವು ಯೋಜನೆಗಳಿದ್ದಾವೆ, ಆ ಯೋಜನೆಗಳಿಂದಲೂ ಕೂಡ ಹಣವನ್ನು ಪಡ್ಕೊಳ್ಳೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಈ ಸಾಮಾಜಿಕ ಸುರಕ್ಷಾ ಯೋಜನೆಗಳನ್ನು ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ. ಉದಾಹರಣೆಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಅದರಲ್ಲಿ ಏನು ಅಂತಂದ್ರೆ 2 ಲಕ್ಷ ರೂಪಾಯಿ ಒಂದು ವಿಮೆಯನ್ನು ಪಡಿಬಹುದು, ಬಹಳ ಕಡಿಮೆ ಒಂದು ಪ್ರೀಮಿಯಂಗೆ. ಅದೆಷ್ಟಪ್ಪ ಅಂತಂದ್ರೆ 436 ರೂಪಾಯಿ ವರ್ಷಕ್ಕೆ. ಮತ್ತೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಇದೆ, ಅದು ಅಪಘಾತ ವಿಮೆ, ವರ್ಷಕ್ಕೆ 20 ರೂಪಾಯಿ ಕಟ್ಟಿರ ಸಾಕು. ಇನ್ನೊಂದು ಅಟಲ್ ಪಿಂಚಣಿ ಯೋಜನೆ ಅಂತ ಇದೆ, ನಮಗೆ ಪಿಂಚಣಿ ಬೇಕು 60 ವರ್ಷ ಆದ್ಮೇಲೆ ಅಂತಂದ್ರೆ ಅದಕ್ಕೂ ಕೂಡ ನಿಯಮಿತವಾಗಿ ಅವರು ಹಣವನ್ನು ಇಲ್ಲಿಂದಲೇ ಕೂಡ ವರ್ಗಾವಣೆ ಮಾಡಬಹುದು. ಈ ರೀತಿ ಮುದ್ರಾ ಯೋಜನೆ ಅಡಿಯಲ್ಲಿ ಅವರು ಸಾಲವನ್ನು ಪಡಿಬೇಕು ಅಂತಂದ್ರೂ ಇದು ಅನುಕೂಲ ಆಗುತ್ತೆ. ಈಗ ಸಾಧಾರಣವಾಗಿ ಶಿಶು ಸಾಲ ಅಂತೀವಿ, ಶಿಶು ಸಾಲ ಅಂತಂದರೆ 50,000 ರೂಪಾಯಿ ಅವರಿಗೆ ಕೊಡುವಂಥ ಸಣ್ಣ ಸಾಲ, ಅದಕ್ಕೆ ಸಂಬಂಧಪಟ್ಟ ಒಂದು ಖಾತೆ ಆಗುತ್ತೆ. ಮತ್ತು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಂತ ಇದೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸಾಲವನ್ನು ಕೊಡುವಂಥದ್ದು. ಈ ಎಲ್ಲ ಯೋಜನೆ ಅಡಿಯಲ್ಲೂ ಕೂಡ ಇಲ್ಲಿ ಹಣವನ್ನು ಸಾಲವನ್ನು ಪಡೆಯೋದಕ್ಕೆ ಅನುಕೂಲ ಆಗಿರುತ್ತೆ, ಮತ್ತು ಬೇರೆ ಬೇರೆ ಯೋಜನೆಗಳ ಒಂದು ಲಾಭವನ್ನು ಪಡೆಯೋದಕ್ಕೂ ಅನುಕೂಲ ಆಗುತ್ತೆ. ನೇರ ನಗದು ವರ್ಗಾವಣೆಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ.
1: ಅಂದ್ರೆ ಪ್ರತಿಯೊಬ್ಬನ ಹತ್ರ ಒಂದು ಬ್ಯಾಂಕ್ ಖಾತೆ ಇದ್ರೆ ಆತ ಹಣವನ್ನು ಉಳಿತಾಯನೂ ಮಾಡ್ತಾನೆ, ಆದ್ರೆ ಗಳಿಸ್ತಾ ಹೋಗ್ತಾನೆ.
0: ಹೌದು. ಮತ್ತೆ ಸರ್ಕಾರಕ್ಕೂ ಕೂಡ ತಮ್ಮ ಯೋಜನೆಗಳ ಒಂದು ಫಲವನ್ನ ಗೊತ್ತಾದಂತ ಫಲಾನುಭವಿಗಳಿಗೆ ನೇರವಾಗಿ ವರ್ಗಾಯಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ, ಸೋರಿಕೆ ಎಲ್ಲ ಕಡಿಮೆ ಆಗುತ್ತೆ. ಆದ್ರಿಂದನೇ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಇದರಿಂದ ನಮ್ಮ ಆರ್ಥಿಕತೆಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ ಅಂದ್ರೆ 1,000,000,000 ರೂಪಾಯಿ ಇದರಿಂದ ಉಳಿತಾಯ ಆಗಿದೆ. ಅದು ಒಂದು ಈ ಯೋಜನೆಯ ಒಂದು ಹಿರಿಮೆ ಅಂತ ಹೇಳ್ಬೋದು.
1: ಜಗಣ್ಣ, ನಿಮ್ ಜೊತೆ ಮಾತಾಡಿ ಒಂದು ಜನ್ಧನ್ ಬಗ್ಗೆ ಒಂದು ಪುಸ್ತಕನೇ ಓದ್ದಾಗ ಆಯ್ತು.
0: ಸರಿ, ಈಗ ತಿಳ್ಕೊಂಡಲ್ಲ, ಬೇರೆಯವರಿಗೂ ಈ ವಿಚಾರ ತಿಳಿಸ್ಬೇಕಪ್ಪ. ನಡಿ ಹೋಗೋಣ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಕೆಎನ್ ಸಂತೋಷ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. 3 ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ವಾರ್ತೆಗಳ ವಿವರ. ಇಂದಿನಿಂದ 29ರವರೆಗಿನ ಸೆಷಲ್ಸ್ ರಾಷ್ಟದ ಪ್ರವಾಸಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದರು. ಭಾರತದ ಮಹಾಸಾಗರ ಪರಿಕಲ್ಪನೆ ಮತ್ತು ಜಾಗತಿಕ ದಕ್ಷಿಣ ಒಕ್ಕೂಟದ ಬದ್ದತೆಯಲ್ಲಿ ಸೆಷಲ್ಸ್ ದೇಶ ಅತ್ಯಂತ ಮೌಲ್ಯಯುತ ಕಡಲ ನೆರೆಹೊರೆಯ ಪಾಲುದಾರ ರಾಷ್ಟ್ರ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸೆಷಲ್ಸ್ ರಾಷ್ಟಕ್ಕೆ ಪ್ರಯಾಣ ಬೆಳೆಸುವುದಕ್ಕೂ ಮುನ್ನ ನಿರ್ಗಮನ ಹೇಳಿಕೆ ನೀಡಿದ ಅವರು, ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಬಾಂಧವ್ಯಕ್ಕೆ ಈ ವರ್ಷ 50 ವರ್ಷಗಳು ತುಂಬುತ್ತಿದ್ದು, ಈ ಮೌಲ್ಯಯುತ ಸಂಬಂಧವು ಪರಸ್ಪರ ನಂಬಿಕೆ ಮತ್ತು ಹಂಚಿಕೆಯ ಪ್ರಜಾಸತ್ತಾತ್ಮಕ ತತ್ವಗಳ ಮೇಲೆ ಆಧಾರಿತವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರವಾಸದ ಭಾಗವಾಗಿ ಪ್ರಧಾನಿ ಸೆಷಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸೆಷಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹರ್ಮನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೆಷಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ನಡುವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಪಡೆಯುವ ಭಾರತದ ಪ್ರಯತ್ನಕ್ಕೆ ಸೆಷಲ್ಸ್ ದೇಶವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಷಲ್ಸ್ ಭೇಟಿಗೂ ಮುನ್ನ ಮಾತನಾಡಿರುವ ಆ ದೇಶದ ವಿದೇಶಾಂಗ ಸಚಿವ ಬ್ಯಾರಿ ಫಾರೆ, ಇಂದಿನ ಜಾಗತಿಕ ವಾಸ್ತವಗಳನ್ನು ಪ್ರತಿಬಿಂಬಿಸಲು ಪ್ರಸ್ತುತ ಇರುವ ಅಂತಾರಾಷ್ಟೀಯ ಸಂಸ್ಥೆಗಳು ಮತ್ತು ಜಾಗತಿಕ ವ್ಯವಸ್ಥೆಯಲ್ಲಿ ಸುಧಾರಣೆಗಳಾಗುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆ ನೀಡಿದರು. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು, ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಡಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಹಾಗೂ ಮಾಲೀಕರು ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಗಣನೀಯ ಆರ್ಥಿಕ ಪ್ರಗತಿ ಸಾಧಿಸುತ್ತಿದ್ದು, ಜಾಗತಿಕವಾಗಿ ಪ್ರಭಾವಶಾಲಿ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಶ್ಲಾಘಿಸಿದ್ದಾರೆ. ಶ್ವೇತಭವನದಲ್ಲಿ ನೀಡಿದ ಸಂದರ್ಶನದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಭಾರತವನ್ನು ತನ್ನ ಅತ್ಯಂತ ನಿಕಟ ಕಾರ್ಯತಂತ್ರದ ಪಾಲುದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ನಿಕಟ ಒಡನಾಟವು ದ್ವಿಪಕ್ಷೀಯ ರಾಜತಾಂತ್ರಿಕತೆಗೆ ಪ್ರಮುಖವಾಗಿದ್ದು, ಸಮಾನ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಉಭಯ ದೇಶಗಳ ಬಲವಾದ ಸಹಕಾರಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ

0: ಈ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನವು ಇದೇ 29ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಸಮ್ಮೇಳನದಲ್ಲಿ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯ ಸಚಿವರು, ಸಂಸತ್ ಸದಸ್ಯರು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಆರೋಗ್ಯ ವಲಯದ ಪ್ರಮುಖ ನೀತಿಗಳು, ಆದ್ಯತೆಗಳು ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಯೋಗವನ್ನು ಬಲಪಡಿಸುವ ಕುರಿತು ಸಮ್ಮೇಳನದಲ್ಲಿ ಸುದೀರ್ಘ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರಾದ ಅನುಪ್ರಿಯಾ ಪಟೇಲ್ ಮತ್ತು ಪ್ರತಾಪ್ ರಾವ್ ಜಾಧವ್ ಪಾಲ್ಗೊಳ್ಳಲಿದ್ದಾರೆ. ಕಲ್ಪಕಂನ ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಫಾಸ್ಟ್ ಬ್ರೀಡರ್ ಪರೀಕ್ಷಾ ರಿಯಾಕ್ಟರ್ನಿಂದ ಉತ್ಪತ್ತಿಯಾಗುವ ಪರಮಾಣು ಪ್ರಕ್ರಿಯೆಯ ಶಾಖವನ್ನು ಬಳಸಿಕೊಂಡು ತಾಮ್ರ ಕ್ಲೋರಿನ್ ಥರ್ಮೋಕೆಮಿಕಲ್ ಸೈಕಲ್ ಆಧಾರಿತ ವಿಶ್ವದ ಮೊದಲ ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವನ್ನು ಪರಮಾಣು ಇಂಧನ ಇಲಾಖೆಯ ಕಾರ್ಯದರ್ಶಿ ಅಜಿತ್ ಕುಮಾರ್ ಮೊಹಂತಿ ಉದ್ಘಾಟಿಸಿದರು. ಮಧ್ಯಪ್ರದೇಶದ ಜಿಐ ಮಾನ್ಯತೆ ಪಡೆದ ಪ್ರಸಿದ್ಧ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳ ಮೊದಲನೇ ವಾಣಿಜ್ಯ ರಫ್ತು ಪ್ರಕ್ರಿಯೆಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಯಶಸ್ವಿಯಾಗಿ ಚಾಲನೆ ನೀಡಿದ್ದು ಯುಎಇ ರಾಷ್ಟಕ್ಕೆ ಇವುಗಳನ್ನು ರಫ್ತು ಮಾಡಲಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ವಿಶಿಷ್ಟ ಕೃಷಿ ಉತ್ಪನ್ನಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಇದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೃಷಿ ಸಚಿವಾಲಯ ತಿಳಿಸಿದೆ. ಮೊದಲನೇ ರಫ್ತಿನಲ್ಲಿ 1 ಮೆಟ್ರಿಕ್ ಟನ್ನಷ್ಟು ಉತ್ತಮ ಗುಣಮಟ್ಟದ ಜಿಐ ಮಾನ್ಯತೆ ಹೊಂದಿದ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳನ್ನು ಕಳುಹಿಸಿಕೊಡಲಾಗಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾನ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಲಿಯಾವೋ ಜುವೋ ಫು ವಿರುದ್ಧ 21-9, 12-21, 21-8 ಸೆಟ್ಗಳ ಅಂತರದಿಂದ ಗೆಲುವು ದಾಖಲಿಸಿದರು. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ರೌನಕ್ ಚೌಹಾನ್ ಇಸ್ರೇಲ್ನ ಮಿಶಾ ಜಿಲ್ಬರ್ ಮಾನ್ ವಿರುದ್ದ ನೇರ ಸೆಟ್ಗಳಿಂದ ಜಯ ತಮ್ಮದಾಗಿಸಿಕೊಂಡರು. ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ದೇವಿಕಾ ಸಿಹಾಗ್ ಜಪಾನ್ನ ರಿಕೋ ಗುಂಜಿ ವಿರುದ್ದ 22-20, 21-19 ಸೆಟ್ಗಳ ಅಂತರದಲ್ಲಿ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದರು. ಇದೇ ವಿಭಾಗದಲ್ಲಿ ಭಾರತದ ರಕ್ಷಿತಾ ರಾಮರಾಜ್ ತಾನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ನಲ್ಲಿ ಪರಾಭವಗೊಂಡರು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜಿ ಗುಂಪಿನ ತಮ್ಮ ಕೊನೆಯ ಪಂದ್ಯದಲ್ಲಿ ಇರಾನ್ ವಿರುದ್ಧ 1-1 ಡ್ರಾ ಸಾಧಿಸುವ ಮೂಲಕ ಈಜಿಪ್ಟ್ ತಂಡ ಇದೇ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತಕ್ಕೆ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದೆ. 32ರ ಸುತ್ತಿನ ಪಂದ್ಯದಲ್ಲಿ ಈಜಿಪ್ಟ್ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಜಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ನ್ಯೂಜಿಲೆಂಡ್ ವಿರುದ್ಧ 5-1 ಜಯ ಸಾಧಿಸಿ ತನ್ನ ಗುಂಪಿನಲ್ಲಿ ಅಗ್ರಸ್ಥಾನದೊಂದಿಗೆ ನಾಕೌಟ್ ಹಂತದಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟಪತಿ ಸಿಬಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ 2:30.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಧರ್ಮಸರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು.
1: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಹೋದರರ ಸವಾಲ್ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ಸತ್ಯಂ ಅವರದು.

0: ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ರಾವಣನನ್ನು ಕೊಂದ ರಾಮನ ರಾಣಿ ಇವಳು. ಅವಳನ್ನ ವಾಲ್ಮೀಕಿ ತನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾನೆ. ಅವಳಿಗಾಗಿ ಚಿತ್ರಮಯವಾದಂತಹ ಒಂದು ಸುಂದರವಾದ ಪರ್ಣಶಾಲೆಯನ್ನ ಮಾಡಿಕೊಡ್ತಾನೆ. ಅಲ್ಲಿ

ಒಂಬತ್ತು ತಿಂಗಳು ತುಂಬತ್ತೆ. ಆ ಅವಧಿ ಕಳೆದ ಬಳಿಕ ಒಂದು ರಾತ್ರಿಯಲ್ಲಿ ಶುಭ ಲಗ್ನಗಳೆಲ್ಲ ಒಂದೆಡೆ ಸಂದಣಿಸಿರುವಂತಹ ಸಮಯದಲ್ಲಿ ಸೀತಾಮಾತೆ ಅವಳಿ ಮಕ್ಕಳನ್ನ ಪಡಿತಾಳೆ. ಅವಳನ್ನ ಆ ಸೂತಿಕಾಗೃಹದಲ್ಲಿ, ಅಂದರೆ ಯಾವ ಬಾಣಂತಿ ಮನೆ ಅಂತ ಹೇಳ್ತೀವೋ ಅಲ್ಲಿ ಪ್ರಸವವನ್ನ ಮಾಡಿಸುವುದರಲ್ಲಿ ನಿಪುಣೆಯಾಗಿರುವಂತಹ ಆ ಮುನಿ ವಧುಗಳೇನೆ ಅವಳಿಗೆ ಉಪಚಾರ ಮಾಡ್ತಿರ್ತಾರೆ. ಶುಭ ಸುದ್ದಿಯನ್ನ ವಾಲ್ಮೀಕಿ ಋಷಿಗಳಿಗೆ ಬಂದು ಮುನಿ ವಟುಗಳೆಲ್ಲ ಹೇಳಿದಾಗ ಅತಿ ಸಂತೋಷದಿಂದ ಉತ್ಸಾಹದಿಂದ ಅವರು ಓಡಿ ಬರ್ತಾರೆ. ಬಂದು ಅವರನ್ನ ನೋಡಿ ಕುಶಲವದಿಂದ ಸೇಚನಂಗೈದು ಅಂತ ಹೇಳ್ತಾರೆ. ಕುಶ ಲವ, ಲವ ಅಂದ್ರೆ ನೀರು ಅಂತ ಕೂಡ ಆಗತ್ತೆ. ಕುಶ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ದರ್ಬೆ. ಆ ದರ್ಬೆಯ ನೀರಿನಿಂದ ರಕ್ಷಣೆಗೋಸ್ಕರ ಪ್ರೋಕ್ಷಣೆ ಮಾಡಿ ಅವರಿಬ್ಬರಿಗೂ ಕುಶ ಲವ ಅಂತ ಹೆಸರಿಟ್ರು ಅಂತ ಹೇಳಿ ಇದರ ಅರ್ಥ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಹಿಡಿ ಒಂದು ಮುಷ್ಟಿ ಕುಶವನ್ನ ತೆಗೆದುಕೊಂಡು ಅದನ್ನ ಮಧ್ಯಕ್ಕೆ ಕತ್ತರಿಸಿದಾಗ ಅಗ್ರಭಾಗಕ್ಕೆ ಕುಶ ಅಂತನೂ ಕೆಳಗಡೆಯ ಭಾಗಕ್ಕೆ ಲವ ಅಂತನೂ ಹೆಸರಿದೆ. ಆ ಕುಶದಿಂದ ಮೊದಲು ಹುಟ್ಟಿದಂತಹ ಮಗುವನ್ನು, ಲವದಿಂದ ಆ ಬಳಿಕ ಹುಟ್ಟಿದಂತಹ ಮಗುವನ್ನು ಅವರು ಸೇಚನ ಮಾಡಿಸ್ತಾರೆ ಅನ್ನೋದು ಮೂಲ ರಾಮಾಯಣದಲ್ಲಿ ಬರುವಂತದ್ದು. ಕುಶ ಲವದಿಂದ ಸೇಚನಂಗೈದು ಕುಶ ಲವ ಅಂತ ಹೇಳಿ ಅವರಿಗೆ ಹೆಸರಿಡ್ತಾರೆ ಅಂತ ಹೇಳಿ. ಹಾಗೆ ಹೆಸರಿಟ್ಟಂತಹ ಆ ಮಕ್ಕಳ ಉದಯದ ಸಮಯದಲ್ಲಿ ಇಡೀ ಪ್ರಕೃತಿಯೇ ಒಂದು ಶುಭ ಸಂಕೇತವನ್ನ ಸೂಚಿಸ್ತಾ ಇದೆ.

ಸುಗಂಧಭರಿತವಾದಂತಹ ಗಾಳಿ ಎಲ್ಲ ದಿಕ್ಕಿನಿಂದ ಬೀಸ್ತಾ ಇತ್ತು. ಮತ್ತೆ ಅಗ್ನಿಗೇಹದಲ್ಲಿ ಅಗ್ನಿ ಜ್ವಾಲೆ ಪ್ರದಕ್ಷಿಣವಾಗಿ ಅದು ಉರಿತಂತೆ. ಅಪ್ರದಕ್ಷಿಣವಾಗಿ ಉರಿಯೋದು ಅಂದರೆ ಅಪಶಕುನ, ಆದರೆ ಅಗ್ನಿ ಪ್ರದಕ್ಷಿಣಾಕಾರವಾಗಿ ಉರಿಯೋ ಅಂಥದ್ದು ಶುಭ ಶಕುನ. ಹಾಗೆ ಅಲ್ಲಿ ವಾಲ್ಮೀಕಿಗಳ ಆಶ್ರಮದಲ್ಲಿ ಆಯಿತು. ಕಡಲು ಮೇರೆ ಮೀರಿ ಉಕ್ಕತಂತೆ, ಶುಭದ ಸಂಕೇತ. ಭೂದಾಯಿ ನಲಿತಾಳಂತೆ ಎಲ್ಲ ನದಿಗಳು ಕೂಡ ತಮ್ಮ ಬಗ್ಗಡವನ್ನು ಕಳೆದುಕೊಂಡು ತಿಳಿಯಾಗಿ ನಿರ್ಮಲವಾಗಿ ನದಿ ಹರಿತಾ ಇತ್ತಂತೆ. ಹಾಗಿದ್ದಂತಹ ಸಮಯದಲ್ಲಿ ಜಗತ್ತಿಗೆ ಆಶ್ಚರ್ಯ ಏನಂದ್ರೆ, ಶಶಿ ರವಿಗಳು ಇಬ್ಬರು ಒಂದೇ ಕಾಲದಲ್ಲಿ ಹುಟ್ಟಿದ್ರೋ ಅನ್ನೋ ರೀತಿಯಾಗಿ ಆ ಇಬ್ಬರು ಮಕ್ಕಳು, ಶಿಶುಗಳು ಆ ಆಶ್ರಮದ ಜನರ ಕಣ್ಣಿಗೆ ಗೋಚರಿಸ್ತಾರಂತೆ. ಹೀಗೆ ಬೆಳೆಯುತ್ತಿರುವಂತ ಮಕ್ಕಳನ್ನ ವಾಲ್ಮೀಕಿ ಮುನಿಗಳು ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ.

ಮೋಹನಾಕಾರರಾದಂತ ಇಬ್ಬರು ಶಿಶುಗಳು ಜನಿಸಿದ್ದಾರೆ. ಅದನ್ನ ಗಮಕಿಗಳು ಮೋಹನ ರಾಗದಲ್ಲೇ ಅಭಿವ್ಯಂಜನೆ ಮಾಡಿದ್ದಾರೆ. ಅವರು ಜನ್ಮ ತಳೆದಾಗ ಶುಭ ಶಕುನಗಳು ಹೇಗಿದ್ದವು, ಎಲ್ಲ ದಿಕ್ಕುಗಳು ಕೂಡ ಪ್ರಸನ್ನವಾಗಿದ್ದವಂತೆ, ಆಗಸದಲ್ಲಿ ನಕ್ಷತ್ರ ರಾಶಿಗಳು ವಿರಾಜಿಸ್ತಾ ಇದ್ವಂತೆ, ಅಂದ್ರೆ ಮೋಡವಿಲ್ಲದ ಆಕಾಶ ಅದಾಗಿತ್ತು ಅಂತ ಹೊಸದಾದಂತಹ

ವಾಲ್ಮೀಕಿ ಈ ಮಕ್ಕಳಿಗೆ ಎಲ್ಲ ರೀತಿಯಾದಂತಹ ಉಡುಪುಗಳನ್ನ ತೊಡಸಿ ಸಂತೋಷ ಪಡ್ತಾನಂತೆ, ಪಾಲಲೀಲೆಗಳನ್ನ ಆಡಿಸ್ತಾನಂತೆ, ಮಕ್ಕಳನ್ನ ಮುದ್ದು ಮಾಡ್ತಾನಂತೆ, ಅವರಿಗೆ ಬೇಕಾದಂತಹ ಪ್ರೀತಿಯಿಂದ ತಿನ್ನಬಹುದಾದಂತಹ ಎಲ್ಲ ಸವಿಯಾದ ವಸ್ತುಗಳನ್ನ ಕೊಟ್ಟು ಪಾಲಿಸ್ತಾ ಇದ್ದಾನಂತೆ. ಅದು ಎಲ್ಲಿ, ತನ್ನ ತೊಡೆ ಮೇಲೆ ಮಡಿಲಲ್ಲಿ ಇಟ್ಟು ಆ ಮಕ್ಕಳನ್ನ ಬೆಳೆಸ್ತಾ ಇದ್ದಾನೆ. ಅವಾಗವಾಗ ಲಾಲಿಸ್ತಾ ಇರ್ತಾನಂತೆ, ಮುದ್ದು ಮಾಡ್ತಾ ಇರ್ತಾನಂತೆ. ಈಗಲೇ ಜಪ ಮಾಡಬೇಕು, ಈಗಲೇ ತಪಸ್ ಮಾಡಬೇಕು, ಈಗಲೇ ಅನುಷ್ಠಾನ ಮಾಡಬೇಕು, ಈಗಲೇ ಅಗ್ನಿ ಕಾರ್ಯ ಮಾಡಬೇಕು, ಸಾಯಂ ಅಗ್ನಿಗೆ ಈಗಲೇ ಹವಿಸ್ಕೊಡ್ಬೇಕು, ಈ ರೀತಿಯಾದಂಥ ಯಾವ ನಿಯಮವನ್ನು ಕೂಡ ಕಟ್ಟುನಿಟ್ಟಾಗಿ ಪಾಲಿಸದೆ ಈ ಮಕ್ಕಳನ್ನು ಚೆನ್ನಾಗಿ ಬೆಳೆಸೋದೆ, ಚೆನ್ನಾಗಿ ಲಾಲನೆ ಮಾಡೋದೆ ಆದ್ಯ ಕರ್ತವ್ಯ ಅನ್ನೋ ಅಂತಹ ದೃಷ್ಟಿಯಿಂದ, ಆ ಮಕ್ಕಳ ಮೇಲಿನ ಪ್ರೀತಿಯಿಂದ ಅವುಗಳನ್ನು ಬೆಳೆಸ್ತಾ ಇದ್ದಾನಂತೆ. ಹಾಗೆ ದಿನ ದಿನಕ್ಕೆ ಪೂರ್ಣ ಚಂದ್ರನಂತೆ ಬೆಳೀತಿರುವಂತಹ ಮಕ್ಕಳಿಂದಾಗಿ ಆಶ್ರಮದಲ್ಲಿ ಉತ್ಸವ ಹೆಚ್ಚುತ್ತಾ ಇದೆಯಂತೆ, ದಿನ ದಿನಕ್ಕೆ ಸಂತೋಷ ಅಲ್ಲಿ ವರ್ಧಿಸ್ತಾ ಇದೆಯಂತೆ. ಮತ್ತೆ ವಾಲ್ಮೀಕಿಗೆ ಒಂದು ಸಂಕಟವೂ ಇದೆ.

ಇವರು ಜನಕನ ಮೊಮ್ಮಕ್ಕಳು ಇತ್ತ ಕಡೆ ತಾಯಿ ಕಡೆಯಿಂದ ತಂದೆಯ ಕಡೆಯಿಂದ ನೋಡಿದ್ರೆ ದಶರಥನ ಮೊಮ್ಮಕ್ಕಳು. ಹೀಗೆ ಅರಮನೆಯಲ್ಲಿಯೇ ಬೆಳೆಯಬೇಕಾಗಿತ್ತು. ವಸ್ತು ವೈಭವಗಳಿಂದ ಕೂಡಿದಂತಹ ದಾಸದಾಸಿಯರಿಂದ ಪರಿವೃತವಾಗಿರುವಂತಹ ವಾತಾವರಣದಲ್ಲಿ ಬೆಳಿಬೇಕಾಗಿತ್ತು ಅಂತ ಹೇಳಿ ಈ ಒಂದು ಕಾಡಿನಲ್ಲಿ ಬೆಳೆಯುವಂತಹ ದೌರ್ಭಾಗ್ಯ ಇವ್ರಿಗೆ ಬಂತಲ್ಲ, ಕಷ್ಟದಲ್ಲಿ ಬೆಳಿಬೇಕಾಗಿ ಬಂತಲ್ಲ ಅಂತ ಹೇಳಿ ಆ ಸೀತೆ ಮರುಗಬಾರದು ಅನ್ನುವಂತಹ ಒಂದು ದೃಷ್ಟಿಯಿಂದ ವಾಲ್ಮೀಕಿ ಧಾರಾಳವಾದಂತಹ ಮನಸ್ಸಿನಿಂದ ಅನೇಕ ವಿಧವಾದಂತಹ ವಸ್ತು ವೈಭವಗಳಿಂದ ಆ ಕುಶಲವರನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಂತೆ, ಸಾಧ್ಯವಾದಷ್ಟು ಎಲ್ಲ ವೈಭವಗಳನ್ನು ಒದಗಿಸಿದ್ದಂತೆ. ಹೀಗೆ ಬೆಳೀತಾ ಬೆಳೀತಾ ಅವನ ಒಂದು ಬೆಳವಣಿಗೆಯಲ್ಲಿ ಹುಣ್ಣಿಮೆಯ ಚಂದ್ರ ಹೇಗೆ ದಿನದಿಂದ ದಿನಕ್ಕೆ ಕಳಾಪೂರ್ಣನಾಗ್ತಾನೋ ಆ ರೀತಿಯಾಗಿ ಬೆಳೆದ್ರು ಅನ್ನೋದು ಈ ಪದ್ಯದ ಭಾವ. ಇಲ್ಲಿ ವಾಲ್ಮೀಕಿ ಮುನಿಯ ಉದಾತ್ತವಾದಂತಹ

ಮಾನವೀಯ ಗುಣ, ಮತ್ತೊಬ್ಬರ ಮನಸ್ಸಿನ ಒಂದು ಆ ಭಾವವನ್ನು ಅರಿತುಕೊಳ್ಳುವಂತಹ ಸಂವೇದನಶೀಲತೆ, ಪರಂಗಿ ತಜ್ಞತೆ, ಇದೆಲ್ಲವನ್ನು ಕೂಡ ಕವಿ ತಂದಿದ್ದಾನೆ. ಮತ್ತೊಂದು ವಿಶೇಷವಾದಂಥ ವಿಷಯ, ಇವನು ಭೂಮಿಯ ಪುತ್ರ, ವಾಲ್ಮೀಕದಿಂದ ಹುಟ್ಟಿದವನು, ಅವಳು ಭೂಮಿಯಿಂದ ಹುಟ್ಟಿದ ಭೂಮಿಜೆ, ಭೂಮಿಯ ಪುತ್ರಿ. ಹಾಗೆ ನೋಡಿದ್ರೆ ಇವರಿಬ್ಬರಿಗೂ ಸಹ ಅಣ್ಣ ತಂಗಿಯರ ಸಂಬಂಧ. ಆ ಜನ್ಮದ ಒಂದು ಆಕರದಿಂದ, ಆ ದೃಷ್ಟಿಯಿಂದ ನೋಡಿದಾಗ ಈ ಮಕ್ಕಳಿಗೆ ಸೋದರ ಮಾವನ ಭಾವ. ಹಾಗಿದ್ದಾಗ ಇವನು ತನಗೆ ಆದಂತಹ ಎಲ್ಲ ಅನುಕೂಲಗಳನ್ನು ಒದಗಿಸಿ ಕೊಟ್ಟು ಅವನು ಇವಳನ್ನೂ ಕಾಪಾಡ್ದ, ಮಕ್ಕಳನ್ನು ಕೂಡ ಕಾಪಾಡ್ತಿದ್ದಾನೆ ಅನ್ನೋದು ಕವಿಯ ಒಂದು ಭಾವ ಆಗಿದೆ.

ಏಕಾಕಾರವಾಗಿದ್ದಂತಹ ಚೆಲುವು ಎರಡು ರೂಪವಾಗಿ ಮಾರ್ಪಾಡಾಯಿತು. ಏಕ ಪ್ರಕಾರವಾಗಿದ್ದಂತಹ ಪ್ರಕಾಶ ಎರಡು ಕವಲುಗಳಾಗಿ ಹರಿತು, ಮತ್ತೆ ಈ ಗೆಲುವು ಅನ್ನುವಂಥದ್ದು ದಿಕ್ಕುಗಳೊಡನೆ ಗೆಳೆತನ ಬೆಳೆಸದಿಕ್ಕಾಗಿ ಎರಡು ರೂಪವಾಗಿ ಬೆಳೀತಾ ಹೋಯ್ತು. ಕೀರ್ತಿ ಅನ್ನೋದು ಎರಡು ಕವಲಾಯಿತು. ಸಂತೋಷ ಅನ್ನುವಂತಹ ಬೆಳವಣಿಗೆ ಪೈರು ಹಬ್ಬಿ ಹರಿದಂತಹ ನೆಲವಾಯಿತು. ಒಳ್ಳೆಯ ಒಂದು ವಂಶದ ಸಸಿಯ ಕುಲ, ಒಳ್ಳೆಯ ಕುಲದ ಏಳಿಗೆಯ ರೀತಿಯಾಗಿ ಬೆಳೀತಿರುವಂತಹ ಇವರಿಗೆ ಎರಡು ಕೋಡುಗಳು ಅಥವಾ ಎರಡು ರೆಂಬೆಗಳು ಟೊಂಗೆಗಳಾಗಿ ಟಿಸಿಲೊಡೆದವೋ ಇಲ್ಲ ಮೋಹನಾಕಾರದಂತಹ ಇವರ ಮೋಹಕತೆ ಆ ಒಂದು ಹೊನಲಿನ ರೂಪದಲ್ಲಿ ಎರಡು ಕವಲುಗಳಾಗಿ ಎರಡು ಸೀಳುಗಳಾಗಿ ಹೋಗ್ತಾ ಇದೆಯೋ, ಮತ್ತೆ ಸೊಗಸು ಅನ್ನೋದು ಅವಳಿ ಫಲವಾಗಿ ಕಾಣ್ತಾ ಇದೆಯೋ ಅನ್ನುವ ರೀತಿಯಲ್ಲಿ ಕುಶಲವರ್ ಕುಶಲದಿಂದ ಕಣ್ಗೆಸೆದರ ಆಶ್ರಮದರ್. ಇಲ್ಲಿ ಕವಿಯ ಒಂದು ಪದದ ಚಮತ್ಕಾರವನ್ನು ಕೂಡ ಗಮನಿಸಬಹುದು. ಕುಶಲವರ್ ಕುಶಲದಿಂದ, ಕುಶಲವರ್ ನಾಮಪದ ಈ ಕುಶಲದಿಂದ ಅನ್ನುವಂತಹ ಒಂದು ವಿಶೇಷಣಕ್ಕೆ ಅವನು ಬಳಸ್ಕೊಂಡಿದ್ದಾನೆ. ಹಾಗೆ ಆ ಆಶ್ರಮದಲ್ಲಿ ಅವರು ಸೊಂಪವಾಗಿ ಬೆಳೀತಾ ಇದ್ರು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಆ ಮಕ್ಕಳು ತೊಟ್ಟಿಲಲ್ಲಿ ಆಡುವಂತಹ ಆಟವನ್ನ ವರ್ಣನೆ ಮಾಡ್ತಾ ಇದ್ದಾನೆ ಮುಂದೆ.

ಚಾಣಕ್ಯ ಮತ್ತೆ ವಾಲ್ಮೀಕಿ ಇಬ್ಬರೂ ಸಹ ಸಮಸಮವಾಗಿ ಈ ಕುಶಲವರ ಶೈಶವದ ಆ ಬೆಳವಣಿಗೆಯ ಸೊಗಸನ್ನ ಒಟ್ಟಿಗೆ ಅನುಭವಿಸ್ತಾ ಇದ್ದಾರೆ. ಹಾಗೆ ತೊಟ್ಟಿಲಲ್ಲಿ ಮಲಗಿಸಿದ್ರೆ ಕೈಕಾಲು ಬಡ್ಕೊಂಡು ಆಟ ಆಡ್ತಾರೆ, ನೆವವೇ ಇಲ್ಲದೆ ನಗತ್ವೆ ಶಿಶುಗಳು, ಹಾಗೆ ಅವರು ಕೂಡ ಮಾಡ್ತಾ ಇದ್ದಾರೆ. ಬಾಯಿಗೆ ಕಾರಣವೇ ಇಲ್ಲದೆ ಬೆಟ್ಟಿಕ್ಕಿಕೊಂಡು ಚೀಪ್ತಾ ಇರ್ತಾರೆ. ಹಸುವಾದ್ರೆ ಜೋರಾಗಿ ಅಳೋದು, ಆಗ ಸ್ತನ್ಯಪಾನವನ್ನ ಮಾಡಿಸಿದರೆ ಹಾಲನ್ನ ಕುಡಿಯುವಂಥದ್ದು, ಹಾಲು ಕುಡಿಸಿ ಮಲಗಿಸಿದಾಗ ಒಮ್ಮೆಲೆ ಹೊರಳಿ ಆ ಮಗುಚಿಕೊಳ್ಳುವಂಥದ್ದು, ಮತ್ತೆ ಅಂಬೆಗಾಲನ್ನ ಇಡೋವಂಥದ್ದು, ಮೊಳೆ ಹಲ್ಲು ಮೊಳಿತಾ ಇದೆ, ಜೊಲ್ಲು ಸುರಿತಾ ಇದೆ, ತೊದಲು ತೊದಲು ನುಡಿಗಳು ಹೊರಗೆ ಬರ್ತಾ ಇದೆ, ಮತ್ತೆ ಹಾಗೆ ಹೀಗೆ ದಟ್ಟರಿಸಿ ಎದ್ದು ನಿಲ್ಲುವ ಪ್ರಯತ್ನ ನಡೀತಾ ಇದೆ. ತೊಡರ್ತಾ ಇದ್ದಾರೆ, ಕೈ ನೀಡಿ ಬೇಡ್ತಾ ಇದ್ದಾರೇನೋ ಅನ್ನೋ ರೀತಿಯಾಗಿ ಕೈ ನೀಡ್ತಾ ಇದ್ದಾರೆ, ಹರಿದಾಡ್ಕೊಂಡು ಹೋಗ್ತಾ ಇದ್ದಾರೆ, ದಾರಿಯಲ್ಲಿಯೇ ಮಲ್ಕೊಳ್ತಾ ಇದ್ದಾರೆ, ಕಾಡ್ತಾರೆ, ಕುಣಿತಾರೆ, ಅನೇಕ ವಿಧವಾದಂಥ ಲೀಲೆಗಳನ್ನು ತೋರ್ತಾ ಇದ್ದಾರೆ ಆ ಮಕ್ಕಳು. ಅದನ್ನೆಲ್ಲವನ್ನು ಇಬ್ಬರೂ ಸಹ ಆನಂದದಿಂದ ಅನುಭವಿಸ್ತಾ ಇದ್ದಾರೆ. ಸೀತೆಗೆ ಸದ್ಯಕ್ಕೆ ಎಲ್ಲ

ಯುಗವೂ ಮರ್ತೋಗಿದೆ. ವಾಲ್ಮೀಕಿಗೆ ಕೂಡ ಆ ಮಕ್ಕಳ ಆಟ ಪಾಠಗಳನ್ನು ನೋಡಿ ನೋಡಿ ತನ್ನ ಜಪಾನುಷ್ಠಾನಗಳನ್ನು ಕೂಡ ಬದಿಗಿರಿಸುವಂತಹ ಒಂದು ಮಾನವೀಯ ಪಕ್ವತೆ ಅವನಿಗೆ ಬರ್ತಾ ಇದೆ. ಮುಂದೆ ನೋಡಿ ಆ ಮಕ್ಕಳು ಹಾಗೇ ಬೆಳೀತಾ ಇದ್ದಾರೆ.

ಶೈಶವ ಕಳೆದಿದೆ, ಬಾಲಕರ ಅತ್ತ ಇದ್ದಾರೆ, ಆ ಬಾಲಲೀಲೆಗಳನ್ನು ಕೂಡ ಆಡ್ತಾ ಇದ್ದಾರೆ, ಹಾಗೆ ಚೌಲ ಕರ್ಮವನ್ನು ಮಾಡೋ ಅಂತಹ ಒಂದು ಸಮಯ ಕೂಡ ಬಂದಿದೆ. ಶಾಸ್ತ್ರೋಕ್ತವಾಗಿ ವಾಲ್ಮೀಕಿ ಮುನಿ ಅವರಿಗೆ ಚೌಲ ಕರ್ಮವನ್ನ ಮಾಡಿಸಿ ಅಕ್ಷರಾಭ್ಯಾಸವನ್ನ ತೊಡಗಿಸ್ತಾರೆ. ಮತ್ತೆ ಅವರು ಅನೇಕ ವಿಧವಾದಂತಹ ಜಾಣ್ಮೆಯ ಕಲೆಯನ್ನೆಲ್ಲ, ಕಲೆಯ ರಾಜ ಲಕ್ಷಣಗಳೆಲ್ಲ ಅವರಲ್ಲಿ ಒಂದು ಕಡೆ ಸೇರಿದೆ. ಲಲಿತಾಂಗದಿಂದ ಕೂಡಿದ್ದಾರೆ, ಕುಶಲವರು ಕುಶಲರಾಗಿ ಅಲ್ಲಿ ವರ್ಧನರಾಗಿ ರಂಜಿಸ್ತಾ ಇದ್ದಾರೆ. ಹೀಗೆ ಆ ಮಕ್ಕಳ ಒಂದು ಚೆಲುವನ್ನ ಹೇಗೆ ಹೇಗೆ ವರ್ಣಿಸಿದ್ರೂ ಕವಿಗೆ ಸಾಲ್ತಾ ಇಲ್ಲ. ಮತ್ತೆ ಅವರ ಚೆಲ್ವಿಕೆಯನ್ನ ಮೋಹನದ ರೂಪವನ್ನ ವರ್ಣನೆ ಮಾಡ್ತಾ ಇದ್ದಾನೆ ನೋಡಿ.

ಕವಿ ಇವರ ಚೆಲುವಿಕೆಯನ್ನು ವರ್ಣನೆ ಮಾಡೋದಿಕ್ಕೆ ಎಲ್ಲಿಯೂ ಹೋಲಿಕೆಯಾಗಲಿ ದೃಷ್ಟಾಂತವಾಗಲಿ ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಯಾವುದೇ ಹೋಲಿಕೆಯನ್ನು ಕೊಟ್ಟರೂ ಕೂಡ ಆ ಹೋಲಿಕೆಗೂ ಮೀರಿದಂಥ ಮೋಹನದ ರೂಪ ಇವರದ್ದು. ಮತ್ತೆ ಆ ಕೊಡುವಂತಹ ಹೋಲಿಕೆಗಳಾದರೂ ಕಾವ್ಯದಲ್ಲಿ ಬಳಸಿ ಬಳಸಿ ಬಳಸಿ ಅದು ಪುನರುಕ್ತಿಯಾಗಿ ಪುನರುಕ್ತಿ ದೋಷವೇ ಆಗೋಗುತ್ತೆಯೇ ಹೊರತು ಆ ಕುಶಲವರ ಒಂದು ಮೋಹನಾಕಾರವನ್ನಾಗಲಿ ಅವರ ಸೊಬಗನ್ನಾಗಲಿ ಚೆಲ್ವಿಕೆಯನ್ನಾಗಲಿ ಪೂರ್ಣವಾಗಿ ವರ್ಣಿಸಿದಂತಹ ಒಂದು ಸಾರ್ಥಕ್ಯ ಬರುವುದಿಲ್ಲ ಅನ್ನುವಂಥ ಅಭಿಪ್ರಾಯದ ಜೊತೆಗೆ ಈ ಷಟ್ಪದಿಯಲ್ಲಿ ಹೇಳ್ತಾ ಇದ್ದಾನೆ. ರಾಮಚಂದ್ರನ ರಾಮಣೀಯಕವಾದಂತಹ ರೂಪು ಇವರಲ್ಲಿ ಸಂದಳಿಸಿದೆ. ಯಾಕೆ ಅಂದರೆ ರಾಮಚಂದ್ರನೇ ಇವರಿಗೆ ತಂದೆ. ಕಾಮನ ಜನಕ ಅಂದರೆ ವಿಷ್ಣು, ಕಾಮನ ಜನಕ ಅಂದರೆ ಮದನ, ಮದನನ ತಂದೆ ಅನ್ನೋದು ನಮಗೆ ಗೊತ್ತಿದೆ. ಮದನ ಸೌಂದರ್ಯಕ್ಕೆ ಪರಿಭಾಷೆ. ಅವನನ್ನು ಹೋಲಿಸೋಣ ಅಂದರೆ ಎಲ್ಲರೂ ಹೋಲಿಸಿದರೆ ಅವರಿಗಿಂತ ಹೆಚ್ಚಿನ ರೂಪು ಇವನಿಗೆ. ಮಾಧವ ಲಕ್ಷ್ಮಿಗೆ ಒಡೆಯನಾದಂಥ ಮಾಧವ, ಆ ಲಕ್ಷ್ಮಿಯೇ ಚೆಲುವಿನ ಒಂದು ಆಕರ, ಅವಳಿಗೆ ಇವನು ಒಡೆಯ, ಹೃತ್ಕಮಲದಲ್ಲಿ ಅವಳನ್ನು ಇಟ್ಕೊಂಡಿದ್ದಾನೆ. ಅಂಥವನ ಮನೋಹರವಾದ ರೂಪನ್ನ ಇವರಿಗೆ ಹೋಲಿಸೋಣ ಅಂದರೆ ಅದು ಕೂಡ ಹಳೆಯದಾದಂಥ ಹೋಲಿಕೆನೇ ಆಗಿದೆ. ಹಾಗಾಗಿ ಚೆಲುವಿಕೆಗೆ ವಸಂತನನ್ನಾಗಲಿ ಮದನನ್ನಾಗಲಿ ಚಂದ್ರನನ್ನಾಗಲಿ ಯಾವುದನ್ನು ಹೋಲಿಸಿದರೂ ಇವಕ್ಕೆ ಪುನರುಕ್ತಿ ದೋಷ ಅನ್ನೋದು ಸಲ್ಲಿಯೇ ಸಲ್ಲತ್ತೆ. ಅದೆಲ್ಲಕ್ಕೂ ಮೀರಿದ ಚೆಲುವು ಇವರದು ಅನ್ನೋದನ್ನು ಕವಿ ಹೇಳ್ತಾ ಇದ್ದಾನೆ. ಹೀಗೆ ಚೆಲುವಿಕೆಯೇ ಕವಲಾದ ರೀತಿಯಾಗಿ ಅವರು 12 ವರ್ಷಗಳನ್ನು ಕಳೀತಾರೆ. ಆಗ ಉಪನಯನ ಸಂಸ್ಕಾರದ ಒಂದು ವೇಳೆ ಬರ್ತಾ ಇದೆ.

ಹನ್ನೆರಡು ವರ್ಷ ಕಳೆದು ಹದಿಮೂರನೆಯ ವರ್ಷಕ್ಕೆ ಬಂದಾಗ ವೇದೋಕ್ತ ಕ್ರಮದಿಂದ ಉಪನಯನ ಸಂಸ್ಕಾರವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಉಪನಯನ ಸಂಸ್ಕಾರಕ್ಕೆ ಬೇಕಾದಂತಹ ದಾನ ಧರ್ಮಾದಿಗಳನ್ನ ಮಾಡಬೇಕಾಗತ್ತೆ. ಅದೆಲ್ಲದಕ್ಕೂ ವಸಿಷ್ಠನಿಂದ ಇವರು ವರ ಕಾಮಧೇನುವನ್ನ ಬೇಡಿ ತರ್ತಾ ಇದ್ದಾರಂತೆ ವಾಲ್ಮೀಕಿ ಋಷಿಗಳು. ಹಾಗೆ ತಂದು ಈ ದಶರಥನ ಮೊಮ್ಮಕ್ಕಳಾದಂತಹ ಲವಕುಶರಿಗೆ, ಆ ದಶರಥನ ಅರಮನೆಯಲ್ಲಿ ಯಾವ ಮಟ್ಟದಲ್ಲಿ ನಡೀತಾ ಇತ್ತೋ ಅಷ್ಟೇ ವೈಭವದಿಂದ ಇಲ್ಲಿ ಭೋಜನ, ಸುಗ್ರಾಸವಾದಂಥ ಭೋಜನ, ಸುಗಂಧ, ಅಕ್ಷತೆ, ದಾನ ಧರ್ಮ ಎಲ್ಲದರಿಂದಲೂ ಕೂಡ ಸಂಭ್ರಮದಿಂದ ಉಪನಯನ ಸಂಸ್ಕಾರವನ್ನು ಮಾಡಿದ್ದಾರೆ. ಆ ಬಳಿಕ ಅವರಿಬ್ಬರು ಆದಿತ್ಯರಂತೆ, ಅಂದರೆ ಸೂರ್ಯ ಜ್ಞಾನದ ಸಂಕೇತ. ಉಪನಯನ ಸಂಸ್ಕಾರ ಆದ ಮೇಲೆ ಅವರು ಗುರುಕುಲಕ್ಕೆ ಹೋಗಬೇಕಾಗತ್ತೆ, ಅಲ್ಲಿ ಸಕಲ ವಿದ್ಯೆಗಳನ್ನು ಕಲಿಬೇಕಾಗತ್ತೆ. ಹಾಗೆ ಕಲಿತು ಜ್ಞಾನ ಸಂಪನ್ನರಾದಾಗ ಅವರು ಆದಿತ್ಯರಂತೆ ತೊಡಗುವುದಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ ಇದ್ದಾನೆ. ಇದೆಲ್ಲ ಆದ ನಂತರ ಅವರು ಅವರಿಗೆ ಎಲ್ಲ ವಿದ್ಯೆಗಳನ್ನು ಹೇಳ್ಕೊಡ್ತಾ ಇದ್ದಾರೆ.

ಈ ಒಂದು ಷಟ್ಪದಿಯಲ್ಲಿ ಕವಿ ರಾಜನಾಗುವವನಿಗೆ ಯಾವ ಯಾವ ರೀತಿಯ ವಿದ್ಯೆಗಳೆಲ್ಲ ಇರಬೇಕಾಗ್ತಿತ್ತು, ಹಿಂದೆ ನಮ್ಮ ಪರಂಪರೆಯಲ್ಲಿ ರಾಜರುಗಳಿಗೆ ಯಾವ ರೀತಿಯ ಶಿಕ್ಷಣಗಳನ್ನೆಲ್ಲ ನೀಡ್ತಾ ಇದ್ರು ಅನ್ನೋದನ್ನ ಸೂಚ್ಯವಾಗಿ ಹೇಳಿದ್ದಾನೆ. ಲವಕುಶರಿಗೆ ಉಪನಯನದ ನಂತರ ಸ್ವತಃ ವಾಲ್ಮೀಕಿ ಮಹರ್ಷಿಗಳೇ ಎಲ್ಲ ರೀತಿಯ ಕರ್ಮಕಾಂಡವನ್ನು ಹೇಳ್ಕೊಟ್ಟಿದ್ದಾರೆ. ಮತ್ತೆ ವೇದ ವೇದಾಂತಗಳನ್ನೆಲ್ಲ ಕೂಡ, ಅಂದರೆ ಪೂರ್ವ ಮೀಮಾಂಸೆ ಉತ್ತರ ಮೀಮಾಂಸೆ ಇದೆಲ್ಲವನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಅನೇಕ ಬಗೆಯ ಶಾಸ್ತ್ರಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಧರ್ಮಶಾಸ್ತ್ರ, ಧರ್ಮದ ನೆಲೆ ಏನು, ಮತ್ತೆ ರಾಜನೀತಿ ಅಂದರೆ ಏನು, ಇದೆಲ್ಲವನ್ನು ಸಾಂಗೋಪಾಂಗವಾಗಿ ಹೇಳ್ಕೊಟ್ಟಿದ್ದಾರೆ ಅವರಿಗೆ. ಅಂದರೆ ಚತುರ್ದಶ ವಿದ್ಯೆಗಳು ಅಂತ ನಾವೇನು ಹೇಳ್ತೀವೋ ಆ ಎಲ್ಲ ಚತುರ್ದಶ ವಿದ್ಯೆಗಳನ್ನು ಕೂಡ ಸಾಂಗೋಪಾಂಗವಾಗಿ ಅವರಿಗೆ ಹೇಳಿಕೊಟ್ಟು ಆ ಬಳಿಕ ಆ ಕುಮಾರರುಗಳಿಗೆ ಅವರು ಧನುರ್ವೇದವನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಪಂಚಮ ವೇದ ಅಂತ ಕೂಡ ಕರೀತಾರೆ ಧನುರ್ವೇದವನ್ನು. ಆ ಧನುರ್ವೇದವನ್ನು ಹೇಳ್ಕೊಟ್ಟು ಆ ನಂತರ ತಾವೇ ಆ ಹೊತ್ತಿಗೆ ರಚಿಸಿದ್ದಂತಹ ರಾಮಾಯಣವನ್ನು ಅದರ ಗಾನವನ್ನು ಇಬ್ಬರಿಗೂ ಶಾಸ್ತ್ರೋಕ್ತವಾಗಿ ಸಂಗೀತ ಶಾಸ್ತ್ರದ ರಾಗ ತಾಳಗಳ ಜೊತೆ ಆರಂಭದಿಂದ ಅಂತ್ಯದವರೆಗಿನ ಅಕ್ಷರಗಳನ್ನು ಬಾಯಿಪಾಠ ಮಾಡಿಸಿದ್ದಾರೆ. ಆ ಕಾವ್ಯವನ್ನು ಎಲ್ಲಿ ಬೇಕಾದರೂ ಅವರು ಹಾಡಬಹುದು ಆ ರೀತಿಯಾಗಿ. ಅಂದರೆ ನಮ್ಮ ಪರಂಪರೆಯಲ್ಲಿ ಒಬ್ಬ ರಾಜ ಆಗೋದು ಒಂದು ತಪಸ್ಸಿದ್ದಂತೆ, ಇಷ್ಟು ಶಾಸ್ತ್ರಗಳನ್ನು ಇಷ್ಟು ವಿದ್ಯೆಯನ್ನು ಎಲ್ಲವನ್ನೂ ಅವನು ಕಲಿತಿರಲೇಬೇಕಾಗ್ತಿತ್ತು. ಪಂಡಿತರನ್ನು ಪೋಷಿಸುವಂಥವರು, ಧರ್ಮದ ನೆಲೆಗಟ್ಟಿನಲ್ಲಿ ರಾಜ್ಯವನ್ನು ಆಳೋ ಅಂಥವರೇ ಆಗಿರ್ತಾ ಇದ್ರು. ಅದನ್ನು ಬಲ್ಲವರು ನಮ್ಮ ಆರ್ಷ ಕವಿಗಳು, ಆ ಪರಂಪರೆಯಲ್ಲಿ ಬರುವಂಥವನು ನಮ್ಮ ಲಕ್ಷ್ಮೀಶ. ಅದನ್ನು ಸೂಕ್ಷ್ಮವಾಗಿ ಸೂಚ್ಯವಾಗಿ ಒಂದು ಷಟ್ಪದಿಯಲ್ಲಿ ಹಿಡಿದಿಟ್ಟಿದ್ದಾನೆ. ಹೀಗೆ ಮಕ್ಕಳು ಸರ್ವಾಂಗ ಸುಂದರರಾಗಿ ಬೆಳೀತಾ ಇದ್ದಾರೆ. ಸೀತೆ ಅದನ್ನು ನೋಡಿ ಅಳಿತಾ ಇದ್ದಾಳೆ, ವಾಲ್ಮೀಕಿ ಮೆಚ್ಚುತ್ತಾ ಇದ್ದಾರೆ ನೋಡಿ.

0: ಪಾಠ್ಯಗೇಯ ಚ ಮಧುರವಾದಂತಹ ರಾಮಾಯಣವನ್ನ ಸೀತೆ ನಲಿಯುವ ರೀತಿಯಾಗಿ, ಆಹಾ ನನ್ನ ಮಕ್ಕಳು ಇಷ್ಟು ಚೆನ್ನಾಗಿ ಆಡ್ತಿದಾರಲ್ಲ ಅಂತ ಹೇಳಿ ಆನಂದದಿಂದ ನಲಿಯುವಂತೆ ತಾನೇ ಬರೆದಂತಹ ಕಾವ್ಯವನ್ನ ಮಕ್ಕಳು ಅಷ್ಟು ಚೆನ್ನಾಗಿ ಹಾಡಿದ್ದನ್ನ ನೋಡಿ ಕೇಳಿ ವಾಲ್ಮೀಕಿ ಮೆಚ್ಚುವ ರೀತಿಯಲ್ಲಿ ಆ ತಪೋವನದಲ್ಲಿ ಇದ್ದಂತಹ ಸಕಲ ಮುನಿಗಣಗಳೆಲ್ಲ ಕೂಡ ಕೇಳಿ ಬಂದು ತಾವೇ ಸ್ವತಃ ಆ ಮಕ್ಕಳನ್ನ ಕೊಂಡಾಡುವ ರೀತಿಯಲ್ಲಿ ಆ ತರುಣರಿಬ್ಬರು ಕೂಡ ಮಧುರ ವೀಣೆಗಳ ಮೇಳಾಪ ಆಲಾಪಗಳಿಂದೆ ವೀಣೆಗಳ ಜೊತೆಯೇ ಹಾಡ್ತಾ ಇದ್ದಿದ್ದು ಅದನ್ನ ಅಂತ ಹೇಳಿ ರಾಮಾಯಣದಲ್ಲೂ ಕೂಡ ಬರುತ್ತೆ. ಆ ವೀಣೆಗಳನ್ನ ಇಟ್ಕೊಂಡು ಅದರ ಜೊತೆಗೆ ಆಲಾಪವನ್ನ ಮಾಡ್ತಾ ಅವರು ಆ ಗೀತವನ್ನ ಹಾಡ್ತಾ ಇದ್ರಂತೆ. ಯಾವ ಸಂಕೀರ್ಣವಾದಂತಹ ಶುದ್ಧವಾದಂತಹ ಸಾಳಗ ಅನ್ನುವಂತಹ ರಾಗದಲ್ಲಿ ಆ ಅತಿಶಯ ಮೇಲೆ ಪಾಡುವರು. ಅತಿಶಯ ಯಾರಿಗೂ ಇವತ್ತಿಗೆ ಸಾಳಗ ರಾಗವನ್ನ ಹೇಗೆ ಹಾಡಬೇಕು ಅನ್ನೋದು ಬಹುಶಃ ಯಾವ ಸಂಗೀತಗಾರರು ಇವತ್ತಿನವರೆಗೂ ಪ್ರಯತ್ನ ಮಾಡಿಲ್ಲ. ಅದು ಕೇವಲ ಶಾಸ್ತ್ರ ಗ್ರಂಥಗಳಲ್ಲಿ ಮಾತ್ರ ಉಲ್ಲೇಖ ಆಗಿರುವಂಥದ್ದು. ಆ ರೀತಿಯಾಗಿ ಅವರು ಶುದ್ಧ ಸಾಳಗದ ಜೊತೆಯಲ್ಲಿ ಸಾಳಗದ ರಾಗದಲ್ಲಿ ಆ ವೀಣೆಗಳ ಮೇಳದಲ್ಲಿ ತಂತ್ರೀಲಯ ಸಮನ್ವಿತರಾಗಿ ಅವರು ಹಾಡ್ತಾ ಇದ್ರೆ ಎಲ್ಲರೂ ಕೂಡ ಮೆಚ್ಚುತ್ತಾ ಇದ್ರಂತೆ. ಅವರು ಹಾಡ್ತಾ ಇದ್ದಿದ್ದು ರಾಮಾಯಣವನ್ನ, ಅದು ಶ್ರೀನಿ ದೇವನಗರಿ ನಿಕೇತನ ಶ್ರೀಪತಿಯ ಚಾರಿತ್ರ. ಲಕ್ಷ್ಮೀ ಕಾಂತ ಬೇರೆ ಅಲ್ಲ, ವಿಷ್ಣುವಿನ ಸ್ವರೂಪ ರಾಮ ಬೇರೆ ಅಲ್ಲ ಅನ್ನೋದು ನಮ್ಮ ಪರಂಪರೆಯ ನಂಬಿಕೆ. ಆ ರಾಮನ ಕಥೆಯಾದಂಥ ರಾಮಾಯಣವನ್ನು ಮಧುರವಾಗಿ ಶ್ರುತಿ ಮಧುರವಾಗಿ ಹಾಡ್ತಾ ಇದ್ದದನ್ನ ಕೇಳಿ ಸಕಲರೂ ಮೆಚ್ಚುತ್ತಾ ಇದ್ರಂತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ
3: ಚೈತ್ರವನ
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯವಾಗಲಿದೆ 2 ಗಂಟೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಂದು ವಿಶ್ವವಿಖ್ಯಾತಿ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ, ಕೆರೆಕಟ್ಟೆಗಳ ಹರಿಕಾರ

0: ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ. ಇದರ ಅಂಗವಾಗಿ ವಿಧಾನಸೌಧ, ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, ಮೆಜೆಸ್ಟಿಕ್ ಕೆಂಪೇಗೌಡ ನಿಲ್ದಾಣ ಸೇರಿದಂತೆ ಎಲ್ಲೆಡೆ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಸೇರಿದಂತೆ ವಿವಿಧ ಕಾರ್ಯಗಳು ಜರುಗುತ್ತಿವೆ. ಬೆಳಗ್ಗೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿ ಇರುವ ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡರ ಪರಿಶ್ರಮವಿಲ್ಲದಿದ್ದರೆ ಇಂದು ಬೆಂಗಳೂರು ಇಷ್ಟು ಹೆಸರುವಾಸಿ ಆಗುತ್ತಿರಲಿಲ್ಲ. ಕೆಂಪೇಗೌಡರ ಹೆಸರು ಶಾಶ್ವತವಾಗಿ ಉಳಿಯಲು ಸರ್ಕಾರದಿಂದ ಯೋಜನೆಗಳನ್ನು ರೂಪಿಸುತ್ತಿದ್ದು, ಕೆಂಪೇಗೌಡರ ಹೆಸರಿನಲ್ಲಿ ಟೌನ್ ಪ್ಲಾನಿಂಗ್ ಕಾಲೇಜ್ ಮಾಡಲು ತೀರ್ಮಾನಿಸಲಾಗಿದೆ. ಕೆಂಪೇಗೌಡರ ಭವನ ಬಗ್ಗೆ ಹೊಸ ನೀಲನಕ್ಷೆ ಸಿದ್ದ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು.
1: ಶುಭವನ್ನ ಈ ಜಯಂತಿ ಸಂದರ್ಭದಲ್ಲಿ ಶುಭವನ್ನ ಹಾರೈಸಲಿಕ್ಕೆ ಸರ್ಕಾರಪರವಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ದೂರದೃಷ್ಟಿಯ ಮಹಾಚೇತನ ಕೆಂಪೇಗೌಡನ ಸ್ಮರಿಸಿಕೊಳ್ಳುವಂತ ಪವಿತ್ರವಾದಂತ ಭಾಗ್ಯ ನಮ್ಮೆಲ್ಲರೂ ಕೂಡ ಇವತ್ತು ದೊರೆತಿದೆ. ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಕೆಂಪೇಗೌಡರ ಚಿಂತನೆ, ಕೆಂಪೇಗೌಡರ ಆಚಾರ, ಕೆಂಪೇಗೌಡರ ವಿಚಾರ ಎಲ್ಲ ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಕೆಂಪೇಗೌಡರ ಬಡಾವಣೆಯಲ್ಲಿ ಸುಮಾರು 15 ಲಕ್ಷ ಅವರ ಹೆಸರಿನ ಪ್ರಯುಕ್ತ ಸುಸಿ ನಡೆಯುವಂತ ಈ ಹಸಿರು ಸುಸಿಯನ್ನ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಅಭಿವೃದ್ದಿ ಹಾಗೂ ಟೌನ್ಶಿಪ್ಗಳ ನಿರ್ಮಾಣದ ಹೆಸರಿನಲ್ಲಿ ರೈತರಿಗೆ ತೊಂದರೆ ನೀಡದೆ ಹಠಮಾರಿ ಧೋರಣೆ ಕೈಬಿಟ್ಟು ಜನರ ಭಾವನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಂದಿಸಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 7.5 ಕೋಟಿ ಕನ್ನಡಿಗರ ಮುಖ್ಯಸ್ಥರ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಯವರು ವಾಸ್ತವಾಂಶದ ಮಾಹಿತಿಯನ್ನು ತರಿಸಿಕೊಂಡು ಪರಿಶೀಲಿಸಬೇಕು. ಯಾವುದೋ ಒಂದು ವಿಷಯಕ್ಕೆ ಹಠ ಹಿಡಿದು ಕೂರಬಾರದು. ಮುಖ್ಯಮಂತ್ರಿಯವರು ಬೆಂಗಳೂರು ಆನೇಕಲ್ ತಾಲೂಕಿನ ಜಿಗಣಿ ಸರ್ಜಾಪುರ ಭಾಗಕ್ಕೆ ಒಮ್ಮೆ ಭೇಟಿ ನೀಡಿ ವಸತಿ ಸಚಿವರಾಗಿದ್ದಾಗ ನಾವು ಮಾಡಿರುವ ಸೂರ್ಯನಗರ 4ನೇ ಹಂತದ ಪ್ರಧಾನಮಂತ್ರಿಗಳ ಟೌನ್ಶಿಪ್ ಅನ್ನು ವೀಕ್ಷಿಸಬೇಕು. ಅಂದು ಜನರ ಭಾವನೆಗಳಿಗೆ ನಾವು ಹೇಗೆ ಸ್ಪಂದಿಸಿದ್ದೆವು ಎಂಬುದನ್ನು ಗಮನಿಸಬೇಕು ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನದೇ ನಡೆಯಬೇಕು ಎಂಬ ಹಠಕ್ಕೆ ಬೀಳಬಾರದು. ಜನರ ದುಃಖ ದುಮ್ಮಾನಗಳು ಹಾಗೂ ಅವರ ನಿರೀಕ್ಷೆಗಳಿಗೆ ಧಕ್ಕೆಯಾಗದಂತೆ ಜನರಿಗೆ ಅನಾನುಕೂಲವಾಗದ ರೀತಿಯಲ್ಲಿ ಆಡಳಿತ ನಡೆಸುವಂತೆ ಕೇಂದ್ರ ಸಚಿವರು ಸಲಹೆ ನೀಡಿದರು. ಶೈಕ್ಷಣಿಕ ನಗರಿಯಾಗಿರುವ ತುಮಕೂರನ್ನು ರಾಜ್ಯದ ಪ್ರಮುಖ ಕ್ರೀಡಾ ನಗರಿಯಾಗಿ ಅಭಿವೃದ್ದಿಪಡಿಸುವ ನಿಟ್ಟನಲ್ಲಿ ಸರ್ಕಾರ ವಿವಿಧ ಕ್ರೀಡಾ ಮೂಲಸೌಕರ್ಯಗಳನ್ನು ಕಲ್ಪಿಸುತ್ತಿದ್ದು, ಕ್ರೀಡಾಪಟುಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್ ದಿನದ ಅಂಗವಾಗಿ ಇಂದು ತುಮಕೂರಿನಲ್ಲಿ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಹಾಗೂ ಜಿಲ್ಲಾಡಳಿತ ಆಯೋಜಿಸಿದ್ದ ಒಲಿಂಪಿಕ್ ಓಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಉಪಮುಖ್ಯಮಂತ್ರಿ, ತುಮಕೂರಿನಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ 42 ಎಕರೆ ಭೂಮಿಯನ್ನು ನೀಡಲಾಗಿದ್ದು ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದರು. ಇದಲ್ಲದೆ ಜಿಲ್ಲೆಯ ಕ್ರೀಡಾಪಟುಗಳ ತರಬೇತಿಗಾಗಿ ರಾಷ್ಟೀಯ ಮಟ್ಟದ ಜಿಮ್ನೇಷಿಯಂ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಮಟ್ಟದ ಹಾಕಿ ಕ್ರೀಡಾಂಗಣ ಹಾಗೂ ಅತ್ಯಾಧುನಿಕ ಈಜುಕೊಳವನ್ನು ನಿರ್ಮಿಸಲಾಗುವುದು. ಈಗಾಗಲೇ ಅಮಾನಿಕೆರೆಯಲ್ಲಿ ಕಯಾಕಿಂಗ್ ಅಕಾಡೆಮಿ ಆರಂಭಿಸಲಾಗಿದ್ದು, ಇಲ್ಲಿನ ತರಬೇತಿಯಿಂದ ಜಿಲ್ಲೆಯ ಮಕ್ಕಳು ರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಂತಸ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಈಜಲು ಹೋಗಿ 5 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುರಕ್ಷತಾ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಒಂದೇ ಕುಟುಂಬದ 5 ಮುತ್ತತ್ತಿಯಲ್ಲಿ ಜಲಸಮಾಧಿಯಾಗಿದ್ದರು. ಭವಿಷ್ಯದಲ್ಲಿ ಈ ರೀತಿಯ ಅವಘಡಗಳು ಸಂಭವಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರು ನೀರಿಗಿಳಿಯಲು ನಿರ್ದಿಷ್ಟ ಸ್ಥಳ ಗುರುತಿಸಬೇಕು. ಅದನ್ನು ಹೊರತುಪಡಿಸಿ ಬೇರೆಡೆ ನೀರಿಗಿಳಿಯದಂತೆ ಕ್ರಮ ವಹಿಸಬೇಕು. ಎಚ್ಚರಿಕಾ ನಾಮಫಲಕಗಳನ್ನು

0: ಹಾಕಿ ಗೈಡ್ಗಳನ್ನು ನಿಯೋಜಿಸುವಂತೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗಗಳಲ್ಲಿ ಉಂಟಾಗಿರುವ ಒತ್ತುವರಿಗಳನ್ನು ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿಕೊಳ್ಳಲು 1 July ಅವಕಾಶ ನೀಡಲಾಗುವುದು. ನಂತರದಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನವನ್ನು ಆರಂಭಿಸಲಾಗುವುದು ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಹಾಗೂ ದುರಸ್ತಿ ಕಾಮಗಾರಿಗಳ ಕುರಿತು ಇಂದು ನಡೆದ ಸಭೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಪಾದಚಾರಿ ಮಾರ್ಗದಲ್ಲಿ ನಡೆಯುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಎಂದು ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿದ್ದು, ಅದನ್ನು ಅನುಷ್ಠಾನಗೊಳಿಸಲು ಎಲ್ಲ ರಾಜ್ಯಗಳ ಸ್ಥಳೀಯ ಸಂಸ್ಥೆಗಳಿಗೆ ನಿರ್ದೇಶನ ನೀಡಿದೆ. ಅದರಂತೆ ಮುಖ್ಯಮಂತ್ರಿಯವರು ಕೂಡ ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ಬಳ್ಳಾರಿಯಲ್ಲಿಂದು ಅಂತಾರಾಷ್ಟೀಯ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಎಂಎಸ್ಎಂಇ ದಿನಾಚರಣೆಯನ್ನು ಹಮ್ಮಿಕೊಂಡಿತು. ಕಾರ್ಯಕ್ರಮ ಉದ್ಘಾಟಿಸಿದ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಅವ್ವಾರು ಮಂಜುನಾಥ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಆರ್ಥಿಕ ಅಂತರವನ್ನು ಕಡಿಮೆ ಮಾಡಿ ಉದ್ಯೋಗ ಸೃಷ್ಟಿಸುವಲ್ಲಿ ಎಂಎಸ್ಎಂಇಗಳ ಪಾತ್ರ ಮಹತ್ತರವಾದದ್ದು ಎಂದು ಹೇಳಿದರು. ಹಿರಿಯ ಲೆಕ್ಕ ಪರಿಶೋಧಕ ಸಿರಿಗೇರಿ ಪನ್ನರಾಜ್, ದೇಶದ ಒಟ್ಟು ಜಿಡಿಪಿಯಲ್ಲಿ 30% ಕೈಗಾರಿಕೆಗಳ ಒಟ್ಟು ಉತ್ಪಾದನೆಯಲ್ಲಿ, 36% ರಫ್ತಿನಲ್ಲಿ, 50% ಪಾಲು ಎಂಎಸ್ಎಂಇ ಉದ್ಯಮಗಳದ್ದಾಗಿದೆ ಎಂದು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಪಿಡಿಪಿಎಸ್ಎಡಿ ಪ್ರತಿ ಕ್ವಿಂಟಾಲ್ ತೋತಾಪುರಿ ಮಾವಿಗೆ 1,750 ರೂಪಾಯಿ ಬೆಲೆ ವ್ಯತ್ಯಾಸದ ಮೊತ್ತವನ್ನು ನಿಗದಿಪಡಿಸಿದ್ದು, ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಇಂದಿನಿಂದಲೇ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರದಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ತೋತಾಪುರಿ ಮಾವು ಬೆಳೆದ ರೈತರು ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಆನ್ಲೈನ್ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜಾಗತಿಕ ಕಚ್ಚಾ ತೈಲದ ಬೆಲೆಗಳು ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ತಕ್ಷಣ ಇಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ. ಸಂಘದ ಅಧ್ಯಕ್ಷ ಜಿಕೆ ಶೆಟ್ಟಿ ಮಾತನಾಡಿ, ಅಮೆರಿಕ ಇರಾನ್ ಸಂಘರ್ಷದ ಪರಿಣಾಮ ಕೆಲ ತಿಂಗಳಿನಿಂದ ಜಾಗತಿಕ ಅನಿಲ ಸರಬರಾಜು ತೀವ್ರವಾಗಿ ವ್ಯತ್ಯಯಗೊಂಡಿದ್ದು ಈಗ ಆ ಸಮಸ್ಯೆ ತಗ್ಗಿದೆ. ಜೊತೆಗೆ ಜಾಗತಿಕ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಮರುಪರಿಶೀಲಿಸಿ ಜುಲೈ ತಿಂಗಳಿನಿಂದಲೇ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ಇಳಿಸಬೇಕು. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಅತ್ಯಗತ್ಯವಾದ ಪರಿಹಾರ ದೊರೆಯಲಿದೆ ಎಂದು ಅವರು ಕೋರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ 6:40.
4: ಆಕಾಶವಾಣಿ
5: ದಿಸ್ ಇಸ್ ಆಲ್ ಇಂಡಿಯಾ ರೇಡಿಯೋ. Children's are

ಚಿಲ್ಡ್ರನ್ಸ್ ಹಾರ್ ನಲ್ಲಿ ಇದುವರೆಗೂ ಯುವ ನೃತ್ಯಗಾರ ಶೌರ್ಯ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಆಶಾ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 600 kilohertz ಹಾಗೂ ಡಿಆರ್ಎಂ ತರಂಗಾಂತರ 603 kilohertz ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಇದೀಗ ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ವೇದ ಚಿತ್ರದ ಗೀತೆ ಅಮಾಲ್ ಮಲಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಗೀತೆಗೆ ಸಾಹಿತ್ಯ ಕುನಾಲ್ ವೈರಾಮ್ ಅವರದು, ಸಂಗೀತ ಅಮಾಲ್ ಮಲ್ಲಿಕ್ ಅವರದಾಗಿದೆ.

ಸೂರ್ಯವಂಶಿ ಚಿತ್ರದ ಗೀತೆಯನ್ನ ನೀತಿ ಮೋಹನ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಸಾಹಿತ್ಯ ರಶ್ಮಿ ವಿರಾಗ್, ಸಂಗೀತ ಕೌಶಿಕ್ ಹಾಗೂ ಆಕಾಶ್.

ಸಿದ್ಧತ್ ಚಿತ್ರದ ಗೀತೆಯನ್ನ ಅಂಕಿತ್ ತಿವಾರಿಯವರ ಧ್ವನಿಯಲ್ಲಿ ಕೇಳುತ್ತಿರುವಿರಿ. ಸಾಹಿತ್ಯ ಕನ್ವರ್ ಜುನೇಜಾ, ಸಂಗೀತ ಗೌರವ್ ದಾಸ್ ಗುಪ್ತಾ ಅವರದು.

0: ಚಿಡಿಯ ಚಿತ್ರದ ಗೀತೆಯನ್ನ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಸಾಹಿತ್ಯ ಮೆಹರಾನ್ ಅಮ್ರೋಹಿ ಅವರದಾಗಿತ್ತು, ಸಂಗೀತ ಶೈಲೇಂದ್ರ ಭರ್ವೆ. ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಪುಷ್ಪ 2 ಚಿತ್ರದ ಗೀತೆಯನ್ನ ಮಿಕಾ ಸಿಂಗ್, ನಕಾಶ್ ಅಜೀಜ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ರಕ್ವೀಬ್ ಅಲಾಂ, ಸಂಗೀತ ದೇವಿ ಶ್ರೀಪ್ರಸಾದ್.
1: ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ.

ವೀರ್ ಸಾವರ್ಕರ್ ಚಿತ್ರದ ಗೀತೆಯನ್ನ ದಿವ್ಯಾ ಕುಮಾರ್ ಹಾಗೂ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಹರಿಹರನ್ ಅವರ ಧ್ವನಿಯಲ್ಲಿ ಕೇಳಿ ಭೋಲಾ ಚಿತ್ರದ ಗೀತೆಯನ್ನ, ಇರ್ಷಾದ್ ಕಮೀಲ್ ಅವರ ಸಾಹಿತ್ಯಕ್ಕೆ ರವಿ ಬಸ್ರೂರವರ ಸಂಗೀತವಿದೆ.

ಫೈಟರ್ ಚಿತ್ರದ ಗೀತೆಯನ್ನ ವಿಶಾಲ್ ದದಲಾನಿ ಹಾಗೂ ಶೇಖರ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಸಾಹಿತ್ಯ ಕುಮಾರ್ ಅವರದಾಗಿತ್ತು, ಸಂಗೀತ ವಿಶಾಲ್ ಶೇಖರ್ ಅವರದಾಗಿತ್ತು.

ಗುಲ್ಮೋಹರ್ ಹಿಂದಿ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ಇದೀಗ ಕೇಳಿ ನಮ್ಮ ನಿಲಯದಿಂದ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಸಂಜೆ 5:30ಕ್ಕೆ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:15ಕ್ಕೆ ಕನ್ನಡ ರತ್ನ ಭಂಡಾರ, 6:30ಕ್ಕೆ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ, 6:21ಕ್ಕೆ ಕೃಷಿ ರಂಗ ಅಡಿಕೆ ಆಧಾರಿತ ಕೃಷಿ ಕುರಿತು ಡಾಕ್ಟರ್ ಬಿ ನಾರಾಯಣಸ್ವಾಮಿ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತ, ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45ಕ್ಕೆ ಸಮಾಚಾರ ದರ್ಶನ, 8:00ಗೆ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 9:15ಕ್ಕೆ ಶ್ರೀನಿವಾಸ್ ಕೆ ಸವಾಯ್ ಅವರು ಹಾಡಿರುವ ಭಾವಗೀತೆಗಳು, 9:30ಕ್ಕೆ ಯುವವಾಣಿ ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು, ಈ ಬಗ್ಗೆ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಾಗ್ ಜಿಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸುತ್ತಾರೆ ಮಾಯಾ ರಾಮನ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ರಾತ್ರಿ 10:00ಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಪ್ರಭಾತ್ ಮುಖ್ಯೋಪಾಧ್ಯಾಯ ಅವರಿಂದ ಸಂತೂರ್ ವಾದನ. ಇವಿಷ್ಟು ನಮ್ಮ ನಿಲಯದಿಂದ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೂ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ಇದೀಗ ಸಮಯ 4:02 ಇಲ್ಲಿಗೆ ನಿಲಯದ ನಮ್ಮ ಕಾರ್ಯಕ್ರಮಗಳು ಮುಕ್ತಾಯವಾಗಲಿವೆ. ಮತ್ತೆ ನಿಮ್ಮ ಭೇಟಿ ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮಗಳೊಂದಿಗೆ. ಅಲ್ಲಿಯವರೆಗೆ ನಮಸ್ಕಾರಗಳು.

ನೃತ್ಯ ಹಾಡುಗಳು ಕೂಡ ಇಲ್ಲಿ ನೀವು ಕೇಳಬಹುದು. ಈಗ ಮೊದಲನೇದಾಗಿ ಯಾವ ಹಾಡನ್ನು ನಿಮಗೋಸ್ಕರ ಕೇಳಿಸ್ತೀನಿ ಅಂತಂದರೆ, ಸೃಷ್ಟಿ ಭಂಡಾರಿ ಅವರ ಧ್ವನಿಯಲ್ಲಿರುವಂಥ ಒಂದು ಆಲ್ಬಮ್ ಸಾಂಗ್ ಹತ್ ಫಲ್ದೆ ಅನ್ನೋ ಅನ್ನುವಂಥ ಗೀತೆ ಕೇಳೋಣ ಬನ್ನಿ.

0: ಹಿಂಗ್ಯಾಕ ಅವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಮಿಕ್ಸ್ಡ್ ಮೆಲೋಡಿ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಆಲ್ಬಮ್ ಡಿಸ್ಕೋ ಬಲ್ಮಾ ಅದರಿಂದ ಒಂದು ಹಾಡು ನಿಮಗೋಸ್ಕರ, ಆಸಿಸ್ ಕೌರ್ ಮತ್ತು ಮೆಲೋ ಅವರ ಧ್ವನಿಯಲ್ಲಿರುವಂತಹ ಈ ಹಾಡು.

ಸಮಯ 4:11 ಆಗ್ತಾ ಇದೆ. ಫೆಮ್ ರೇನ್ಬೋ ಕೇಳ್ತಾ ಇದ್ದೀರಾ. ಈಗ ಒಂದು ಗಜಲ್ ಅನ್ನ ಕೇಳುವಂತ ಸಮಯ ಉಸ್ತಾದ್ ಶುಜಾತ್ ಹುಸೇನ್ ಖಾನ್ ಅವರ ಧ್ವನಿಯಲ್ಲಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ 4:22 ಆಗಿದೆ. ನೀವೆಲ್ಲರೂ ಕೂಡ ಹಿಂದಿ ಮಿಕ್ಸ್ ಮೆಲೋಡೀಸ್ ನ ಕೇಳ್ತಾ ಇದ್ದೀರಾ. ಈಗ ಮುಂದಿನ ಗೀತೆ ಶಾನ್ ಅವರ ಧ್ವನಿಯಲ್ಲಿ ಭೂಲ್ ಜಾ ಅನ್ನುವಂಥ ಪಾಪ್ ಸಾಂಗ್.

0: Akashvani FM Rainbow 101.3 MHz Musically yours.
1: ಸಮಯ 4:27 ಆಗಿದೆ. ನೀವೆಲ್ಲರೂ ಕೇಳ್ತಾ ಇರುವಂತಹ ಕಾರ್ಯಕ್ರಮ ಮಿಕ್ಸ್ಡ್ ಮೆಲೋಡಿ. ಮುಂದಿನ ಗೀತೆ ಹಿಂದಿ ಪಾಪ್ ಸಾಂಗ್, ಆಕಾಶ್ ಶೇಟ್ ಮತ್ತು ಬಂದನಾ ದತ್ತ ಅವರ ಧ್ವನಿಯಲ್ಲಿರುವಂತಹ ಗೀತೆ ನಿಮಗಾಗಿ.

ಆಹಿಸ್ತಾ ಆಹಿಸ್ತಾ ಹಾಡನ್ನ ಕೇಳಿದ್ರಲ್ಲ ಆಲ್ಬಮ್ ಸಾಂಗ್ ಕಜಿ ಕಾಜಿನಾಮಾ ಮತ್ತು ಮುಸಾರ್ ರತ್ ನಜೀರ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿ ಬಂತು. ಹಿಂದಿ ಮಿಸ್ ಮೆಲೋಡೀಸ್ ಹಾಡನ್ನ ಕೇಳ್ತಾ ಇದ್ದೀರಾ. 4:41 ನೀವು ಎಂಜಾಯ್ ಮಾಡ್ತಾರಂತ ಈ ಕಾರ್ಯಕ್ರಮ. ಮುಂದಿನ ಗೀತೆ ಸ್ವಾತಿ ಮಿಶ್ರಾ ಅವರ ಧ್ವನಿಯಲ್ಲಿರುವಂತಹ ಒಂದು ಆಲ್ಬಮ್ ಡಿವೋಷನಲ್ ಸಾಂಗ್, ಒಂದು ಭಕ್ತಿ ಗೀತೆಯನ್ನ ಕೇಳೋಣ ಮಿಕ್ಸ್ಡ್ ಮೆಲೋಡೀಸ್ ನಲ್ಲಿ.

ಅನೂಪ್ ಜಲೋಟ ಅವರ ಧ್ವನಿಯಲ್ಲಿ ಗಜಲೊಂದನ್ನ ಕೇಳಿದ್ರಿ. ಎಂಜಾಯ್ ಮಾಡ್ತಾ ಇದ್ದೀರಾ ಕಾರ್ಯಕ್ರಮವನ್ನ ಅಂತ ಹೇಳಿ ನಿಮ್ಗೆ ನನಗೆ ಅನ್ನಿಸ್ತಾ ಇದೆ. ನಿಮ್ಮೆಲ್ಲರ ಸಂದೇಶವನ್ನ ನೋಡಿ 4:52 ಈ ಹೊತ್ತಿನಲ್ಲಿ ನೀವೆಲ್ಲರೂ ಕೇಳ್ತಾ ಇರುವಂತದ್ದು ಹಿಂದಿ ಮಿಕ್ಸ್ ಮೆಲೋಡೀಸ್ ಕಾರ್ಯಕ್ರಮ. ಮುಂದಿನ ಗೀತೆ ಗುಲಾಮ್ ಅಲಿ ಮತ್ತು ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ.

0: Akashvani FM Rainbow 101.3 MHz Musically yours.
1: ಸಮಯ 4:59 ಆಗಿದೆ. ಇಷ್ಟೊತ್ತು ಹಿಂದಿ ಮಿಕ್ಸ್ಡ್ ಮೆಲೋಡೀಸ್ ನ ಕೇಳಿದ್ರೆ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ಇಲ್ಲಿಂದ ನಾನು ಈಗ ಹೊರಡುವಂತಹ ಸಮಯ ಬಂದಾಯ್ತು. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಆಗ್ತಾರೆ ಮಮತಾ. ಸದಾ ಕೇಳ್ತಾ ಇರಿ ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: Akashvani FM Rainbow 101.3 MHz Musically yours.
1: 5 ಗಂಟೆ ಆಗೋಯ್ತು. ಈ ಹೊತ್ತಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೀನಿ, ನಿಮ್ಮ
2: ಸುಜಾತ ಅಲ್ಲ ಮಮತಾ.
1: ಯಸ್, ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ, ನಿಮ್ಮ ಮಮತಾ ಸುಜಾತ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಪ್ರೀತಿಯ
2: ಸ್ವಾಗತ.
1: ನೋಡಿ, ಅವ್ರಿಗೂ ಅವರೇ ಸ್ವಾಗತ ಹೇಳ್ಕೊತಾ.
3: ಕೆಲವರೇ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಆತ್ಮೀಯರೇ, ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಕೇಳುತ್ತಿದ್ದೀರಿ. ಈಗ ಸಮಯ ಸಾಯಂಕಾಲದ 5 ಗಂಟೆ.
4: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
5: ಸಂಗ್ಯಾ ಹೌದಲ್ಲೋ ಇವ, ಹಂಗ ಕಾಣಿಸ್ತಾನ ದೂರ ನೆದರಿಗೆ. ಒದರಿದ್ರೆ ಯಾರಿಗಾರ ಒದರದೆ ಅಂದ್ರ, ಯಾರಿಗಾರ ಒದರದೆ ಅಂದ್ರ ಏನಾರ ಅನ್ಕೋತಾರ ಅಂದ ಬಿಡಿ. ಒಂದಿಟ್ಟ ಮುಂದ್ಕೋತಾರೆ, ಬರ್ತೀನಿ ನಾನು, ಹೋಗ್ತೀನಿ ಅತ್ತ. ಸಂಗು, ಏ ಸಂಗು, ಏ ಸಂಗ್ಯಾ, ಬರೋಬ್ಬರಿ ಆಯ್ತು ನೋಡು. ನೀನು ಅದೇ ಹೌದಲ್ಲ?
6: ಹೌದು, ನಾನು ಸಂಗ್ಯಾ.
5: ಹಾ, ಮತ್ತೆ ಅಲ್ಲೋ ಚೋಟ ಚಡ್ಡಿ ಹಾಕೊಂಡು ಅಡ್ಡಾಡ್ತಿದ್ದಿ, ಎರಡು ದೊಡ್ಡವಾಗಿಯೋ ಏನಪ್ಪ ನಿನ್ನ ಅರಿವಿ ಏನು, ನಿನ್ನ ಪ್ಯಾಂಟ್ ಏನು, ಎಲ್ಲ ಮತ್ತೇನೋ ಒಂದು ಏನೋ ಗೋಗಲ್ ಏನೋ ಗೋಗಲ್ ಹಾಕೊಂಡಿಲ್ಲ, ಕೈಯಾಗಿ ಏನು ಲೇದು, ಗಾಡಿ ಯಾವಾಗ ಕೊಡಿಸಿದ ನಿಮ್ಮಪ್ಪ?
6: ಮತ್ತೆ ದೊಡ್ಡವಾದ ಅಪ್ಪ ಕೊಡಿಸಿದ.
5: ಏ ಸಂಗ್ಯಾ, ನಾ ನಿಂದೂ ಹೇಳಾಕತ್ತೀನಿ, ಹಾಗೆ ನಿನ್ನ ಮಗಂದು ಹೇಳಾಕತ್ತೀನೋ. ಹಲ್ಲೋ, ನೀನು ಸಣ್ಣವಿದ್ದಾಗ ಕೆಂಡಾಪಟ್ಟಿ ಹಠ ಮಾಡ್ತಿದ್ದೆ ನಿನ್ನ ಐದು ಕಣ್ಣ ಖಾರ ಹಾಕ್ತಿದ್ದೆ ನಾನೇ. ಹಾಂ, ನಿಮ್ಮಪ್ಪ ಕರ್ಕೊಂಡು ಬರ್ತಿದ್ದೆ, ಒಂದಿಟ್ಟು ಬುದ್ಧಿ ಕಲಿಸ್ರಿ ಇವನಿಗೆ, ಒಂದೆರಡು ಚಬಕಿ ಏಟ ಇಡ್ರಿ, ಒಂದಿಟ್ಟು ಆಂಚಿಕೆ ಹುಟ್ಲೆ ಅಂತೇಳಿ. ಅಲ್ಲೋ, ನಿನ್ನ ಮಗ ಏನು ಬೇಡಿದ್ದು ಕೊಡಿಸ್ತಿ, ನಿನ್ನ ಮಗಳಿಗೂ ಏನು ಬೇಡಿದ್ದು ಕೊಡಿಸ್ತಿ, ಎಂತ ಬೇಕಂತ ಅರ್ವಿ ಹಾಕಿಸ್ತಲ್ಲೋ, ನಿನ್ಗೆ ಗೊತ್ತಾರೆ ಆಗ್ತಿತ್ತಿಲ್ಲ.
6: ಮೀನಾಕ್ಷಕ್ಕ, ಅವ್ರು ನನ್ನ ಮಕ್ಕಳು, ನಾನು ಕುಡಿಸ್ಲಿಕ್ಕೆ ಯಾಕೆ ಕುಡಿಸ್ತಾರೆ, ಅವ್ರು ಬೆಕ್ಕದ ಕೇಳಿ ನಾ ಎಲ್ಲ ಕುಡಿಸವನ.
5: ಏಯ್ ಏಯ್ ಏ ಮಂಗ್ಯಾನ, ನಾವು ಐದು ಮಂಗ್ಯಾನ ಅಂತವನ. ಆ ಹೆಡಕಾರ್ಸಿ ಮಾತಾಡ್ತೀನಿ ನನಗೆ ಅದಲ್ಲೋ, ಎಂಥ ಭಾಷೆ ಮಾತಾಡಕತ್ತಿ ಅದು, ನಾವು ಏನು ಬೇಕೋ ಕೊಡಿಸಿ, ಏನು ಬೇಕಾ ಕೊಡಿಸ್ತೀನಿ. ಅಲ್ಲೋಲೆ, ಮುಂದೆ ದೊಡ್ಡ ಅದು ಅಂದ್ರೆ ಹಿಂದಾಡೆ ನಿನಗೆ, ನೀ ಏನು ಒಲ್ಲತಿ, ಅವ್ರು ಏನು ಬಿಡಿರ್ತಾರೆ ಅದಕ್ಕೆ ಒಲ್ಲೆ ಅಂದೆ ಅಂದ್ರೆ ತಲೆ ಮ್ಯಾಗ ಚಟ್ನಿ ಅರಿತಾರೆ ಚಟ್ನಿ.
6: ಬೇ ಮೀನಾಕ್ಷಕ್ಕ, ನಾ ಕುಡಿಸ್ಲಿಕ್ಕಂತ ಮತ್ತೆ ಯಾರು ಕೊಡಿಸ್ತಾನೆ, ನೀ ಕೊಡಿಸ್ತಾನ?
5: ಏಯ್, ನಾ ಯಾಕೆ ಕೊಡಿಸ್ಲೋ ನಿನ್ನ ಮಕ್ಕಳಿಗೆ, ನಿನಗೆ ಕೊಡಿಸಿ ಕೊಡಿಸಿ ಕೊಡಿಸಿ ಸಾಕಾಗಿ ಹೋಗೈತಿ. ಅಲ್ಲೋ, ನೀನು ಕೊಡ್ಸಕ್ಕೆ ಬ್ಯಾಡ ಅಂದಿಲ್ಲ, ಅದು ಎಂಥ ಸಾಮಾನು ಐತಿ, ಎಷ್ಟು ತುಟ್ಟಿದೈತಿ, ಎದಕ್ಕೆ ಬೇಕು, ಅದನ್ನು ತೊಗೊಂಡು ಏನು ಮಾಡ್ತಾರ ಅನ್ನೋದು ಲಕ್ಷ ಇಟ್ಕೋರು, ಅವ್ರು ಹಿಂದೆ ನೋಡಿ ಏನೋ ಹೋಗಿ.
6: ಏನು ನೋಡಿದಕ್ಕ, ನನ್ನ ಮಕ್ಕಳ ಮೇಲೆ ವಿಶ್ವಾಸದ ನನಗೆ ನೋಡು, ಆ್ಯಪಲ್ ಮೊಬೈಲ್ ಕೊಡಿಸಿದೆ, ಆ್ಯಪಲ್ ನೋಡು ಎಂತೈತೆ.
5: ಏ ಆ್ಯಪಲ್ ಕಲಂಗಡಿ ಅನ್ಕೋತ ಕೂತ್ ಬಿಡು ನೀ, ಅವು ಮುಂದೆ ಏನು ಮಾಡ್ತಾವ ಅನ್ನೋದು ಗೊತ್ತೈತೆ ನಿನಗೆ. ಅಲ್ಲೋ, ನಿನ್ನ ಮಗನ ಕೈಯಾಗೆ ಎಂಥವೆಂಥವು ಚೀಟಿದ್ದು, ಅವು ತಿಂತಾರಲ್ಲು ಅವು, ಅವು ಏನು ಹೊಟ್ಟಾರಿದ್ದು ಏನು ನೋಡು ಮತ್ತವು.
6: ಏ ಇಲ್ಲಕ್ಕ, ಇಲ್ಲ ಮೀನಾಕ್ಷಕ್ಕ, ಅವೆಲ್ಲ ಜಿ ಸೋಪ್ ಅಂತಾರ, ಜಿ ಸೋಪ್,
5: ಜಿ ಸೋಪ್ ಅದು ಸೋಪ್ ಇತ್ತಾ?
6: ಸೋಪ್
5: ಅಂದ್ರೆ ಬಡೇ ಸೋಪ,
6: ಬಡಿ ಸೋಪ.
5: ಹೌದಾ? ಮತ್ತು ನೋಡಪ್ಪ, ನನಗರೆ ಯಾಕೆ ನೀ ಕೇಳ್ದಂಗೆ ಕೇಳ್ದಂಗೆ ಕೊಡ್ಸಾಕತ್ತಿ, ಅದಕ್ಕೆ ಅಂಜಿಕ್ ಪತ್ತು ಮನೆ ಹಿಡಿದು ಅನ್ನಾಕತ್ತೀನಿ. ಯಾಕೆ ಸಂಗ್ಯಾ ಕಣ್ಣ,

0: ಮನೆ ಕಡೆ ಹಾಯ್ದಿಲ್ಲ ಹಾಯ್ದಿಲ್ಲ ಅಂತೇಳಿ ಈಗ ಬೇಸಿ ಸಿಕ್ಕಿ ನೋಡು. ಅದಕ್ಕೆ ನೋಡು ನಾ ಹೇಳೋದಿಟ್ಟೆ ನೋಡು, ನಮ್ಮ ಅವ್ವ ನಮ್ಮ ಹಿರಿಯರು ನಮ್ಮ ಆಯಿ ಮುತ್ಯ ನಮ್ಮನ್ನ ಹ್ಯಾಂಗೆ ಬೆಳೆಸ್ಯಾರ, ಅವ್ರು ಏನು ಕೊಡಿಸ್ಯಾರ, ಅಟ್ಟ ತೊಗೊಂಡೇವು ನಾವು, ಅದು ಇದು ಬೇಕತ್ ಹೇಳಿ ನೀವು ಅಳ್ತಿದ್ದಲ್ಲ ಕಾಲು ಹೊಸದು, ಹಂಗೆ ಒಂದಿನ ಬೇಡಿಲ್ಲ. ನಾ ಮಾತ್ರ ಭಾಳ ಒಟ್ಟ ಬೇಡಿಲ್ಲ ಯಪ್ಪ ಯಪ್ಪ, ಅದಕ್ಕೆ ನನಗೆ ಶಪಾಶ್ ಅಂದಾರ ನಮ್ಮ ಆಯಿ ಮುತ್ಯ. ನೋಡಿಲಿ ಹೇಳ್ತೀನಿ ಕೇಳು, ಕಿವ್ಯಾಗ ಹಾಕು, ಹೆಣ್ಣು ಹುಡುಗಿ ಐತಿ ಕೊಡ್ತುಗಳು ಮನೆಗೆ ಹೋಗ್ತೈತಿ, ನಿನ್ನ ಮಗನೂ ಅಷ್ಟೇ, ನಾಳೆ ನಿನಗೆ ಚಂದಂಗೆ ನೋಡ್ಕೋಬೇಕು, ಒಂದು ಬಿಸಿ ರೊಟ್ಟಿ ಸಿಗಬೇಕಂದ್ರೆ ಏನು ಮಾಡ್ತಾರೆ, ನೀ ಕೊಡಿಸಿದ್ದು ಸರಿಯಾಗಿ ಉಪಯೋಗ ಮಾಡ್ಕೋತಾರೋ ಇಲ್ಲೋ ಅನ್ನೋದು ಲಕ್ಷ ವಯಸ್ಸೋ ಸಂಖ್ಯೆ.
1: ಈಗ ನನಗಂತೂ ಇಬ್ಬರು ಮಕ್ಕಳು ಅವ್ರ, ಈಗ ನೋಡ ನಾಳೆಗೆ ನಾ ಟೂರಿಗೆ ಕಳ್ಸಾಕತ್ತೀನಿ ಅವ್ರ ಫ್ರೆಂಡ್ಸ್ ಜೊತೆಗೆ.
0: ಎಲ್ಲದು
1: ಸಿಂಗಾಪುರ ಅಂತ ನೋಡವ ಸಿಂಗಾಪುರ.
0: ಅಯ್ಯವ್ವ ನಾವು ಅಲ್ಲೋ ಅಟ್ಟು ದೂರ ಯಾಕೋ, ನೀನು
1: ನಾ ಮಾಡಿಲ್ಲ ನನ್ನ ಮಕ್ಕಳು ಮಾಡಲಿ ಅಂತ ಹೇಳಿ ಖುಷಿ ಅಂತ ಕಳ್ಸಾಕತ್ತಿನ ಮೀನಾಕ್ಷಕ.
0: ಅದು ಏನೋ ಮ್ಯಾ ಹಾರಾಡ್ತಿತ್ತು ಅದ್ರಾಗ
1: ನೀನು ವಿಮಾನ ತೊಳವ ವಿಮಾನ ಕಳ್ಸಾಕತ್ತೀನಿ.
0: ಹಗ್ಗ ನಿನ್ನ ಒಯ್ದು ಗೊಂಜಾಳ ಹೊಡಿಲಿ, ಇನ್ನ ಹೊರಗಿಂದು ಜ್ಞಾನ ಯಾನ ಗೊತ್ತಿಲ್ಲ ಅವನಿಗೆ, ಅಟ್ಟು ದೂರ ಕಳಿಸಿ ಏನು ಮಾಡ್ತೀವೋ ಬಿಡು ಅದನ್ನೆಲ್ಲ. ನೀನು ಹಂಗ ಬಂದು ಅವ್ರನ್ನ ನಿನ್ನ ಮಕ್ಕಳು ನನ್ನ ಮನೆಗೆ ಕಳಿಸು, ನೀ ಮೊದಲು ಬಾ, ಅದನ್ನೆಲ್ಲ ಏನೇನೇನೇನು ಟಿಕೆಟ್ ತೆಗಿಸಿ ಅವು ಹರಿದಾಕದನ್ನ. ಈಗ ಹಿಂಗೆ ಮಾಡಿದೆ ಅವ್ರು ಮುಂದೆ ನೋಡ ಹೇಳಿ ನಿನಗೆ ಹುಡುಗರು ಕೈಗೆ ಹತ್ತುವುದಿಲ್ಲ.
1: ಅಕ್ಕ ಇಬ್ಬರು ಬೇರೆ ಬೇರೆ ಕಡೆ ಹೊಂಟಾರ, ಮಗಳು ಒಬ್ಬರು ಕಡೆ ಹೊಂಟಾವ ಪಿಕ್ನಿಕ್ ಹೊಂಟಾರ, ಇವ ಟೂರಿಗೆ ಹೊಂಟಾರ, ನನಗೇನು ಏನು ಕಮ್ಮದ ದುನಿಯಾ ಮಾಡ್ದವರು.
0: ಯವ್ವ ಯವ್ವ ಯವ್ವ ಅಲ್ಲೂ ಮಗ ಹೊಂಟಾನಂತ ನಾ ತಿಳಿದೀನಿ, ಆ ಹೆಣ್ಣು ಹುಡುಗಿನೂ ಕಳ್ಸಾಕತ್ತ್ಯಾ ನಿನ್ನ ಒಯ್ದು, ಅಲ್ಲೂ ಅದ್ರ ಜೊತೆ ನೀನು ಹೋಗು, ಅದ್ರ ಜೋಡಿ ನೀನು ಹೋಗೋಲೇ.
1: ಮೀನಾಕ್ಷಕ ಅವ್ ಗೆಳತಿಯರ್ ಕೂಡ ನಾನೇ ಹೋಗ್ಬೇಕು ಚಂದ ಆಗತ್ತಾನ.
0: ಏ ಗೆಳತಿಯರ್ ಗೆಳತಿಯರ್ ಅಂದ್ರೆ ಇಲ್ಲೇ ಎಲ್ಲರೇ ಕಳಿಸೋ ಗಾರ್ಡನ್ ಕದು, ಅಟ್ಟು ದೂರ ಯಾವ್ದೋ ಒಂದು ಊರ ಹತ್ತಲ್ಲ ಅದು
1: ಹೊರದೇಶ.
0: ಹಾ ಹಾ ಅಲ್ಲೇ ಅಲ್ಲಿ ಕಳ್ಸಾಕತ್ತಿ, ಹ್ಯಾಂಗ ಕಳಿಸ್ತೀವ ನಾವು ಅಲ್ಲಿವ. ಈಗ ಕೇಳಿದ್ರಿ ಅದಿ ಡಬಾ ಡಬಾ ಡಬಾ ಹೊಡ್ಕೊಳಕತ್ತೈತಿ. ಓ ನಿನ್ನ ಹೇ ನಿನ್ನ ಬುದ್ಧಿ ಹೇಳಿ ನಡಿ, ನಿನ್ನ ಮನೆಗೆ ಬರ್ತೀನಿ, ನಿನ್ನ ಹ್ಯಾಂಡ್ತಿ ಏನು ಮಾಡ್ತಾ ಕೇಳ್ತೀನಿ ಆಕಿಗೆ.
1: ಏನು ಬೇತಾಳಕ್ಕಿ
0: ಹಾ ನಿಂದೇ ಇದು ಗತ್ತ, ನಿಂದ ಸೊಲಿಗಿದು. ಆಕಿ ಇದ್ರೆ ಎಲ್ಲ ನನ್ನ ಮಗಳು ಹತ್ತಿ ಇಟ್ಕೊಂಡಾಳ ಮಕ್ಕಳನ್ನ, ಆಕಿ ಎಲ್ಲರ ಹೊರಗೆ ಹೋದಾಗ ನಿಂದು ಕೆಲಸ ಇದು ಇಂಥದ್ದು. ನಡಿ ನೀ ಬರ್ತೀನಿ
1: ಅಕ್ಕ. ಏನಾರ ತೊಂದರೆ ಆಗತ್ತೆ ಅಕ್ಕ ಕಳಿಸಿದ್ರೆ?
0: ಹ್ಞೂ ಮತ್ತು
1: ಏನೇನು ತೊಂದರೆ ಆಗುತ್ತೆ?
0: ಏನು ತೊಂದರೆ ಅಂದ್ರೆ ಏನು ಕೇಳ್ತಿ ನೋಡಪ್ಪ, ವಾದಲ್ಲಿ ಎಲ್ಲ ನಮ್ಮಂದಿನೇ ಇರ್ತಾರ್ತಿ, ಹ್ಯಾಂಗಂತಿ ನೀನು ಹೇಳು. ಅದ್ರಾಗ ಹೆಣ್ಣು ಹುಡುಗಿ ಬೇರೆ ಇರಲಿ, ಹೆಣ್ಣು ಹುಡುಗಿ ಅಬಲಿ ಅಲ್ಲ ಸಬಲಿ ಅಂತ ಹೇಳ್ತೀವಿ ಕರೆ, ಆದರೂ ಬೇರೆ ಊರಿಗೆ ಕಳ್ಸೋದಂದ್ರೆ ಸ್ವಲ್ಪ ಯಾಕೆ ಮನಸ್ಸು ಒಪ್ಪಂಗಿಲ್ಲಪ್ಪ ನಂದು. ಅದಕ್ಕೆ ನಾ ಏನು ಹೇಳ್ತೀನಿ, ಮಗನೇ ಇರಲಿ ಮಗಳೇ ಇರಲಿ, ಅವರೊಂದು ವಯಸ್ಸಿಗೆ ಬಂದಾಗ ಕಳಿಸು, ಅವರಿಗೆಲ್ಲ ಜ್ಞಾನ ಮೂಡಬೇಕು, ಅವ್ರಿಗೆ ತಿಳುವಳಿಕೆ ಬರಬೇಕು. ತಮ್ಮ ಎಲ್ಲಿ ಒಂದು 16-20 ವಯಸ್ಸಿಗೆ ಕಳಿಸಿದ್ರೆ ನನಗೇನದು ಭೇಷ್ ಅನ್ಸಂಗಿಲ್ಲಪ್ಪ. ಅದಕ್ಕೆ ಹೇಳ್ತೀನಿ ಈಗ ಏನು ನೀನು ನಿರ್ಧಾರ ಮಾಡಿಯಲ್ಲ ಬದಲಾಸು, ನಿನ್ನಿಂದ ಬದಲಾಗಬೇಕು ಅಪ್ಪ, ತಾಯಿನೂ ನೀನೇ ತಂದಿನೂ ನೀನೇ, ಅದಕ್ಕೆ ನೀನೇ ಎಲ್ಲ ಅವಕ್ಕೆ ಕುಂದ್ರಿಸ್ಕೊಂಡು ಹೇಳಪ್ಪ, ಹಂಗೆ ಮಾಡಬೇಡ.
1: ಏನೋ ಘಟನೆ ಆಗೈತಲ್ಲ ಅಕ್ಕ.
0: ಹ್ಞೂ ಮತ್ತು ಹೋದವರು ಹಳ್ಳೇ ಬಂದಿಲ್ಲ ತೋತಮ್ಮ, ಮೊನ್ನೆ ಆ ಮಗ್ಗಲು ಓಣಿಯವ್ರು ಮಾತಾಡಕತ್ತಿದ್ರು, ಅದಕ್ಕೆ ನಾ ಕೇಳ್ದೆ. ಅವಾಗ ಕೇಳ್ದೆ ನಿಡುದು ಎರಡು ದಿನ ನಿದ್ದೆತ್ತಿಲ್ಲ ಕೊಡಿ ಇದು ನನಗೆ.
1: ಹೌದಾ?
0: ಹ್ಞೂ ಮತ್ತು ಏನು ಮಾಡ್ಯಾಗ ಓದ್ತೀನೋ, ಅಲ್ಲಿ ಹಿಂದೆ ನೀರು ಬೀಳುತ್ತಾವತ್ತ, ಆ ನೀರು ಹಿಂಗೇನೋ ಫೋಟೋ ಹಿಂಗೆ ಮಾರಿ ಮಾರಿ ಬರಂಗೆ ಫೋಟೋ ತಕೋತಾವ ಟೆಲ್ಪಿ
1: ಚೆಲ್ಪಿ ಅಕ್ಕ ಅದು ಶೆಲ್ಪಿ.
0: ಹ್ಞೂ ಅಂಥದ್ದೇನೋ ಚೆಲ್ಪಿ ಅತ್ತ ಶೆಲ್ಪಿ ಅತ್ತ, ಅದನ್ನು ತಕ್ಕೊಳಕ್ಕೆ ಹೋಗಿ ಹಿಂಬುರ್ಕಿ ಬಿದ್ದಾವು, ಒಟ್ಟು ನೆಗದು ಬಿದ್ದು ನೆಲ್ಲಿಕೆ ಆಗ್ಯಾವ. ಹಾಂ ಹಿಂದಾಡಿ ಹಳಾಳಿ ಮಾಡ್ಕೋದು ಕೂತ್ರು, ವಾದ ಮಾನ ವಾದ ಮರ್ಯಾದೆ ವಾದ ಮಕ್ಕಳು ಬರ್ತಾವೇನ ಹುಚ್ಚ.
1: ಮೀನಾಕ್ಷಕ್ಕ ಭಾಳ ಚಲೋ ಹೇಳಿದ್ಬಿಡು ಅಯ್ಯವ್ವ.
0: ಆಯ್ತು ಈಗಾರ ತಿಳಿತಿಲ್ಲ ಬುದ್ಧಿ
1: ತಿಳಿತವಲ್ಲ ಎಲ್ಲ.
0: ಹಾ ಈಗ ನಾ ಹೋತಿನಿ, ನನಗ ಒಲಿ ಮ್ಯಾಗ ಹಾಲು ಇಟ್ಟು ಬಂದಿನಿ. ಹಾ ಹೇಳಿದ್ದು ದ್ಯಾಸ್ ಇಟ್ಕೋ, ಹತ್ತು ಮನಿಗೆ ಹಾಯ್ತೀನಿ ಮನೆ ಕಡೆ.
1: ಆಯ್ತಕ್ಕ ಆಯ್ತಕ್ಕ ಮೀನಾಕ್ಷಕ್ಕ.
2: ಹಿಂದೆ ಒಂದೂರಲ್ಲಿ ಒಬ್ಬ ಒಳ್ಳೆ ಅಗಸನಿದ್ದ. ಅವನು ಒಂದು ನಾಯಿಯನ್ನ ಮತ್ತು ಒಂದು ಕತ್ತೆಯನ್ನ ಸಾಕಿದ್ದ. ಕತ್ತೆ ಮತ್ತು ನಾಯಿ ಎರಡು ಪ್ರೀತಿಯಿಂದ ಸೇರಿಕೊಂಡೇ ಬದುಕಿದ್ವು. ಆದ್ರೆ ಕತ್ತೆಗೆ ಭಾರವನ್ನ ಹೊರುವ ಕೆಲಸ ಸದಾ ಇದ್ದೇ ಇತ್ತು. ಪ್ರತಿದಿನವೂ ನದಿಯಿಂದ ಮನೆಯವರೆಗೆ ಮನೆಯಿಂದ ನದಿಯವರೆಗೆ ಬಟ್ಟೆಯ ಗಂಟನ್ನ ಅಗಸ ಅದರ ಮೇಲೆ ಹೇರುತ್ತಿದ್ದ. ಆದ್ರೆ ನಾಯಿ ಮಾತ್ರ ಅವರೊಂದಿಗೆ ಸಂಚಾರವನ್ನ ಮಾಡ್ತಾ ಇತ್ತು. ಒಂದಿನ ಕತ್ತೆಯು ನಾಯಿಯನ್ನ ಕುರಿತು ಈ ರೀತಿ ಹೇಳ್ತು, ಮಿತ್ರ ನೀನು ಇಡೀ ದಿನ ಮಲ್ಕೊಂಡೇ ಇರ್ತೀಯ, ಒಡೆಯನ್ನು ನಿನಗೆ ಆಹಾರವನ್ನ ಕೊಟ್ಟು ಸಾಕ್ತಾನೆ, ಯಾವಾಗ್ಲೂ ನಿನ್ನ ಹೊಡೆಯೋದೇ ಇಲ್ಲ, ಪ್ರೀತಿಯಿಂದ ಕರೀತಾನೆ ಮತ್ತು ಮೈದಡಗಿ ಕಳಿಸುತ್ತಾನೆ. ಆದ್ರೆ ನನ್ನ ಸ್ಥಿತಿಯನ್ನ ನೋಡು, ಇಷ್ಟೆಲ್ಲ ಭಾರ ಹೊರೋ ಕೆಲಸ ಮಾಡಿದ್ರು ನನ್ಗೆ ಹೊಡಿತಾ ಇರ್ತಾನೆ ಅಂತ ಕತ್ತೆ ಈ ರೀತಿಯಾಗಿ ತನ್ನ ದುಃಖವನ್ನ ನಾಯಿಯ ಮುಂದೆ ಹೇಳ್ಕೊಳ್ತು. ನಾಯಿಯು ನಗುತ್ತಾ, ನಿನ್ನ ಕೆಲಸವೇ ಬೇರೆ ನನ್ನ ಕೆಲಸವೇ ಬೇರೆ, ನಾನು ಮಾಡುವ ಕೆಲಸ

0: ನಿಂದಾಗುವುದಿಲ್ಲ. ಹಾಗೇನೇ ನೀನು ಮಾಡುವ ಕೆಲಸ ನನ್ನಿಂದ ಮಾಡಲು ಸಾಧ್ಯವಿಲ್ಲ. ನಾನು ಹಗಲು ರಾತ್ರಿ ಮನೆಯನ್ನ ಕಾಯ್ತೇನೆ, ನಿನ್ನಿಂದ ಈ ಕೆಲಸ ಸಾಧ್ಯವೇ ಎಂದು ಕೇಳಿತು. ಕತ್ತೆಗೆ ಏನನ್ನೂ ಹೇಳಲು ತಿಳಿಯಲಿಲ್ಲ, ಸುಮ್ಮನಾಯಿತು. ಒಂದು ರಾತ್ರಿ ಒಬ್ಬ ಕಳ್ಳನು ಅಗಸನ ಮನೆಯನ್ನ ಕಳವು ಮಾಡಲು ಬಂದಿದ್ದ. ಆ ಸಮಯದಲ್ಲಿ ನಾಯಿಯು ಅವನನ್ನ ನೋಡಿಯೂ ಸುಮ್ಮನೆ ಮಲಗಿತ್ತು. ಆ ಸಮಯದಲ್ಲಿ ಕತ್ತೆಯು, ಮಿತ್ರ, ಕಳ್ಳ ಬಂದಿದ್ದರೂ ನೀನು ಸುಮ್ಮನೆ ಏಕೆ ಮಲಗಿರುವೆ? ಕೂಗಿ ಅಗಸನನ್ನ ಎಬ್ಬಿಸಬಾರದೆ ಎಂದು ಕೇಳಿ, ಸ್ವಾಮಿಯನ್ನ ರಕ್ಷಿಸುವುದು ಸೇವಕನಾದ ನಿನ್ನ ಕೆಲಸವಲ್ಲವೇ ಎಂದು ಕೇಳಿತು. ಹಾಗೆ ಮಾಡದೆ ನೀನು ಸುಮ್ಮನಿದ್ರೆ ನಿನ್ನಿಂದ ಒಡೆಯನಿಗೆ ಏನು ಪ್ರಯೋಜನ ಅಂತ ಕತ್ತೆ ಕೇಳಿದಾಗ, ಗೆಳೆಯ, ನಾನು ಹೇಗೆ ಮನೆಯನ್ನ ಕಾಯಬೇಕೆಂದು ನನಗೆ ಗೊತ್ತಿದೆ. ಮನೆಯ ಕಾವಲು ಮಾಡುವುದು ನನ್ನ ಕೆಲಸ, ನಿನ್ನ ಕೆಲಸವಲ್ಲ ಎಂದು ನಾಯಿ ಉತ್ತರ ಕೊಟ್ಟಿತು. ಆಗ, ಈಗ ನೀನು ಒಡೆಯನನ್ನ ಎಚ್ಚರಿಸದಿದ್ದರೆ ನಾನೇ ಎಚ್ಚರಿಸುತ್ತೇನೆ ಎಂದು ಕತ್ತೆಯು ಅರಚಲಾರಂಭಿಸಿತು. ನೀನು ಮೋಸಗಾರ, ಒಡೆಯನಿಗೆ ಮೋಸ ಮಾಡುವವನು, ನಂಬಿಕೆ ದ್ರೋಹಿ ಎಂದು ಹೇಳಿ ಇನ್ನಷ್ಟು ಅರಚಲಾರಂಭಿಸಿತು. ಕತ್ತೆಯ ಅರಚಾಟವನ್ನ ಕೇಳಿದ ಕಳ್ಳನು ಓಡಿ ಹೋದ. ನಿದ್ದೆಯಲ್ಲಿದ್ದ ಅಗಸನಿಗೆ ಎಚ್ಚರವಾಯಿತು. ಅವನಿಗೆ ಕಳ್ಳ ಬಂದಿದ್ದು ತಿಳಿಯಲೇ ಇಲ್ಲ. ಕತ್ತೆ ಅರಚಿ ನಡುರಾತ್ರಿಯಲ್ಲಿ ಎಚ್ಚರ ಮಾಡಿದ್ದಕ್ಕೆ ಅಗಸ ಸಿಟ್ಟು ಬಂದು ಕತ್ತೆಗೆ ನಾಲ್ಕಾರು ಪೆಟ್ಟು ಹೊಡೆದು ಹೋಗಿ ಪುನಃ ಮಲಗಿಕೊಂಡ. ಆಗ ನಾಯಿಯು, ಮಿತ್ರ, ಯಾರು ಯಾವ ಕೆಲಸ ಮಾಡಬೇಕೋ ಅವರೇ ಆ ಕೆಲಸವನ್ನ ಮಾಡಿದ್ರೆ ಒಳಿತು. ನೀನು ಕಳ್ಳನನ್ನ ಓಡಿಸಿದೆ, ಆದರೂ ಪೆಟ್ಟು ತಿನ್ನಬೇಕಾಯಿತು. ನೀನು ಬೇರೆಯವರು ಮಾಡುವ ಕಾರ್ಯ ಮಾಡಿ ನಿನಗೆ ಏನು ಪ್ರತಿಫಲವೂ ಸಿಕ್ಕಿತು ತಿಳಿಯಿತೆ? ಇನ್ನು ಮುಂದೆ ಆದರೂ ನೀನ್ ಮಾಡೋ ಕೆಲಸ ನೀನ್ ಮಾಡು, ನಾನ್ ಮಾಡೋ ಕೆಲಸ ನಾನ್ ಮಾಡ್ತೇನೆ ಅಂತಂದಾಗ ಕತ್ತೆಗೆ ಬೇರೆ ಬೇರೆ ಕೆಲಸಗಳ ಮಹತ್ವ ತಿಳಿಯಿತು. ಅಂದಿನಿಂದ ಮಿತ್ರನಾದ ನಾಯಿಯನ್ನ ಗೌರವಿಸಿ ಪ್ರೀತಿಯಿಂದ ಉಳಿಯಿತು. ಹೀಗೆ ಕೆಲಸ ಮಾಡೋ ರೀತಿಯಲ್ಲಿ ಹಲವು ಬಗೆಗಳಿವೆ. ಒಬ್ರು ಮಾಡೋ ಕೆಲಸವನ್ನ ಇನ್ನೊಬ್ರು ನಿಂದಿಸಬಾರದು. ಅವರವರ ಕಾರ್ಯಗಳನ್ನ ಅವರೇ ಮಾಡ್ತಾ ಇದ್ರೆ ಒಳ್ಳೇದಾಗುತ್ತೆ. ಎಲ್ಲರಿಗೂ ಒಂದೇ ರೀತಿಯ ಕೆಲಸಗಳಿರೋದಿಲ್ಲ ಅನ್ನೋದು ಈ ಕಥೆಯ ನೀತಿ. ಶ್ರೋತೃಗಳೇ ಕೇಳಿದ್ರಲ್ಲ ನೀತಿ ಕಥೆಯನ್ನ. ನಮಸ್ಕಾರ.
1: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ನಿರೂಪಣೆ
2: ಹನುಮಂತ್ ಚೌಹಾಣ್ ಹಾಗೂ ಭಾರತಿ ಸುಣಗಾರ್.
1: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಪ್ರಸ್ತುತಿ
3: ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
4: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
4: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಆತ್ಮೀಯರೆ, ಈಗ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳೋಣ ಆಕ್ಸಿಡೆಂಟ್ ಚಿತ್ರದಿಂದ ಆದ ಗೀತೆಯನ್ನು. ಹಾಡಿದವರು ಸುನ್ ನಿಗಮ್.

0: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೆಳಗ್ರೆ ಇನ್ನು ಮುಂದೆ ಕೇಳಿ. ಚಿತ್ರ ಅವರ ಧ್ವನಿಯಲ್ಲಿ ಭೂಮಿ ತಾಯಿಯ ಚೊಚ್ಚಲ ಮಗ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿ.

ಆದ್ಮೇಲೆ 101.8 ಮೆಗಾಹರ್ಟ್ಸ್ ಕಂಪನಗಳ ಮೇಲೆ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕೊನೆಯದಾಗಿ ಕೇಳಿ ಓ ನನ್ನಲ್ಲೇ ಚಿತ್ರದಿಂದ ಆಯ್ದ ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸುಮಾ ಶಾಸ್ತ್ರಿ.

ಆತ್ಮೀರೆ, ಈ ಓ ನನ್ನಲ್ಲೇ ಚಿತ್ರದೊಂದಿಗೆ ಈ ಸಮಯದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 5:30 ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ಇದೀಗ

ಕೇಳುಗ್ರೆ, ಕಾರ್ಯಕ್ರಮದ ನಿಯಮಗಳು. ಕಾರ್ಯಕ್ರಮದ ಮೊದಲ ನಿಯಮ, ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 5 ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 2, ಮೊದಲ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ 2ನೇ ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 3, ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಅದೇ ಪ್ರಶ್ನೆಯನ್ನು ಮುಂದಿನವರಿಗೆ ಕೇಳಲಾಗುವುದು. ನಿಯಮ 4, ಕೇಳಿದ ಪ್ರಶ್ನೆಗೆ 5 ಜನರಿಂದ ಸರಿ ಉತ್ತರ ಬರದೇ ಇದ್ದರೆ ಆ ಪ್ರಶ್ನೆಗೆ ಉತ್ತರ ನೀಡಿ ಪ್ರಶ್ನೆಯನ್ನು ಬದಲಾವಣೆ ಮಾಡಲಾಗುವುದು. ನಿಯಮ 5, 5 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ ವಿಜೇತ ಸ್ಪರ್ಧಿಗಳ ಹೆಸರುಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಲಾಗುವುದು. ನಿಯಮ 6, ಒಬ್ಬರು ಈ ಕಾರ್ಯಕ್ರಮದಲ್ಲಿ 2 ಬಾರಿ ಮಾತ್ರ ಕರೆ ಮಾಡಬೇಕು. ಅನ್ಯ ಮಾರ್ಗದ ಉತ್ತರಗಳಿಗೆ ಅವಕಾಶವಿಲ್ಲ. ಇನ್ನು ಪ್ರತಿ ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350. ಇನ್ನೊಂದು ಬಾರಿ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350. ಈ ಸಂಖ್ಯೆಗೆ ಫೋನ್ ಮಾಡಿರಿ, ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಇದು ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ.

0: ಹಲೋ
1: ಸರ್, ನಮಸ್ಕಾರ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ ರೀ?
1: ಸರ್, ನಾ ಸರ್ ರಘುಮೂರ್ತಿ ಅಂತ ಸರ್.
0: ರಘುಮೂರ್ತಿ ಎಲ್ಲಿಂದ? ಹಲೋ
1: ಸರ್,
0: ರಘುಮೂರ್ತಿ ಎಲ್ಲಿಂದ?
1: ಸರ್, ಕೂಡಲಗಿಯಿಂದ.
0: ಕೂಡಲಗಿಯಿಂದ. ಮೊದಲ ಪ್ರಶ್ನೆ ರಘು ಅವರಿಗೆ, ರಷ್ಯಾ ಮತ್ತು ಫಿನ್ಲ್ಯಾಂಡ್ ದೇಶವನ್ನು ಪ್ರತ್ಯೇಕ ಮಾಡುವ ಗಡಿ ರೇಖೆ ಯಾವುದು?
1: ಸರ್, ಮ್ಯಾಕ್ ಮೋಹನ್ ಗಡಿ ರೇಖೆ ಸರ್.
0: ಮ್ಯಾಕ್ ಮೋಹನ್ ಅಂತೀರಿ?
1: ಹಾಂ ಸರ್.
0: ಮ್ಯಾಕ್ ಮೋಹನ್ ತಪ್ಪಾದ ಉತ್ತರ ರೀ ರಘುವೀರ್.

0: ಓಕೆ
1: ಧನ್ಯವಾದ
0: ಓಕೆ
1: ಕರೆ ಮಾಡಿದ್ದಕ್ಕೆ. ಹಲೋ,
0: ಹಲೋ,
1: ನಮಸ್ತೆ. ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ.
0: ನಮಸ್ಕಾರ ಸರ್.
1: ಯಾರು, ಎಲ್ಲಿಂದ ರೀ?
0: ನಾವು ದತ್ತಾತ್ರೇಯ ಕಲಬುರ್ಗಿಯಿಂದ.
1: ದತ್ತಾತ್ರೇಯ ಅವರು ಕಲಬುರಗಿಯಿಂದ.
0: ಹೌದು ಸರ್.
1: ದತ್ತಾತ್ರೇಯ, ಮೊದಲ ಪ್ರಶ್ನೆ,
0: ಹಾಂ,
1: ರಷ್ಯಾ ಮತ್ತು ಫಿನ್ಲ್ಯಾಂಡ್ ದೇಶವನ್ನು ಪ್ರತ್ಯೇಕ ಮಾಡುವ ಗಡಿ ರೇಖೆ ಯಾವುದು?
0: ಯಾವ ಸರ್? ರಷ್ಯಾ ಮತ್ತು ಫಿನ್ಲ್ಯಾಂಡ್.
1: ಹಾಂ, ರಷ್ಯಾ ಮತ್ತು ಫಿನ್ಲ್ಯಾಂಡ್ ಹೇಳಬಹುದಾ ದತ್ತಾತ್ರೇಯ? ಹೋದ ವಾರ ಕೂಡ ಪ್ರಯತ್ನ ಮಾಡಿದ್ರೆ ಅನ್ಕೊಳ್ತೀನಿ ನಾನು.
0: ರಷ್ಯಾ ಮತ್ತು ಫಿನ್ಲ್ಯಾಂಡ್ ಗಡಿ ರೇಖೆ ಸರ್.
1: ಹೌದು ಹೌದು, ರಷ್ಯಾ ಮತ್ತು ಫಿನ್ಲೆಂಡ್ ಇಬ್ಬಾಗ ಆಗ್ತವ, ಆ ರೇಖೆ ಯಾವುದು ಅನ್ನೋದು ಪ್ರಶ್ನೆ. ಸಮಯ ಆಗ್ತಾ ಇದೆ, ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡ್ಬೋದು.
0: ಸರ್.
1: ಹಲೋ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ, ನಮಸ್ತೆ.
2: ಕೊಲ್ಲಾರಿಂದ ಮಾತಾಡೋದು.
1: ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ, ಎಲ್ಲಿಂದ ಮಾತಾಡಕತ್ತೀರಿ?
2: ನಾವು ಕೊಲ್ಲಾರಿಂದ ಮಾತಾಡೋದು ಸರ್.
1: ಹೆಸರು ಹೇಳ್ರಿ ತಮ್ಮದು.
2: ಅಭಿಷೇಕ್ ಅಂತ.
1: ಅಭಿಷೇಕ್ ಅವರು ಮೊದಲ ಬಾರಿ ಕರೆ ಮಾಡ್ಲಿಕ್ಕತ್ತೀರಿ?
2: ಹೌದ್ರಿ ಸರ್, ಫಸ್ಟ್ ಟೈಮ್.
1: ಕಾರ್ಯಕ್ರಮಕ್ಕೆ ಸ್ವಾಗತ ಅಭಿಷೇಕ್. ಕಾರ್ಯಕ್ರಮ ಕೇಳ್ತಿರ್ತೀರಿ?
2: ಹಾಂ ಸರ್, ಈಗ ಹೊಸದಾಗಿ ಮಾಡಿದ್ರೆ.
1: ಪ್ರಶ್ನೆ ಹಿಂಗದ, ರಷ್ಯಾ ಮತ್ತು ಫಿನ್ಲ್ಯಾಂಡ್ ದೇಶವನ್ನು ಪ್ರತ್ಯೇಕ ಮಾಡುವ ಗಡಿ ರೇಖೆ ಯಾವುದು ಅನ್ನೋದು ಪ್ರಶ್ನೆ.
2: ಸರ್,
1: ಪ್ರಶ್ನೆ ಗಮನ ಕೊಟ್ಟು ಕೇಳಬೇಕ್ರಿ, ನಿಯಮಗಳ ಉಲ್ಲಂಘನೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ನಾನು. ರಷ್ಯಾ ಮತ್ತು ಫಿನ್ಲ್ಯಾಂಡ್ ದೇಶವನ್ನು ಪ್ರತ್ಯೇಕ ಮಾಡುವ ಗಡಿ ರೇಖೆ ಯಾವುದು?
2: ಫಿನ್ಲ್ಯಾಂಡ್
1: ಕೇಳಿರಿ, ಓದಿರಿ.
2: ಸಾರಿ ಸರ್,
1: ಗೊತ್ತಿಲ್ಲರಿ, ಇವತ್ತು ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾವು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ, ನಮಸ್ತೆ.
0: ಹಲೋ ಸರ್.
1: ನಮಸ್ಕಾರ, ಯಾರು, ಎಲ್ಲಿಂದ ರೀ? ಎಲ್ಲಿಂದ ರೀ? ಹೆಸರು ಹೇಳ್ರಿ ತಮ್ಮದು. ಹಲೋ, ಸಿದ್ಧಾರಾಮ್. ಈ ಪ್ರಶ್ನೆಗೆ ನಾಲ್ಕನೇ ಕೇಳುಗರು ಸಿದ್ಧಾರಾಮ್ ಅವರು. ರಷ್ಯಾ ಮತ್ತು ಫಿನ್ಲ್ಯಾಂಡ್ ದೇಶವನ್ನು ಪ್ರತ್ಯೇಕ ಮಾಡುವ ಗಡಿ ರೇಖೆ ಯಾವುದು ಅನ್ನೋದು ಪ್ರಶ್ನೆ.
0: ಗಡಿ ರೇಖೆ ಸರ್.
1: ಹೌದ್ರಿ, ಈಗಾಗಲೇ ರಘುಬೀರ್, ದತ್ತಾತ್ರೇಯ, ಅಭಿಷೇಕ್ ಫೋನ್ ಮಾಡಿದರು, ಈಗ ನೀವು ಅದೇ ರೀ ನಾಲ್ಕನೇ ಕೇಳುಗರು ತಾವು. ಈ ಪ್ರಶ್ನೆಗೆ ಉತ್ತರದ ನಿರೀಕ್ಷೆಯಲ್ಲಿ ನಾವು.
0: ಕಲಿನಿ ಗ್ರ್ಯಾಂಡ್ ಅಂತ.
1: ಯಾವುದ್ರಿ?
0: ಕಲಿನಿ ಗ್ರ್ಯಾಂಡ್.
1: ಕಲಿವಿ ಗ್ರ್ಯಾಂಡ್ ಅಂತೀರಿ?
0: ಹೌದು ಸರ್.
1: ಇಲ್ಲ, ತಪ್ಪಾದ ಉತ್ತರ ಸಿದ್ಧರಾಮ್. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ, ಹಲೋ, ನಮಸ್ತೆ. ಕೇಳಿದ್ರೆ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಮ್ಮ ಕೆಲವು ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ 0835227030 ಅಥವಾ 0835227030 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೆಲವು ಪ್ರಶ್ನೆಗೆ ಉತ್ತರವನ್ನು ನೀಡಿ. ಹಲೋ,
0: ಹಲೋ, ನಮಸ್ಕಾರ ಸರ್.
1: ನಮಸ್ತೆ, ಯಾರು, ಎಲ್ಲಿಂದ ರೀ?
0: ರೋಹನ್ ಸರ್,
1: ವಿಜಯಪುರದಿಂದ. ರೋಹನ್ ಅವರು,
0: ಹೌದು ಸರ್.
1: ಐದನೇ ಕೇಳುಗರು ಈ ಪ್ರಶ್ನೆಗೆ ತಾವು.
0: ಸರ್,
1: ಉತ್ತರದ ನಿರೀಕ್ಷೆಯಲ್ಲಿ ನಾವು.
0: ಹಾಂ ಸರ್,
1: ಪ್ರಶ್ನೆ ಕೇಳಿಸ್ಕೊಂಡಿರಿ, ಹಂಗಂದ್ರೆ ಕೇಳಬೇಕಾ? ನಮ್ಗೆ ಕೇಳಿ, ರಷ್ಯಾ ಮತ್ತು ಫಿನ್ಲ್ಯಾಂಡ್ ದೇಶವನ್ನು ಪ್ರತ್ಯೇಕ ಮಾಡುವ ಗಡಿ ರೇಖೆ ಯಾವುದು?
0: ಸರ್, ಹೈಮ್ಲೈನ್
1: ಹೇಳ್ರಿ. ಹೈಮ್ಲೈನ್?
0: ಹೈಮ್ಲೈನ್ ಗಡಿ
1: ರೇಖೆ. ಹೈಮ್ಲೈನ್ ಅಂತೀರಿ?
0: ಹಾಂ ಹೌದು ಸರ್.
1: ಇಲ್ಲ ರೋಹನ್, ತಪ್ಪಾದ ಉತ್ತರ. ಕಾರ್ಯಕ್ರಮ ಕೇಳ್ತಾ ಇರಿ, ಉತ್ತರ ಹೇಳ್ತೀನಿ ನಾನು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳುಗರೆ, ಪ್ರಶ್ನೆಯನ್ನು ಕೇಳಿದ್ದೆ, ರಷ್ಯಾ ಮತ್ತು ಫಿನ್ಲ್ಯಾಂಡ್ ದೇಶವನ್ನು ಪ್ರತ್ಯೇಕ ಮಾಡುವ ಗಡಿ ರೇಖೆ ಯಾವುದು ಅಂತ. ಐದು ಜನ ಕೇಳುಗರು ಪ್ರಯತ್ನ ಪಟ್ಟರು, ಆದರೆ ಯಾರೂ ಕೂಡ ಉತ್ತರವನ್ನು ನೀಡಲಿಲ್ಲ. ಸರಿಯಾದ ಉತ್ತರ ಮನೇರಿಯಂ. ಗಮನಿಸಿ, ರಷ್ಯಾ ಮತ್ತು ಫಿನ್ಲ್ಯಾಂಡ್ ದೇಶವನ್ನು ಪ್ರತ್ಯೇಕ ಮಾಡುವ ಗಡಿ ರೇಖೆ ಮನೇರಿಯಂ. ಮನೇರಿಯಂ ಎನ್ನುವ ಗಡಿ ರೇಖೆ ರಷ್ಯಾ ಮತ್ತು ಫಿನ್ಲ್ಯಾಂಡ್ ದೇಶವನ್ನು ಇಬ್ಬಾಗ ಮಾಡ್ತದೆ. ಬನ್ನಿ ಕಾರ್ಯಕ್ರಮದಲ್ಲಿ ಈಗ ಒಂದು ಗೀತೆ ಕೇಳೋಣ.

0: ಹಲೋ,
1: ಹಲೋ.
0: ನಮಸ್ತೆ. ಯಾರು, ಎಲ್ಲಿಂದ ರೀ?
1: ಶ್ರವಣ ಕುಮಾರ್ ಅಂತ ಸರ್, ಬಿಜಾಪುರ.
0: ವಿಜಯಪುರದಿಂದ ಶ್ರವಣ ಕುಮಾರ್ ಅವರು.
1: ಹಾಂ, ಹೌದು.
0: ಮೊದಲ ಬಾರಿ ಕರೆ ಮಾಡ್ಲಿಕ್ಕತ್ತೀರಿ ಶ್ರವಣ್ ಕುಮಾರ್?
1: ಹಾಂ, ಹೌದು ಸರ್.
0: ಕಾರ್ಯಕ್ರಮಕ್ಕೆ ಸ್ವಾಗತ. ನೇರವಾಗಿ ಪ್ರಶ್ನೆ,
1: ಹಾಂ,
0: ವಿಜಯನಗರ ಕಾಲದಲ್ಲಿ ಪ್ರಸಿದ್ಧ ಕ್ರೀಡೆ ಯಾವುದಾಗಿತ್ತು?
1: ವಿಜಯನಗರ ಕಾಲ ಪ್ರಸಿದ್ಧ ಕ್ರೀಡೆ ಸರ್,
0: ಹೌದ್ರಿ,
1: ಕುಸ್ತಿ.
0: ಕುಸ್ತಿ ಅಂತೀರಿ?
1: ಹೌದು.
0: ಓಕೆ, ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ವಿಜಯನಗರ ಕಾಲದಲ್ಲಿ ಪ್ರಸಿದ್ಧ ಕ್ರೀಡೆ ಆಗಿತ್ತು ಕುಸ್ತಿ ಅನ್ನೋದು.
1: ಹಾಂ ಸರ್.
0: ಓಕೆ, ಎರಡನೇ ಪ್ರಶ್ನೆ, ಗರ್ಭನಿರೋಧಕ ಮಾತ್ರೆ ಸಂಶೋಧನೆ ಮಾಡಿದ ವಿಜ್ಞಾನಿ ಯಾರು?
1: ಗರ್ಭನಿರೋಧಕ
0: ಹೌದ್ರಿ, ಹೇಳಬಹುದಾ?
1: ಗೊತ್ತಾಗ್ತಾರ ಸರ್.
0: ಶ್ರವಣ್ ಕುಮಾರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾವು.
1: ಓಕೆ.
0: ಹಲೋ ನಮಸ್ತೆ, ಹಲೋ ನಮಸ್ತೆ.

0: ಹಲೋ, ನಮಸ್ತೆ.
1: ಹಲೋ,
0: ನಮಸ್ಕಾರ, ಯಾರು ಹೇಳಿಂದ ರೀ? ಹಲೋ, ನೀವು ಮಾತಾಡೋದು ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಎಲ್ಲಿಂದ ಮಾತಾಡಕತ್ತೀರಿ? ವಿಜಯಪುರದಿಂದ. ಹಲೋ ಹಲೋ, ನೀವು ಮಾತಾಡೋದು ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಜೋರಾಗಿ ಮಾತಾಡ್ತೀರಿ. ಹಲೋ, ಕೇಳಿದ್ರೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಕರೆ.

0: ಹಲೋ
1: ಹಲೋ ಹಲೋ ಸರ್, ನಾ ಆಗಲೇ ಕಾಲ್
0: ನಮಸ್ತೆ, ಎಲ್ಲಿಂದ ಮಾತಾಡಕತ್ತೀರಿ ರೀ?
1: ನಾ ಅಭಿಷೇಕ್ ರೀ ಸರ್, ಆಗಲೇ ಕಾಲ್ ಮಾಡಿದ್ದೀನಿ ರೀ.
0: ಅಭಿಷೇಕ್ ಅವ್ರದ್ದು 2ನೇ ಕರೆ.
1: ಹಾಂ ರೀ ಸರ್.
0: ಮೊದಲ ಪ್ರಶ್ನೆ ಅಭಿಷೇಕ್ ಅವರಿಗೆ,
1: ಹಾಂ ರೀ ಸರ್.
0: ಗರ್ಭ ನಿರೋಧಕ ಮಾತ್ರೆಯ ಸಂಶೋಧನೆ ಮಾಡಿದ ವಿಜ್ಞಾನಿ ಯಾರು ಅನ್ನೋದು ಪ್ರಶ್ನೆ ಆಗಿತ್ತು ರೀ.
1: ಗ್ರೆಗೋರಿ ಪಿಂಕಸ್ ರೀ ಸರ್.
0: ಗ್ರೆಗೋರಿ?
1: ಪಿಂಕಸ್.
0: ಎಸ್, ಖಂಡಿತವಾಗಿ ಸರಿಯಾದ ಉತ್ತರ ಮೊದಲ ಪ್ರಶ್ನೆಗೆ.
1: ಹಾಂ.
0: 2ನೇ ಪ್ರಶ್ನೆ,
1: ಹಾಂ ಸರ್.
0: ಡಾಲ್ ಹೌಸಿ ಗಿರಿಧಾಮ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ?
1: ಡಾಲ್ ಔಷಧಿ
0: ಹೌದ್ರಿ,
1: ಗಿರಿಧಾಮ.
0: ಹಾಂ ಹೌದ್ರಿ, ಕೇಳಿರಿ.
1: ಡಾಲ್
0: ಡಾಲ್
1: ಔಷಧಿ
0: ಹೌಸಿ ಗಿರಿಧಾಮ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅನ್ನೋದು ಪ್ರಶ್ನೆ.
1: ಹಿಮಾಚಲ ಪ್ರದೇಶ.
0: ಹಿಮಾಚಲ ಪ್ರದೇಶ

0: ದೇಶ ಅಂತೀರಿ, ಗೆಸ್ ಮಾಡಾಕತ್ತೀರಿ? ಇದೇ ಉತ್ತರ, ಇದೇ ಉತ್ತರನ ತಮ್ಮದು?
1: ಹಾಂ ಸರ್,
0: ಎಸ್ ಖಂಡಿತವಾಗಿಯೂ ಗೆಸ್ ಮಾಡಿದ್ರಿ. ಒಂದು ಸರಿ ಗೆಸ್ ಕೂಡ ಕರೆಕ್ಟ್ ಆಗ್ತದೆ. ಹಿಮಾಚಲ ಪ್ರದೇಶದಲ್ಲಿ ಡಾಲ್ ಹೌಸಿ ಗಿರಿಧಾಮದ್ರಿ. ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟಿರಿ. ಮೂರನೇ ಪ್ರಶ್ನೆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಪ್ರಶ್ನೆ ಇದು. ರಾಜ್ಯದ ಬಾಲಕಿಯರ ಗರ್ಭಕಂಠದ ಕ್ಯಾನ್ಸರ್ ತಡೆಗೆ ಏನು ಲಸಿಕಾ ಕಾರ್ಯಕ್ರಮ ಅದಲ್ರಿ, ಆ ಯೋಜನೆ ಯಾವ ಹೆಸರಿನಲ್ಲಿ ಬರ್ತದೆ ಅನ್ನೋದು. ಇನ್ನೊಂದ್ಸರಿ ಪ್ರಶ್ನೆ ರಿಪೀಟ್ ಮಾಡಿಬಿಡ್ತೀನಿ. ರಾಜ್ಯದ ಬಾಲಕಿಯರ

0: ಗರ್ಭಕಂಠದ ಕ್ಯಾನ್ಸರ್ ತಡೆಗೆ ಏನು ಲಸಿಕಾ ಕಾರ್ಯಕ್ರಮ ಅದಲ್ರಿ, ಆ ಯೋಜನೆ ಯಾವ ಹೆಸರಿನಲ್ಲಿ ಬರ್ತದೆ ಅನ್ನೋದು. ಇನ್ನೊಂದ್ಸರಿ ಪ್ರಶ್ನೆ ರಿಪೀಟ್ ಮಾಡಿಬಿಡ್ತೀನಿ. ರಾಜ್ಯದ ಬಾಲಕಿಯರ ಗರ್ಭಕಂಠದ ಕ್ಯಾನ್ಸರ್ ತಡೆಗೆ ನೀಡುವ ಲಸಿಕಾ ಕಾರ್ಯಕ್ರಮ ಯಾವ ಯೋಜನೆ ಅಡಿಯಲ್ಲಿ ಬರುತ್ತದೆ?
1: ಯಾವ ಯೋಜನೆ?
0: ಹೌದ್ರಿ, ಪರ್ಟಿಕ್ಯುಲರ್ ಆಗಿ ಒಂದು ಯೋಜನೆ ಅದ ಹೇಳ್ರಿ.
1: ನಮ್ಮ ರಾಜ್ಯದ,
0: ಹೌದು, ರಾಜ್ಯದ ಬಾಲಕಿಯರ ಗರ್ಭಕಂಠದ ಕ್ಯಾನ್ಸರ್ಗೆ ಇತ್ತೀಚೆಗೆ ಒಂದು ಯೋಜನೆ ಇದೆ, ಹೇಳಬಹುದಾ? ಪ್ರಯತ್ನ ಮಾಡಬಹುದು ಅಭಿಷೇಕ್.
1: ಲಸಿಕೆ
0: ಇಲ್ಲ, ಯೋಜನೆ ಯೋಜನೆ ಯಾವ ಮಿಷನ್ ಅನ್ನೋದು
1: ಗೊತ್ತಿಲ್ಲ.
0: ಗೊತ್ತಿಲ್ಲರಿ? ಓಕೆ, ಪ್ರಯತ್ನ ಮಾಡಿದ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು.
0: ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ ಸರ್.
0: ಯಾರು, ಎಲ್ಲಿಂದ ರೀ?
2: ದತ್ತಾತ್ರೇಯ.
0: ದತ್ತಾತ್ರೇಯ ಅವರು ಗುಲ್ಬರ್ಗಂದು. ಎಷ್ಟನೇ ಕರೆ ದತ್ತಾತ್ರೇಯ?
2: ಎರಡನೇ ಕರೆ.
0: ಎರಡನೇ ಕರೆನೇ.
2: ಹಾಂ.
0: ಮೊದಲ ಪ್ರಶ್ನೆ, ರಾಜ್ಯದ ಬಾಲಕಿಯರ ಗರ್ಭಕಂಠದ ಕ್ಯಾನ್ಸರ್ ತಡೆಗೆ ನೀಡುವ ಲಸಿಕಾ ಕಾರ್ಯಕ್ರಮ ಯಾವ ಯೋಜನೆ ಅಡಿ ಬರುತ್ತದೆ?
2: ಗರ್ಭಕಂಠದ ಕ್ಯಾನ್ಸರ್.
0: ಹೌದ್ರಿ. ಹೆಂಗೆ ಹೆಂಗಂದ್ರಿ? ಇಲ್ಲ ಇಲ್ಲ, ಯಾವ ಮಿಷನ್ ಅಡಿ ಬರ್ತದೆ ಅನ್ನೋದು, ಯಾವ ಯೋಜನೆ ಅಡಿಯಲ್ಲಿ ಬರ್ತದೆ ಅನ್ನೋದು ಇದು.
2: ಇಂದ್ರಧನುಷ್
0: ಹೇಳ್ರಿ.
2: ಇಂದ್ರಧನುಷ್.
0: ಇಂದ್ರಧನುಷ್ ಅಲ್ರಿ. ಧನ್ಯವಾದ ದತ್ತಾತ್ರೇಯ ಕರೆ ಮಾಡಿದ್ದಕ್ಕೆ, ಪ್ರಯತ್ನ ಮಾಡಿದ್ರಿ. ನೋಡು ಮುಂದಿನ ಕೆಲವರು ಯಾರು ಉತ್ತರ ಹೇಳ್ತಾರಂತ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೆಳಗರೆ ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ನಾವು ಕೆಲವು ಪ್ರಶ್ನೆಗೆ ಉತ್ತರ ಗೊತ್ತಿತ್ತು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ 0835227040 ಅಥವಾ 0835227030 ಈ ಸಂಖ್ಯೆಗೆ ಫೋನ್ ಮಾಡಿರಿ. ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿರಿ.

0: हेलो हेलो नमस्ते
1: हेलो हेलो सर, नमस्कार सर।
0: यारो ಎಲ್ಲಿಂದ ರೀ?
1: ನಾ ಅದ ಅತಿಥಿ ಕೃತಿಕೆಯಿಂದ ಅಡಿಯಪ್ಪರು
0: ಎಲ್ಲಿಂದ ಅಡಿಯಪ್ಪ ಅವರ?
1: ಅತಿಥಿ ತಾಲೂಕು ಕಟಿಗೇರಿ ರೀ.
0: ಅಥಣಿ ತಾಲೂಕು ಕಟಿಗೇರಿಯಿಂದ. ಓಕೆ,
1: ಹೌದ್ರಿ ಸರ್.
0: ಮೊದಲ ಪ್ರಶ್ನೆ ಅಡಿಯಪ್ಪ ಅವರಿಗೆ,
1: ಕೇಳಿ ಸರ್.
0: ರಾಜ್ಯದ ಬಾಲಕಿಯರ ಗರ್ಭಕಂಠದ ಕ್ಯಾನ್ಸರ್ ತಡೆಗೆ ನೀಡುವ ಲಸಿಕಾ ಕಾರ್ಯಕ್ರಮ ಯಾವ ಯೋಜನೆ ಅಡಿ ಬರುತ್ತದೆ?
1: ಸರ್, ನನಗೆ ಗೊತ್ತಿಲ್ಲ ಸರ್.
0: ಗೊತ್ತಿಲ್ರಿ? ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ.
1: ನಮಸ್ಕಾರ.
0: ಕರೆ ಮಾಡೋದಕ್ಕೆ
1: ನಮಸ್ಕಾರ,
0: ಧನ್ಯವಾದ.
1: ಧನ್ಯವಾದಗಳು.
0: ಓಕೆ, ಹಲೋ ನಮಸ್ತೆ.
2: ಹಾಂ ಹಲೋ ಸರ್.
0: ನಮಸ್ತೆ, ಯಾರು ಎಲ್ಲಿಂದ ರೀ?
2: ಓಕೆ, ಸಿದ್ಧಾರಾಮ್ ಸರ್.
0: ಸಿದ್ಧಾರಾಮ್ ಅವರು ಎರಡನೇ ಕರೆ.
2: ಹಾಂ, ಹೌದು.
0: ರಾಜ್ಯದ ಬಾಲಕಿಯರ ಗರ್ಭಕಂಠದ ಕ್ಯಾನ್ಸರ್ ತಡೆಗೆ ನೀಡುವ ಲಸಿಕಾ ಕಾರ್ಯಕ್ರಮ ಯಾವ ಯೋಜನೆ ಅಡಿ ಬರುತ್ತದೆ? ಹೇಳ್ರಿ. ಎಸ್ ಪಿ ವಿ? ಅದೇ ಎಸ್ ಪಿ ವಿ ಪೂರ್ತಿ ಹೇಳ್ರಲ್ಲ.
2: ಹ್ಯೂಮನ್ ಪಾಪ್ಯುಲೇಷನ್.
0: ಹ್ಯೂಮನ್
2: ಪಾಪ್ಯುಲೇಷನ್
0: ಅಲ್ಲ, ತಪ್ಪಾದ ಉತ್ತರ ರೀ ಸಿದ್ಧಾರಾಮ್. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೆಳಗಡೆ ಪ್ರಶ್ನೆ ಕೂಡ ಸಾಗ್ತದೆ. ರಾಜ್ಯದ ಬಾಲಕಿಯರ ಗರ್ಭಕಂಠದ ಕ್ಯಾನ್ಸರ್ ತಡೆಗೆ ನೀಡುವ ಲಸಿಕಾ

0: हेलो
1: हेलो,
0: हेलो नमस्ते। हेलो
1: नमस्कार
0: नमस्कार नमस्ते, ಎಲ್ಲಿಂದ ಮಾತಾಡಕತ್ತೀರಿ?
1: ಸರ್, ನಾ ಗಂಗಾಧರ್ ಅಂತೇಳಿ, ಕೋಲಾರ ತಾಲೂಕು ಮಸೂತಿಯಿಂದ.
0: ಕೋಲಾರ ತಾಲೂಕು ಮಸೂತಿಯಿಂದ ಗಂಗಾಧರ್ ಅವರು?
1: ಗಂಗಾಧರ್ ಅಂತೇಳಿ ಸರ್, ಬ್ಲೈಂಡ್ ಸರ್.
0: ಹೌದ್ರಿ, ಫಸ್ಟ್ ಟೈಮ್ ಕರೆ ಮಾಡ್ಲಿಕ್ಕತ್ತೀರಿ ಗಂಗಾಧರ್?
1: ಹಾಂ ಸರ್, ಇದೇ ಫಸ್ಟ್ ಟೈಮ್.
0: ಓಕೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ.
1: ಓಕೆ, ತಮಗೆ ಸ್ವಾಗತ.
0: ಈಗ ಈ ಪ್ರಶ್ನೆಗೆ ಇದನ್ನೇ ಕೇಳುಗ್ರಿ ತಾವು.
1: ಹಾಂ ಸರ್.
0: ಉತ್ತರದ ನಿರೀಕ್ಷೆ ಒಳಗೆ ನಾವು ಅದೀವಿ.
1: ಹಾಂ ಸರ್,
0: ಆ ಪ್ರಶ್ನೆ ಹಿಂಗಾದ ಗಮನ ಕೊಟ್ಟು ಕೇಳ್ರಿ.
1: ಓಕೆ ಸರ್.
0: ರಾಜ್ಯದ ಬಾಲಕಿಯರ ಗರ್ಭಕಂಠದ ಕ್ಯಾನ್ಸರ್ ತಡೆಗೆ ನೀಡುವ ಲಸಿಕಾ ಕಾರ್ಯಕ್ರಮ ಯಾವ ಯೋಜನೆ ಅಡಿಯಲ್ಲಿ ಬರುತ್ತದೆ?
1: ಯಾವ ಯೋಜನೆ ಬರುತ್ತದೆ?
0: ಹೌದ್ರಿ
1: ಸರ್, ಗೊತ್ತಿಲ್ಲ ಸರ್.
0: ಗೊತ್ತಿಲ್ಲರಿ? ಓಕೆ, ಕರೆ ಮಾಡಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಧನ್ಯವಾದ ತಮಗೆ.
1: ಓಕೆ, ಥ್ಯಾಂಕ್ ಯು ಸರ್.
0: ಓಕೆ, ಕೇಳಿದ್ರೆ ಪ್ರಶ್ನೆಯನ್ನು ಕೇಳಿದ್ದೆ. ರಾಜ್ಯದ ಬಾಲಕಿಯರ ಗರ್ಭಕಂಠದ ಕ್ಯಾನ್ಸರ್ ತಡೆಗೆ ನೀಡುವ ಲಸಿಕಾ ಕಾರ್ಯಕ್ರಮ ಯಾವ ಯೋಜನೆ ಅಡಿ ಬರುತ್ತದೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಸ್ವಸ್ಥ ನಾರಿ. ಗಮನಿಸಿ, ಸ್ವಸ್ಥ ನಾರಿ ಮಿಷನ್ ಯೋಜನೆ ಅಡಿಯಲ್ಲಿ ಈ ಒಂದು ಲಸಿಕಾ ಕಾರ್ಯಕ್ರಮ ಬರ್ತದೆ.

0: హలో సార్, నమస్కారం సార్.
1: హలో, నమస్తే
0: సార్. ప్రవీణ్ అంత సార్?
1: ప్రవీణ్ ఎల్లింది మాట్లాడకత్తరి? హలో
0: హలో సార్, బాగేవాడింది సార్.
1: బాగేవాడింద ప్రవీణ్ అవరు? ప్రవీణ్, మొదల ప్రశ్నే, ಈ ಪ್ರಾಪ್ತಿ ಪೋರ್ಟಲ್ ಅನ್ನು ಯಾವ ಸಂಸ್ಥೆ ಇತ್ತೀಚೆಗೆ ಪ್ರಾರಂಭ ಮಾಡಿತು? ಹಲೋ, ವಿಶ್ವಸಂಸ್ಥೆ ಅಂತೀರಿ? ಇಲ್ಲ, ತಪ್ಪಾದ ಉತ್ತರ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ, ನಮಸ್ತೆ. ಕೇಳುಗರೆ, ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ನಾವು ಕೇಳೋ ಪ್ರಶ್ನೆಗೆ ನೀವು ಕೂಡ ಉತ್ತರ ನೀಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿರಿ. 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ.

0: ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ ರೀ?
1: ಸರ್, ನಿಮ್ಮ ಬಿಜಾಪುರದ ಪುಂಡಲೀಕ್.
0: ಪುಂಡಲೀಕ್ ಅವರು. ಪುಂಡಲೀಕ್, ಮೊದಲ ಪ್ರಶ್ನೆ, ಇ ಪ್ರಾಪ್ತಿ ಪೋರ್ಟಲನ್ನು ಯಾವ ಸಂಸ್ಥೆ ಇತ್ತೀಚೆಗೆ ಪ್ರಾರಂಭ ಮಾಡಿದೆ? ಹಲೋ, ಹೇಳ್ಬೋದಾ ಪುಂಡಲೀಕ್ ಉತ್ತರ? ಹಲೋ, ಇಲ್ಲ, ನೀವು ಮಾತಾಡೋದು ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಹಲೋ ಹಲೋ, ತಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ. ಕೆಳಗರೆ ಪ್ರಶ್ನೆ ಕೂಡ ಸಾಕ್ತಾ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ, ಯಾರು, ಎಲ್ಲಿಂದ ರೀ? ಹಂಚಿಲಿ ಅಂತ ಹೇಳಿ, ಸಿಂದಿಗಿಂದ. ಫಸ್ಟ್ ಟೈಮ್ ಕರೆ ಮಾಡ್ಲಿಕ್ಕತ್ತೀರಿ ಮೇಡಮ್?
2: ಹೌದು ಸರ್.
0: ಪ್ರಶ್ನೆ ಕೇಳಿಸ್ಕೊಂಡಿರಿ, ಕೇಳಬೇಕಾ?
2: ಕೇಳಿಸ್ಕೊಂಡಿದ್ದೀನಿ ಸರ್.
0: ಉತ್ತರ ಹೇಳಬಹುದಾ?
2: ಇಪಿಎಫ್ಒ ಆರ್ಗನೈಸೇಷನ್.
0: ಇಪಿಎಫ್ಒ ಅಂತೀರಿ, ಪೂರ್ತಿ ಹೇಳ್ಬೋದಲ್ಲ ಉತ್ತರವನ್ನು?
2: ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್.
0: ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್, ನೌಕರರ ಭವಿಷ್ಯ ನಿಧಿ ಸಂಸ್ಥೆ. ಓಕೆ, ಇತ್ತೀಚೆಗೆ ಈ ಒಂದು ಪೋರ್ಟಲನ್ನು ಪ್ರಾರಂಭ ಮಾಡಿತು. ಹಳೆಯ ಖಾತೆ ಗುರುತಿಸಬೇಕು ಮತ್ತು ಟ್ರ್ಯಾಕಿಂಗ್ ಇವೆಂಟ್ ಲಿಂಕ್ ಮಾಡುವ ಉದ್ದೇಶದಿಂದ. ಓಕೆ ರೀ, ಧನ್ಯವಾದ, ಮೊದಲ ಪ್ರಶ್ನೆಗೆ ಉತ್ತರ ಕೊಟ್ಟಿರಿ. ಎರಡನೇ ಪ್ರಶ್ನೆ, 60 ಸೆಂಟಿಮೀಟರ್ಗಿಂತ ಮಳೆ ಬೀಳುವ ಪ್ರದೇಶದಲ್ಲಿ ಅತ್ಯಂತ ಆಳವಾದ ಬೇರುಗಳನ್ನು ಹೊಂದಿರುವ, ಎಲೆಗಳೆಲ್ಲ ಕಾಂಡಗಳಾಗಿ ಮಾರ್ಪಡುವ ಸಸ್ಯವರ್ಗವನ್ನು ಏನೆಂದು ಕರೆಯುತ್ತೇವೆ? ಪ್ರಶ್ನೆಯನ್ನು ಸರ್ ರಿಪೀಟ್ ಮಾಡಿಬಿಡ್ತೀನಿ.
2: ಓಕೆ,
0: 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಅತ್ಯಂತ ಆಳವಾದ ಬೇರುಗಳನ್ನು ಹೊಂದಿರುವ, ಎಲೆಗಳೆಲ್ಲ ಕಾಂಡಗಳಾಗಿ ಮಾರ್ಪಡುವ ಸಸ್ಯವರ್ಗವನ್ನು ಏನೆಂದು ಕರೆಯುತ್ತೇವೆ? ಹೌದ್ರಿ, 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಇದು. ಗೊತ್ತಿಲ್ಲರಿ. ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ ಹಂಚಲಿ ಅವರ. ಕೆಳಗರೆ ಪ್ರಶ್ನೆ ಕೂಡ ಸಾಕ್ತದ. 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಅತ್ಯಂತ ಆಳವಾದ ಬೇರುಗಳನ್ನು ಹೊಂದಿರುವ, ಎಲೆಗಳೆಲ್ಲ ಕಾಂಡಗಳಾಗಿ ಮಾರ್ಪಡುವ ಸಸ್ಯವರ್ಗವನ್ನು ಏನೆಂದು ಕರೆಯುತ್ತೇವೆ ಅಂತ ನಿಮಗೇನಾದರೂ ಉತ್ತರ ಗೊತ್ತಿತ್ತಂದ್ರೆ ಕರೆ ಮಾಡಿ ಉತ್ತರವನ್ನು ನೀಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0835227030 ಅಥವಾ 0835220350. ಹಲೋ, ನಮಸ್ತೆ.
3: ಹಲೋ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ ರೀ?
3: ಶ್ರವಣ ಕುಮಾರ್, ಬಿಜಾಪುರ.
0: ವಿಜಯಪುರದಿಂದ ಶ್ರವಣ ಕುಮಾರ್ ಅವರು. ಪ್ರಶ್ನೆ ಕೇಳಿರಿ. ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ, ಸ್ವಲ್ಪ ದೊಡ್ಡದ. 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಅತ್ಯಂತ ಆಳವಾದ ಬೇರುಗಳನ್ನು ಹೊಂದಿರುವ, ಎಲೆಗಳೆಲ್ಲ ಕಾಂಡಗಳಾಗಿ ಮಾರ್ಪಡುವ ಸಸ್ಯವರ್ಗವನ್ನು ಏನೆಂದು ಕರೆಯುತ್ತೇವೆ? ಕುರುಚಲು ಸಸ್ಯವರ್ಗ ಅಂತೀರಿ? ಅಲ್ಲ ಅಲ್ಲ ಅಲ್ಲ, ಕುರುಚಲು ಅಲ್ರಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.

ಕೇಳುಗ್ರೆ, ಪ್ರಶ್ನೆಯನ್ನು ಕೇಳಿದೆ. 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಅತ್ಯಂತ ಆಳವಾದ ಬೇರುಗಳನ್ನು ಹೊಂದಿರುವ, ಎಲೆಗಳೆಲ್ಲ ಕಾಂಡಗಳಾಗಿ ಮಾರ್ಪಡುವ ಸಸ್ಯವರ್ಗವನ್ನು ಏನೆಂದು ಕರೆಯುತ್ತೇವೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಮರುಭೂಮಿ ಸಸ್ಯವರ್ಗ, ಡೆಸರ್ಟ್ ಫಾರೆಸ್ಟ್. ಗಮನಿಸಿ, ಮರುಭೂಮಿ ಸಸ್ಯವರ್ಗ, ಡೆಸರ್ಟ್ ಫಾರೆಸ್ಟ್. ಇದಾಗಿತ್ತು ಈ ಪ್ರಶ್ನೆಗೆ ಉತ್ತರ.

ಇದಾಗಿತ್ತು ಈ ವಾರದ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ. ಯಾರಿಗೆ ಕರೆ ಸಿಕ್ಕಿಲ್ಲ ಬೇಜಾರಾಗಬೇಡಿ, ಪ್ರತಿ ಶನಿವಾರ 5:30 to 6 ತನಕ ಈ ಕಾರ್ಯಕ್ರಮ ಇರ್ತದೆ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಕಬೀರ್ ಸೀಲಮಾನಿ ಹಾಗೂ ಸಂಜಯ್ ಬಿರಾಜ್ದಾರ್. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಜೊತೆಯಾಗಿದ್ದು ನಾನು ಮಹಾಂತೇಶ್ ಕೋತೀನ್.

ಆತ್ಮೀಯರೇ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6 ಗಂಟೆ. ಈಗ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡು ಬರೋಣ. ಇನ್ನು ಮುಂದೆ ಅಂದರೆ 6:05 ಕೇಳಲಿದ್ದೀರಿ ಇಂಗ್ಲೀಷ್ನಲ್ಲಿ ವಾರ್ತೆಗಳು. 6:10 ಸಮಾಚಾರ ದರ್ಶನ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿಬರಲಿದೆ. ಇನ್ನು 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಲಿದ್ದೀರಿ. 6:51 ಕೆಸರುಮಣಿ ಕಾರ್ಯಕ್ರಮ, ಇದರಲ್ಲಿ ಕೃಷಿ ಆಶ್ರಮ. ಈ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಗ್ರಾಮದ ಯುವ ರೈತರಾದ ವೀರೇಶ್ ಮನಗುಳಿ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳಂಕೆ. ಇನ್ನು 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಕೆಳಗರೆ ರಾತ್ರಿ 8:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. 8:30 ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 9:15 ಭಾವಗೀತೆಗಳು, ಶ್ರೀನಿವಾಸ್ ಕೆ ಸವಾಯಿ ಅವರು ಹಾಡಿರುವ ಗೀತೆಗಳನ್ನು ಕೇಳಬಹುದು. ಇನ್ನು 9:30 ಯುವವಾಣಿ, ಯುವ ಜನತೆ ಮತ್ತು ಆನ್ಲೈನ್ ವಂಚನೆ. ಈ ಕುರಿತು ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿ ಆರ್ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ಮಾಯಾ ರಾಮನ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಕೆಳಗರೆ ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ.

ಶ್ರೋತೃಗಳೇ, ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಗ್ಗೆ 6 ಗಂಟೆಗೆ ನಿಲಯದಿಂದ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳಲಿದ್ದೀರಿ. 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 6:30 ಚಿಂತನ ಸತ್ಯನಾರಾಯಣ ಸಿದ್ದೇಶ್ವರ ಅವರಿಂದ. ಇನ್ನು 6:35 ರೈತರಿಗೆ ಸಲಹೆಗಳು. 6:40 ಜನಪದ ಸಂಗೀತ ಕಾರ್ಯಕ್ರಮ. ಶ್ರೋತೃಗಳೇ, ನಾಳೆ ಬೆಳಗ್ಗೆ 7:15 ಉದ್ಯೋಗ ವಾರ್ತೆ, ತದನಂತರ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು 8:30 ಹಾಗೂ 9:30 ಚಿತ್ರಗೀತೆಗಳು. 8:35 ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಬೆಂಗಳೂರಿನ ಭೇಟಿ ಹಾಗೂ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತಿ ಆಚರಣೆ ಕುರಿತು ಬಾನುಲಿ ವರದಿಯನ್ನು ಕೇಳಲಿದ್ದೀರಿ. ಇನ್ನು 8:50 ಚಜ್ಜೂರಟ್ಟಿ ಚೌಳಿ ಕಾಯಿ ಕಾರ್ಯಕ್ರಮದ ಮರು ಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು ನಾಳೆ ಬೆಳಗ್ಗೆ 10:55 ಕಾರ್ಯಕ್ರಮ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನೋಮಾತು ಕಾರ್ಯಕ್ರಮ. ತದನಂತರ ಕನ್ನಡ ಅವತರಣಿಕೆಯ ಅನುವಾದ ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಈ ಕಾರ್ಯಕ್ರಮದ ನಿರ್ಮಾಣ ಜ್ಯೋತಿ ದಾಸ್ ಆಶಾ, ಪ್ರಸ್ತುತಿ ಬಿ ಎಸ್ ಸುಬ್ರಹ್ಮಣ್ಯ, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್

0: Kidambi Srikanth and Ronak Chauhan have reached the semi-finals at the Titan Gym in the California State University. Devika caused a major upset, defeating third seed Riko Gunji of Japan in straight games 22-20, 21-19 in the women's singles quarterfinals. In men's singles, Srikanth defeated Chinese Taipei's Liao Zhuofu 21-9, 12-21, 21-8 to stay on course for a possible all-India final. Ronak Chauhan also advanced, beating Israel's Misha Zilberman 23-21, 21-11. India have reached the quarterfinals of the Badminton Asia Junior Mixed Team Championships with a convincing 2-0 victory over Kazakhstan in their opening Group C match in Yatsushiro, Japan. The girls' doubles pair of Durga Isha Kandrapu and Kirti Manchala gave India a strong start. Puneet Suresh and Deepthi Raj Aditi then extended India's lead. The Indian team went on to dominate the remaining matches and comfortably sealed the tie. India are placed in Group C alongside Chinese Taipei, Kazakhstan and the Philippines. Their next match against Chinese Taipei will decide the group winner. And with that, we end this news bulletin.
1: Akashavani, Dharwada. ಸಮಾಚಾರ ದರ್ಶನ ಮುಖ್ಯಾಂಶಗಳು. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿ ಸಂಪನ್ನ. ನೀರಾವರಿ ಯೋಜನೆಗಳು ಕಾಲಮಿತಿಯಲ್ಲಿ ಪೂರ್ಣಗೊಳ್ಳಲು ಸಮಷ್ಟಿ ಹಿತದಿಂದ ಒಗ್ಗೂಡಿ ಕೆಲಸ ಮಾಡೋಣ, ಮುಖ್ಯಮಂತ್ರಿ ಆಶಯ. ರಾಜ್ಯಾದ್ಯಂತ ಸೋಮವಾರದಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭ. ಹನ್ನೆರಡನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಧ್ಯೇಯದೊಂದಿಗೆ ಕಳೆದ 21ರಂದು ಜರುಗಿತು. ಕೇಂದ್ರ ಆಯುಷ್ ಸಚಿವಾಲಯದ ನೇತೃತ್ವದಲ್ಲಿ ಯುವಜನ ಸೇವಾ ಸಚಿವಾಲಯದ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯಿತು. 40,000 ಅಧಿಕ ಜನ ಪಾಲ್ಗೊಂಡು ಸುಲಭವಾದ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೋಲ್ಕತ್ತಾ ಸ್ವಚ್ಛತೆಯೊಂದಿಗೆ ಯೋಗವನ್ನು ಸ್ವಾಗತಿಸಿದ್ದು ಶ್ಲಾಘನೀಯ ಎಂದರು.
2: ಅಪನೆ ಆಸ ಪಾಸ್ ದುನಿಯಾ ಜುಡನೆ ಮೇ ಯಹಿ ಜುಡಾವ್ ಯೋಗ ಕಾ ಮೂಲ ಭಾವ ಹೈ. ಮಹರ್ಷಿ ಅರವಿಂದ ಭೀ ಕಹತೆ ಥೇ ಹಮಾರಾ ಪೂರಾ ಜೀವನ ಯೋಗ ಹೈ, ಚಾಹೆ ಹಮೇ ಇಸ್ಕಾ ಬೋಧ ಹೋ ಯಾ ನಾ ಹೋ, ಯೋಗ ಜಬ್ ಸ್ವಭಾವ ಮೇ ಆತಾ ಹೈ ತೋ ವೋ ಮಾನವೀಯ ಏಕತಾ ಕಾ ಆಧಾರ ಬನ್ ಜಾತಾ ಹೈ. ಯೋಗ ಮಾನವ ಕೆ ಜೀವನ ಕಾ ಚೇತನಾ ಕೆ ಸಾಥ್ ಊರ್ಜಾ ಕೆ ಸಾಥ್ ಏಕ ಪ್ರಕಾಶ ಭೀ ಹೈ.
1: ರಾಜ್ಯದ ನೆಲ ಜಲ ಸಮಸ್ಯೆಗಳಿಗೆ ಸಮಷ್ಟಿ ಹಿತದಿಂದ ಒಗ್ಗೂಡಿ ಕೆಲಸ ಮಾಡಿದರೆ ಜನಪರ ನೀರಾವರಿ ಯೋಜನೆಗಳು ಕಾಲಮಿತಿಯಲ್ಲಿ ಪೂರ್ಣಗೊಳ್ಳಲಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ತುಂಗಭದ್ರಾ ಅಣೆಕಟ್ಟೆಯ ನೂತನ 33 ಕ್ರೆಸ್ಟ್ ಗೇಟ್ಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಮುನಿರಾಬಾದ್ ಸರ್ಕಾರಿ ಪ್ರೌಢಶಾಲೆಯ ಮೈದಾನದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು.
3: ನಮ್ಮ ನೀರು ನಮ್ಮ ಹಕ್ಕು, ಆ ಹಕ್ಕಿಗೆ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಇಂತಹ ಒಂದು ಐತಿಹಾಸಿಕವಾದಂತ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಈ ತುಂಗಭದ್ರಾ ನದಿ 1860 ಬ್ರಿಟಿಷರ್ ಆವತ್ತಿನ ಕಾಲದಲ್ಲಿ ಇಂಜಿನಿಯರ್ ಅವರು SR ಆರ್ಥರ್ ಪಾಟ್ ಅವರು ಅದಕ್ಕೆ ಒಂದು ನಾಂದಿಯನ್ನ ಹಾಡಿದ್ರು. ನಂತರ 1949 ಆರಂಭವಾಗಿ ಇದನ್ನ ಪೂರ್ಣಗೊಂಡಂತ ಸಂದರ್ಭದಲ್ಲಿ ಅನೇಕರು ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡ್ರು. ಇವತ್ತು ರಾಯಲಸೀಮೆ ಮತ್ತು ಬಳ್ಳಾರಿ ಭಾಗದ ಈ ಯೋಜನೆಯನ್ನು ನಾವೆಲ್ಲ ಜಾರಿಗೊಳಿಸಬೇಕಾದಂತ ಒಂದು ಪರಿಸ್ಥಿತಿಗೆ ಬಂತು. ರೈತರ ವೇದಿಕೆಯವರು ಏನು ಅರ್ಜಿಯನ್ನು ಕೊಟ್ಟಿದ್ದಾರೆ, ನವಲಿ ಡ್ಯಾಮ್ ಇರ್ಬೋದು, ಈ ನೀರನ್ನ ಉಳಿಸಲಿಕ್ಕೆ ಊಳ್ ತೆಗೆಯುವಂತ ವಿಚಾರ ಇರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ.

0: ನಾಲ್ಕನೇ ಅತ್ಯುನ್ನತ ನಾಗರಿಕ ಪುರಸ್ಕಾರ ಪದ್ಮಶ್ರೀಯನ್ನು ರಾಜ್ಯದ ಐವರು ಸಾಧಕರಿಗೆ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿಸಿದ್ದ ವರ್ಣರಂಜಿತ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನಿಸಿ ಗೌರವಿಸಿದರು. ಹೀಮೋಫಿಲಿಯಾ ಸೊಸೈಟಿ ರಾಜ್ಯಾಧ್ಯಕ್ಷ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಶಿಕ್ಷಣ ತಜ್ಞ ಪ್ರಭಾಕರ ಕೋರೆ ಹಾಗೂ ಉದ್ಯಮಿ ಟಿಟಿ ಜಗನ್ನಾಥನ್ ಪದ್ಮಶ್ರೀ ಪುರಸ್ಕಾರ ಸ್ವೀಕರಿಸಿದರು. ಶಿಕ್ಷಣ ತಜ್ಞ ಬೆಳಗಾವಿಯ ಪ್ರಭಾಕರ್ ಕೋರೆ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: 2026ರಲ್ಲಿ ಪದ್ಮಶ್ರೀ ನನಗೆ ದೊರಕಿದ್ದು ಬಹಳಷ್ಟು ಆನಂದ ಆಗ್ಯದ. ರಾಷ್ಟ್ರಪತಿಗಳು, ಹೋಮ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ನನ್ನನ್ನು ಗುರುತಿಸಿ ನನಗೆ ಪದ್ಮಶ್ರೀ ಕೊಟ್ಟಿದ್ದಕ್ಕಾಗಿ ನಾನು ವೈಯಕ್ತಿಕ ಹಾಗೂ ನನ್ನ ಸಂಸ್ಥೆಯ ವತಿಯಿಂದ ಅವರಿಗೆ ತುಂಬಾ ಆಭಾರಿ ಇದ್ದೇವೆ. ನಾನು ಸುಮಾರು 42 ವರ್ಷ ಈ ಕರ್ನಾಟಕ ಲಿಂಗಾಯ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಈ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಹಳ್ಳಿಯಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆ ಮುಟ್ಟಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಈ ಭಾಗ ಶಿಕ್ಷಣದಿಂದ ವಂಚಿತಾಗಿತ್ತು. ಬಹಳಷ್ಟು ಹೊಸ ಹೊಸ ಕೋರ್ಸ್ಗಳು, ಹೊಸ ಹೊಸ ಕಾಲೇಜುಗಳನ್ನು ನಾನು ಪ್ರಾರಂಭ ಮಾಡಿದೆ. 318 ಸಂಸ್ಥೆಗಳನ್ನು ಈಗ ನಡೆಸ್ತಾ ಇದ್ದೇವೆ. 148,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ.
0: ಹಾವೇರಿ ಜಿಲ್ಲೆಯಲ್ಲಿ 29ನೇ ತಾರೀಖು ಸೋಮವಾರದಿಂದ ದೋಷರಹಿತ ಮತದಾರರ ಪಟ್ಟಿ ತಯಾರಿಸಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. 30ನೇ ತಾರೀಖಿನಿಂದ ಬೂತ್ ಮಟ್ಟದ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಾವೇರಿಯಲ್ಲಿ ಸಹ ಜೂನ್ 29ನೇ ತಾರೀಕಿನಿಂದ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಾರಂಭವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಜಿಲ್ಲಾ ಹಂತದಲ್ಲಿ ರಾಜಕೀಯ ಪಕ್ಷಗಳಿಗೆ ಪ್ರಕ್ರಿಯೆ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಜಿಲ್ಲಾ ಚುನಾವಣಾಧಿಕಾರಿ ಇರಬಹುದು ಮತ್ತು ಮತ ನೋಂದಣಾಧಿಕಾರಿಗಳೇನಿದ್ದಾರೆ ಅವರಿಗೂ ಸಹ ಈಗಾಗಲೇ ತರಬೇತಿ ಆಗಿದೆ. ಜಿಲ್ಲೆಯಲ್ಲಿ ಸುಮಾರು 13,25,000 ಮತದಾರ ಇದ್ದಾರೆ. ಅವರೆಲ್ಲರನ್ನೂ ಸಹ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಏನಿಡುತ್ತೆ ಪಟ್ಟಿಗೆ ಒಳಪಡ್ತಾರೆ. ಈಗಾಗಲೇ ನಾವು ಪೂರ್ವಭಾವಿಯಾಗಿ 2002ರ ಮತದಾರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ.
0: ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಮೈಸೂರಿನ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಓಯಾಸಿಸ್ ಮಾಲ್ನಲ್ಲಿ ಆಯೋಜಿಸಿದ್ದ ಹುಬ್ಬಳ್ಳಿ ಹಲಸು ಮೇಳ ದಾಖಲೆಯ 5 ಲಕ್ಷ ರೂಪಾಯಿ ವಹಿವಾಟು 3 ದಿನಗಳಲ್ಲಿ ದಾಖಲಿಸಿದೆ. 4,000ಕ್ಕೂ ಹೆಚ್ಚು ಜನ ಭೇಟಿ ನೀಡಿದ್ದಾರೆ. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ PMFME ಅಡಿ ರೈತರಿಂದ ರೈತರಿಗಾಗಿ ಕೃಷಿಕ ಮಹಿಳೆಯರು ತಮ್ಮ ಸಾರಥ್ಯದ ಉತ್ಪಾದಕರ ಕಂಪನಿಗಳಲ್ಲಿ ತಯಾರಿಸಿದ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು ಗಮನ ಸೆಳೆದವು. ಹುಬ್ಬಳ್ಳಿ ಹಲಸಿನ ಮೇಳದ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಹಜ ಸಮೃದ್ಧದ ವಿಶ್ವಸ್ಥ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
3: 3 ದೇಶಗಳ ಕಾಲ ಸಾವಿರಾರು ಹಲಸಿನ ಹಣ್ಣುಗಳು ಮಾರಾಟ ಆಗಿದ್ದಾವೆ ಇಲ್ಲಿ. ಬೇರೆ ಬೇರೆ ತಳಿ, ಬೇರೆ ಬೇರೆ ಗಾತ್ರದ ಹಲಸಿನ ಹಣ್ಣುಗಳು, ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ಹಪ್ಪಳ, ಚಿಪ್ಸ್ ಮತ್ತೆ ಅಡಿಗೆಗಳು, ಹಲಸಿನ ಪಾಯಸ, ಹಲಸಿನ ಬೋಂಡ, ಬಜ್ಜಿ, ಬೇರೆ ಬೇರೆ ಪದಾರ್ಥಗಳನ್ನ ಗ್ರಾಹಕರು ಸವಿದಿದ್ದಾರೆ. ಹಲಸಿನ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಹೆಣ್ಮಕ್ಳು ಹಾಗೆ ಗಂಡ್ಮಕ್ಳು ಖುಷಿಯಿಂದ ಭಾಗವಹಿಸಿದ್ರು. 3ನೇ ದಿವಸ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರತಿಭೆಯನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರು. 3,000-4,000 ಜನ ಇಲ್ಲಿಗೆ ಭೇಟಿ ಕೊಟ್ಟಿರಬಹುದು. 3 ದಿವಸದಲ್ಲಿ 4-5 ಲಕ್ಷ ರೂಪಾಯಿ ಮಳಿಗೆಗಳಿಗೆ ವ್ಯಾಪಾರ ಆಗಿದೆ. ಇದೊಂದು ಯಶಸ್ವಿ ಮೇಳ.
0: ಖೇಲೋ ಇಂಡಿಯಾ ಹಾಗೂ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಲೋಹಿಯಾ ನಗರದಲ್ಲಿ ಅತ್ಯಾಧುನಿಕ ಕ್ರೀಡಾ ಸಂಕೀರ್ಣ ರೂಪುಗೊಂಡಿದೆ. 175,50,000 ರೂಪಾಯಿ ವೆಚ್ಚದಲ್ಲಿ 22 ಕ್ರೀಡೆಗಳಿಗೆ ಅಗತ್ಯವಾದ ಸೌಲಭ್ಯಗಳನ್ನು ಒಳಗೊಂಡಿದ್ದು ಕ್ರೀಡಾ ಸಂಕೀರ್ಣ ಶೇಕಡ 95% ಪೂರ್ಣಗೊಂಡಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ.
4: ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿಯಲ್ಲಿ ಸ್ಯಾಂಕ್ಷನ್ ಆದಾಗ ಒಂದ್ಸತ್ತೆ ನನಗೆ ಪ್ರಧಾನಮಂತ್ರಿಗಳು ಕೇಳಿದ್ರು, ಸ್ಮಾರ್ಟ್ ಸಿಟಿ ಒಳಗೆ ಏನ್ ನಡೆಸಿದ್ವಿ ಅಂತ. ಈ ಜಾಗವನ್ನ ಹುಡುಕಿ ನಾವಿಲ್ಲಿ ಒಂದು ಮಲ್ಟಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅನ್ನ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ. ಇಲ್ಲಿ ತನಕ 175 ಕೋಟಿ ರೂಪಾಯಿನ ನಾವು ಇನ್ವೆಸ್ಟ್ಮೆಂಟ್

0: ಮಡಿ ಸ್ವಿಮ್ಮಿಂಗ್ ಪೂಲ್ ಇತ್ಯಾದಿ ಏನಿದೆ ಇವೆಲ್ಲವೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಲುವಂತದ್ದೇ ಇದೆ. ಫೈನಾನ್ಷಿಯಲ್ ಪ್ರೋಗ್ರೆಸ್ 91% ಆಗಿದೆ. ಇದಕ್ಕೆ ಸಂಬಂಧಿಸಿದಂತಹ ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆಗೆ ಮತ್ತು ಮಹಾನಗರ ಪಾಲಿಕೆಯವರ ಜೊತೆಗೂ ನಾನು ಸತತವಾಗಿ ಮಾತನಾಡ್ತಾ ಇದ್ದೇನೆ. ಆದಷ್ಟು ಬೇಗ ಇದನ್ನು ಪೂರ್ತಿ ಮುಗಿಸಿ ಇದನ್ನು ಉದ್ಘಾಟನೆಯನ್ನ ಮಾಡಿ. ಇದೊಂದು ಬಹಳ ಯುನಿಕ್ ಪ್ರಾಜೆಕ್ಟ್ ಆಗಿದೆ. 22 ಗೇಮ್ಸ್ ಸ್ವಿಮ್ಮಿಂಗ್ ಇರಬಹುದು, ಬ್ಯಾಡ್ಮಿಂಟನ್ ಇರಬಹುದು, ಥ್ರೋ ಬಾಲ್ ಇರಬಹುದು, ಆ ನಂತರ ನೂಕರ್ ಇರಬಹುದು, ಇಂಡೋರ್ ಗೇಮ್ಸ್ ಇರಬಹುದು, ಈ ರೀತಿ ಹಲವಾರು 22 ಗೇಮ್ಗಳಿಗೆ ಏನೋ ಪ್ರಾಯೋಜನ ಇದೆ.
1: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಹರ್ಷವರ್ಧನ್ ಶೀಲವಂತ್, ಉಮೇಶ್ ಗುಳ್ಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
2: ಆಕಾಶವಾಣಿ ಧಾರವಾಡ. ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿದಿವಸೀಯ ಅಧಿಕಾರಿಕ ಪ್ರವಾಸಾರ್ಥಂ ಸೆಷಲ್ಸ್ ದೇಶಸ್ಯ ವಿಕ್ಟೋರಿಯಾ ನಗರೆ ಸಂಪ್ರಾಪ್ತಃ. ತಮಿಳುನಾಡು ರಾಜ್ಯೆ ವಾಯ್ಕೋ ಇತ್ಯಸ್ಯ ನೇತೃತ್ವೆ MDMK ದಲೇನ DMK ದಲೇನ ಸಹ ಸ್ವೀಯ ನವವರ್ಷೀಯಂ ಗಠಬಂಧನಂ ಸಮಾಪ್ತಂ. ಪ್ರಸಿದ್ಧಃ ತಮಿಳ ಚಲಚ್ಚಿತ್ರ ಅಭಿನೇತಾ ನಿರ್ದೇಶಕಶ್ಚ ಕೆ ಭಾಗ್ಯರಾಜಃ ಅದ್ಯ ಚೆನ್ನೈಯಾಂ ಪಂಚತ್ವೆ ವಿಲೀನಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಆಕಾಶವಾಣ್ಯಾಃ ಮನ್ ಕಿ ಬಾತ್ ಇತಿ ಜನಪ್ರಿಯ ಮಾಸಿಕ ಕಾರ್ಯಕ್ರಮೆ ದೇಶ ವಿದೇಶಸ್ಯ ಜನೈಃ ಸ್ವೀಯಂ ಮನೋಗತಂ ವಿನಿಮಯೀಕರಿಷ್ಯತಿ. ಅಮೆರಿಕಾ ದೇಶಸ್ಯ ವಿದೇಶಮಂತ್ರಿ ಮಾರ್ಕೋ ರುಬಿಯೋ ಅವದತ್ ಯತ್ ಟ್ರಂಪ್ ಪ್ರಶಾಸನಂ ಭಾರತಂ ಸಂಯುಕ್ತ ರಾಜ್ಯ ಅಮೆರಿಕಾಯಾಃ ಅತ್ಯಂತಂ ನಿಕಟತಮೇಷು ರಣನೀತಿಕ ಸಹಯೋಗಿಷು ಅನ್ಯತಮಂ ಮನ್ಯತೆ. ಅಪಿ ಚ ಕ್ರೀಡಾ ವಾರ್ತಾಸು ಫಿಫಾ ವಿಶ್ವಕಪ್ ಸ್ಪರ್ಧಾ ಮಾಲಿಕಾಯಾಂ ಮಿಶ್ರ ದೇಶಃ ಇರಾನ್ ದೇಶೇನ ಸಹ ಅಂತಿಮೆ ಜೀ ಸಮೂಹಸ್ಯ ದ್ವಂದ್ವೇ ಏಕಂ ಏಕಂ ಇತ್ಯಂಕಾಂತರಾಲೇನ ಸಮತಾವಾಪ್ಯ ಪ್ರಥಮತಯಾ ಫಿಫಾ ವಿಶ್ವಕಪ್ ಸ್ಪರ್ಧಾಯಾಃ ನಾಕೌಟ್ ಇತ್ಯೇತಸ್ಮಿನ್ ಚರಣೆ ಪ್ರವಿಷ್ಟಃ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿದಿವಸೀಯ ಪ್ರವಾಸಾರ್ಥಂ ಸೆಷೆಲ್ಸ್ ದೇಶಸ್ಯ ರಾಜಧಾನ್ಯಾಂ ವಿಕ್ಟೋರಿಯಾ ನಗರೆ ಸಂಪ್ರಾಪ್ತಃ. ಸಾಮಾಜಿಕ ಅಂತರ್ಜಾಲೀಯ ಪ್ರೇಷಿತೆ ಸಂದೇಶೆ ಶ್ರೀ ಮೋದಿನ ವಿಮಾನ ಪತ್ತನೆ ಸೆಷೆಲ್ಸ್ ದೇಶಸ್ಯ ರಾಷ್ಟ್ರಪತಿನ ಡಾಕ್ಟರ್ ಪ್ಯಾಟ್ರಿಕ್ ಹೊರ್ಮನಿ ಇತ್ಯನೇನ ಕೃತ್ ಭವ್ಯ ಸ್ವಾಗತಸ್ಯ ಭೂರಿ ಭೂರಿ ಪ್ರಶಂಸಾ ವಿಹಿತ. ಪ್ರಧಾನಮಂತ್ರಿಣ ಪ್ರತಿಪಾದಿತಂ ಯತ್ ಸೆಷೆಲ್ಸ್ ದೇಶಃ ಹಿಂದ್ ಮಹಾಸಾಗರೆ ಭಾರತಸ್ಯ ಏಕಃ ಸಾಮುದ್ರಿಕ ಸಹಯೋಗೀ ದೃಢಃ ಮಿತ್ರ ದೇಶಶ್ಚ ವರ್ತತೆ. ಮೋದಿ ಅವೋಚತ್ ಯತ್ ಸಹ ಅಸ್ಯಾಃ ಯಾತ್ರಾಯಾಃ ಮಾಧ್ಯಮೇನ ಉಭಯೋರ ದೇಶಯೋಃ ದೀರ್ಘಕಾಲೀನ ಸಂಬಂಧಾನ್ ಸುದೃಢೀಕರ್ತುಂ ನಾಗರಿಕ ಕಲ್ಯಾಣಾಯ ಸಹಯೋಗಂ ವರ್ಧಯಿತುಂ ಸಂವಾದಂ ಪ್ರತಿ ಆಶಾನ್ವಿತೋ ವಿದ್ಯತೆ. ಅನೇನ ಸಹೈವ ತೇನ ವಿಮಾನ ಪತ್ತನೆ ಭಾರತೀಯ ಪ್ರವಾಸಿ ಜನಸಮೂಹಾಯ ಅಪಿ ಹಾರ್ದಿಕಂ ಸ್ವಾಗತಾರ್ಥಂ ಧನ್ಯತಾ ವಚಾಂಸಿ ಜ್ಞಾಪಿತಾನಿ. ಗದಿತಂ ಚ ಯತ್ ಭಾರತೀಯ ಪ್ರವಾಸಿಭಿಃ ಯಥಾ ಸ್ವಸಂಸ್ಕೃತಿಃ ಸಂರಕ್ಷಿತಾ ಸಾ ಶ್ಲಾಘನೀಯ ವರ್ತತೆ. ಅವಧೇಯಾಸ್ಪದಂ ವರ್ತತೆ ಯತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೆಷೆಲ್ಸ್ ದೇಶಸ್ಯ ಐತಿಹಾಸಿಕ 50th ಸ್ವತಂತ್ರತಾ ದಿವಸ ಸಮಾರೋಹಸ್ಯ ಮುಖ್ಯ ಅತಿಥಿಃ ಭವಿಷ್ಯತಿ. ತಮಿಳುನಾಡು ರಾಜ್ಯೆ ವಾಯ್ಕೋ ಇತ್ಯಸ್ಯ ನೇತೃತ್ವೆ MDMK ದಲಂ DMK ಇತ್ಯನೇನ ಸಹ ನವವರ್ಷೀಯಂ ಗಠಬಂಧನಂ ಸಮಾಪಿತವಾನ್. ದಲಸ್ಯ ಸಚಿವಃ ವಾಯ್ಕೋ ವರ್ಯಃ ಅದ್ಯ ಚೆನ್ನೈ ನಗರೆ ಸಾಮಾನ್ಯ ಪರಿಷದಃ ಸಭಾಯಾಃ ನೇತೃತ್ವಂ ಕೃತವಾನ್. ಅಪಿ ಚ ಸಭಾಯಾಂ ಗಠಬಂಧನಾತ್ ಬಹಿರ್ಗಂತುಂ ಸಾಮಾನ್ಯಃ ಪ್ರಸ್ತಾವಃ ಸ್ವೀಕೃತಃ. ಅವಧೇಯಂ ಚ ಯತ್ MDMK ದಲಂ 17,000 ವರ್ಷೆ DMK ಇತ್ಯಸ್ಯ ನೇತೃತ್ವೆ ಜಾತೆ ಧರ್ಮ ನಿರಪ

ಪ್ರತ್ಯಕ್ಷ ಪ್ರಗತಿಶೀಲ ಸಂಘಟನೆ ಸಮ್ಮಿಲಿತ ಆಸೀತ್. ಪ್ರಖ್ಯಾತ ತಮಿಳ ಚಲಚಿತ್ರಾಭಿನೇತ ನಿರ್ದೇಶಕ ಕೆ ಭಾಗ್ಯರಾಜ ಅದ್ಯ ಪ್ರಾತಃ ಕಾಲೆ ಚೆನ್ನೈ ನಗರೆ ದಿವಂಗತ. ಸಹ ತ್ರಿಸಪ್ತತಿ ವರ್ಷೀಯ ಆಸೀತ್. ಪ್ರಖ್ಯಾತ ಚಲಚಿತ್ರ ನಿರ್ಮಾತ ಭಾಗ್ಯರಾಜ ಚಿತ್ತಾಕರ್ಷಕ ಚಿತ್ರ ಕಥಾಯ ವಿನೋದಪೂರ್ಣ ಸಂವಾದಾನಾಂಚ ಕೃತೆ ಪ್ರಸಿದ್ಧ ಆಸೀತ್, ಯೇನ ಸಹ ತಮಿಳ ಚಲಚಿತ್ರ ಜಗತಿ ಅದ್ವಿತೀಯಂ ಸ್ಥಾನಂ ಅವಾಪ್ನೋತ್. ತೇನ ಪಂಚವಿಂಶತಿತೋಪ್ಯಧಿಕಾನಿ ಚಲಚಿತ್ರಾಣಿ ನಿರ್ದೇಶಿತಾನಿ. ಪ್ರಾಯಃ ಪಂಚಸಪ್ತತಿ ಚಲಚಿತ್ರೇಷು ಅಭಿನಯಂ ಚಾಕರೋತ್. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವರ್ಯಃ ಸುಪ್ರಸಿದ್ಧಸ್ಯ ಚಲಚಿತ್ರ ನಿರ್ಮಾತುಃ ಅಭಿನೇತುಃ ಚಲಚಿತ್ರ ಕಥಾಲೇಖಕಸ್ಯ ಚ ಥಿರು ಕೆ ಭಾಗ್ಯರಾಜಸ್ಯ ನಿಧನೆ ಶೋಕಂ ಪ್ರಕಟಿತವಾನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಪ್ರಾತಃ ಏಕಾದಶವಾದನೆ ಆಕಾಶವಾಣ್ಯಃ ಮನ್ ಕಿ ಬಾತ್ ಇತಿ ಕಾರ್ಯಕ್ರಮೇ ದೇಶಸ್ಯ ವಿದೇಶಸ್ಯ ಜನೈಃ ಸಹ ಸ್ವೀಯ ಮನೋಗತಂ ವಿನಿಮಯೀಕರಿಷ್ಯತಿ. ಮಾಸಿಕ ಆಕಾಶವಾಣಿ ಕಾರ್ಯಕ್ರಮಸ್ಯ ಅಯಂ ಪಂಚತ್ರಿಂಶದಧಿಕೈಕಶತತಮೋ ಸಂಸ್ಕರಣೋ ಭವಿತ. ಕಾರ್ಯಕ್ರಮಸ್ಯಾಸ್ಯ ಪ್ರಸಾರಣಂ ಕೃತ್ಸ್ನೇಹಿ ಆಕಾಶವಾಣಿ ದೂರದರ್ಶನ ಜಾಲಪುಟೆ ಎಐಆರ್ ನ್ಯೂಸ್ ನ್ಯೂಸ್ ಆನ್ ಎಐಆರ್ ಚಲ ದೂರಭಾಷ್ಯ ತಂತ್ರಾಂಶೆ ಚ ಯುಗಪದ್ ಭವಿಷ್ಯತಿ. ಅನೇನ ಸಹೈವ ಎಐಆರ್ ನ್ಯೂಸ್ ಡಿಡಿ ನ್ಯೂಸ್ ಪ್ರಧಾನಮಂತ್ರಿ ಕಾರ್ಯಾಲಯ ಪಿಎಂಒ ತಥಾ ಸೂಚನಾ ಪ್ರಸಾರಣ ಮಂತ್ರಾಲಯಸ್ಯ ಯೂಟ್ಯೂಬ್ ವಾಹಿನೀಷು ಅಪಿ ಅಸ್ಯ ಸಾಕ್ಷಾತ್ ಪ್ರಸಾರಣಂ ಭವಿತ. ಹಿಂದಿ ಪ್ರಸಾರಣಸ್ಯ ಅನುಪದಮೇವ ಆಕಾಶವಾಣಿ ಅಸ್ಯ ಕಾರ್ಯಕ್ರಮಸ್ಯ ಅನುವಾದಂ ಕ್ಷೇತ್ರೀಯ ಭಾಷಾಸು ಅಪಿ ಪ್ರಸಾರಯಿಷ್ಯತಿ. ಅಮೆರಿಕಾ ದೇಶಸ್ಯ ವಿದೇಶ ಮಂತ್ರಿ ಮಾರ್ಕೋ ರೂಬಿಯೋ ಪ್ರಧಾನಮಂತ್ರಿನಃ ನರೇಂದ್ರ ಮೋದಿನಃ ನೇತೃತ್ವಸ್ಯ ಭೂರಿ ಭೂರಿ ಪ್ರಶಂಸಾಂ ಅಕರೋತ್. ತೇನೋದೀರಿತಂ ಯತ್ ಭಾರತೇನ ಉಲ್ಲೇಖನೀಯಃ ಆರ್ಥಿಕ ವಿಕಾಸಃ ಕೃತಃ. ಸಹೈವ ದೇಶೋಯಂ ಸಂಪ್ರತಿ ವೈಶ್ವಿಕ ಮಂಚೆ ಇತೋಪಿ ಮಹತೀಂ ಭೂಮಿಕಾಂ ನಿರ್ವಹತಿ. ವೈಟ್ ಹೌಸ್ ಇತ್ಯತ್ರ ವಾರ್ತಾಹರೈಃ ಸಹ ಸಂವಾದಕ್ರಮೆ ರೂಬಿಯೋ ಸ್ಪಷ್ಟೀಕೃತವಾನ್ ಯತ್ ಟ್ರಂಪ್ ಪ್ರಶಾಸನಂ ಭಾರತಂ ಸಂಯುಕ್ತ ರಾಜ್ಯ ಅಮೆರಿಕಾಯಾ ಅತ್ಯಂತಂ ನಿಕಟತಮೇಷು ರಣನೀತಿಕ ಸಹಯೋಗಿಷು ಅನ್ಯತಮಂ ಮನ್ಯತೆ. ತೇನ ಪ್ರಖ್ಯಾಪಿತಂ ಯತ್ ಪ್ರಧಾನಮಂತ್ರಿಣಃ ಮೋದಿನಃ ಕುಶಲ ನೇತೃತ್ವೇ ಭಾರತಂ ದೃಢಂ ಆರ್ಥಿಕ ಲಾಭಂ ಪ್ರಾಪ್ನುವದಸ್ತಿ ಸಹೈವ ಪ್ರಭಾವಶಾಲಿ ವೈಶ್ವಿಕ ಶಕ್ತಿತ್ವೇನ ಸಮುದೇತಿ. ರೂಬಿಯೋ ಏತದಪಿ ಸಂಸೂಚಯತ್ ಯತ್ ಪ್ರಧಾನಮಂತ್ರಿಣಃ ಮೋದಿನಃ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪಸ್ಯ ಚ ಸಂಬಂಧಃ ಅತೀವ ಘನಿಷ್ಠೋ ವರ್ತತೆ ಯಃ ಕೂಟನೀತಿ ದೃಷ್ಟ್ಯಾ ಅತೀವ ಮಹತ್ವಪೂರ್ಣಃ ಅಸ್ತಿ. ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಉದಘೋಷಯತ್ ಯತ್ ದೇಶಸ್ಯ ಸಹಕಾರಿ ಯಾನ ಆಹ್ವಾನ್ ಮಂಚಸ್ಯ ಭಾರತ್ ಟ್ಯಾಕ್ಸಿ ಇತ್ಯಸ್ಯ ಆಗಾಮಿ ವರ್ಷದ್ವಯಾಭ್ಯಂತರೆ ದೇಶಸ್ಯ ನಗರೇಷು ಕ್ಷೇತ್ರೇಷು ಚ ವಿಸ್ತಾರಃ ಕರಿಷ್ಯತೆ. ಭಾರತ ಟ್ಯಾಕ್ಸಿ ಇತ್ಯಸ್ಯ ಆಧಿಕಾರಿಕ ಶುಭಾರಂಭಾವಧೌ ಮಂತ್ರಿ ಅಮಿತ್ ಶಾಹ ಸಬಲಂ ಪ್ರಾವೋಚತ್ ಯತ್ ಏಷಃ ಪ್ರಯಾಸಃ ಸಹಕಾರಿತಾ ಕ್ಷೇತ್ರೆ ಏಕಃ ಕ್ರಾಂತಿಕಾರಿ ಪದಕ್ಷೇಪೋ ವರ್ತತೆ. ತೇನ ಪ್ರತಿಪಾದಿತಂ ಯತ್ ಭಾರತ್ ಟ್ಯಾಕ್ಸಿ ಇತ್ಯಸ್ಯ ಮುಖ್ಯೋದ್ದೇಶ್ಯಂ ವರ್ತತೆ ಯತ್ ಯಾನ ಚಾಲಕಾಃ ಸಾರಥಿ ಇತಿ ನಾಮ್ನಾ ಸಂಬೋಧಿತಾಃ ಭವಿಷ್ಯಂತಿ ಸಹೈವ ಸಾಕ್ಷಾತ್ ಅಂಶಧಾರಿಣಃ ಚ ಭವಿಷ್ಯಂತಿ. ವಿಶ್ವಸ್ಯ ಕಸ್ಯಾಪಿ ಅರ್ಥವ್ಯವಸ್ಥಾಯಾಃ ಶಕ್ತಿಃ ತಸ್ಯ ಎಂಎಸ್ಎಂಇ ಕ್ಷೇತ್ರಸ್ಯ ಯೋಗದಾನೆ ನಿಹಿತಾ ಅಸ್ತಿ ಇತಿ ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನ್ ನ್ಯಗಾದೀತ್. ಅದ್ಯ ನವದೆಹಲ್ಯಾಂ ವಿಶ್ವ ಎಂಎಸ್ಎಂಇ ವಿಂಶತಿ ಷಡ್ವಿಂಶತೇ ದಿವಸಾವಸರೆ ಆಯೋಜಿತಂ ಏಕಂ ಕಾರ್ಯಕ್ರಮಂ ಅಭಿಸಂಬೋಧಯನ್ ತೇನ ಪ್ರಖ್ಯಾಪಿತಂ ಯತ್ ಭಾರತೇ ಎಂಎಸ್ಎಂಇ ಕ್ಷೇತ್ರಂ ಪ್ರಥಮತಯಾ ಉದ್ಯಮಿನಾಂ ಸಾಹಸಸ್ಯ ಉದ್ಯಮಶೀಲತಾಯಾ ಚ ಪ್ರತೀಕಂ ವರ್ತತೆ. ಪ್ರಧಾನಮಂತ್ರಿ ಸಂಗ್ರಹಾಲಯ ಪುಸ್ತಕಾಲಯೇನ ಅದ್ಯ ಪೂರ್ವ ಪ್ರಧಾನಮಂತ್ರಿಣಃ ಪಿವಿ ನರಸಿಂಹ ರಾವಸ್ಯ ಪಂಚಾಧಿಕೈಕಶತತಮ ಜಯಂತ್ಯವಸರೆ ತಸ್ಯ ಜೀವನಂ ನ್ಯಾಸಂ ಚ ಅಭಿಲಕ್ಷ್ಯ ಏಕಾ ಪ್ರದರ್ಶನೀ ಸಮಾಯೋಜಿತಾ. ಅಸ್ಯಾಃ ಪ್ರದರ್ಶಿನ್ಯಾಃ ಉದ್ಘಾಟನಂ ಪಿಎಂಎಂಎಲ್

0: ಆತ್ಮೀರಿ, ಇದೊಂದು ಪ್ರಕಟಣೆ. ದಿನಾಂಕ 28 ಜೂನ್ 2026 1 ಜುಲೈ 2026 ಜರುಗಲಿರುವ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ನಿಮಿತ್ತ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ನಿಮ್ಮ ಸಮೀಪದ ಲಸಿಕಾ ಕೇಂದ್ರದಲ್ಲಿ ರವಿವಾರ ದಿನಾಂಕ 28 ಜೂನ್ 2026 ಪೋಲಿಯೋ ಹನಿ ತಪ್ಪದೇ ಹಾಕಿಸಿ.
1: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ.
2: ಹಿಂಗ ನೆಲ ಒರೆಸುದು ಕೈಯಾಗ ಏನದು ಏನ್ ತಿಳಿತೈತಿ ಅಂತ ಪುಸ್ತಕ ಹಿಡ್ಕೊಂಡು ಹೋಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
3: ಅವರ ನಾನು ಸಾಲಿಗೆ ಹೋಗ್ತೀನಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನಿ ರೀ. ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನಿ, ಓದ್ಕೋತೀನಿ.
2: ನಿನಗೆ ಹಾಕಲ್ಲ ಮೂಳ ಸಾಲಿ. ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡ್ ಹೋಗ್ತಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟಿಗೆ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
3: ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ. ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ. ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ.
4: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

0: ಗಿಡ ಕಡಿಬೇಡ, ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೇ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಳ್ಬೇಡ, ನಾನು ಇಲ್ಲೇ ಒಂದ್ಸತಿ ನೆಡ್ತೀನಿ, ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.

0: ಆತ್ಮೀಕರೇ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:35. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಕಾಣೆಯಾದ ಮಹಿಳೆಯ ಹೆಸರು ಹೀಗಿದೆ. ಕಾಣೆಯಾದ ಮಹಿಳೆಯ ಹೆಸರು ಸೀಮಾ, ತಂದೆ ಪ್ರಕಾಶ್, ವಯಸ್ಸು 21 ವರ್ಷ ಆಗಿತ್ತು. ಜಾತಿ ಒಕ್ಕಲಿಗ. ಸಾಕಿನ್ ಆಸಾರ್ಗಲ್ಲಿ ಹಾಲಿವಾಸ, ಮುಕುಂದನಗರ, ವಿಜಯಪುರ ಆಗಿತ್ತು. ಇವಳು ಮೈಯಿಂದ ಸಾಧಾರಣ ಮೈಕಟ್ಟು, ದುಂಡನೆ ಮುಖ, ನೆಟ್ಟನೆಯ ಮೂಗು, ಗೋಧಿ ಮೈಬಣ್ಣ ಹೊಂದಿದ್ದು ತಲೆಯಲ್ಲಿ ಕರಿ ಕೂದಲು ಇರುತ್ತದೆ. ಅಂದಾಜು 4'8" ಎತ್ತರ ಇದ್ದು ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷೆಯನ್ನು ಮಾತನಾಡುತ್ತಾಳೆ. ಈ ತರಹದ ಚೆಹರೆಪಟ್ಟವುಳ್ಳ ಮಹಿಳೆ ಬಗ್ಗೆ ಕಂಡುಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಗೋಲ್ ಗುಂಬಾಜ್ ಇವರನ್ನು ಸಂಪರ್ಕಿಸಲು ಕೋರಲಾಗಿದೆ. ಕೇಳುಗರೆ, ಇದುವರೆಗೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.
1: ಧೂಮಪಾನ, ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ.
2: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
3: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2703311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:37 ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇದೀಗ
4: ಗಂಟೆ 37 ನಿಮಿಷ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ.

ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಬಂಧು ಬಾಂಧವರು ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ಧತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಂಗಳೂರಿಗೆ ಭೇಟಿ ನೀಡಿದ್ದು, ಅವರನ್ನು ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆರೋಗ್ಯ ಸಚಿವ ಯುಟಿ ಖಾದರ್ ಮತ್ತಿತರರು ಆತ್ಮೀಯವಾಗಿ ಬರಮಾಡಿಕೊಂಡರು. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರುಗಳಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾ ಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಉತ್ತಮವಾಗಿ ಮಳೆಯಾಗಿದೆ. ಆದರೆ ಈ ವರ್ಷ ಇಡೀ ದೇಶದಲ್ಲಿ ಬರಗಾಲ ಸಂಭವಿಸಿದೆ. ಎಲ್ಲರೂ ಸೇರಿ ಬರಗಾಲ ಎದುರಿಸಬೇಕು, ರೈತರನ್ನು ಉಳಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೆದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ತುಂಗಭದ್ರಾ ಅಣೆಕಟ್ಟು ಉಳಿಸಲು 3 ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಕೇಂದ್ರ ಜಲಶಕ್ತಿ ಸಚಿವರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿದ್ದೇವೆ. ಈ ಹಿಂದೆ ಇಂದಿರಾಗಾಂಧಿ ಅವರ ನೇತೃತ್ವದಲ್ಲಿ ಕಾವೇರಿ ಕುಡಿಯುವ ನೀರಿನ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಅದೇ ರೀತಿ ಕೇಂದ್ರ ಜಲಶಕ್ತಿ ಸಚಿವರ ನೇತೃತ್ವದಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಯರನ್ನೊಳಗೊಂಡಂತೆ ಸಭೆ ನಡೆಸಿ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಈ ನೆಲ ಜಲಕ್ಕಾಗಿ ನಾವುಗಳೇ ಸಂಘರ್ಷ ಮಾಡಿಕೊಳ್ಳಬಾರದು. ನಾವೆಲ್ಲರೂ ಭಾರತೀಯರು, ಮಣ್ಣಿನ ಮಕ್ಕಳು ಎಂದು ಹೇಳಿದರು. ವಿಶ್ವವಿಖ್ಯಾತ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹಾಸನದಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಶ್ರೀಗಳು ನಾಡಪ್ರಭು ಕೆಂಪೇಗೌಡರ ಆದರ್ಶ, ಆಡಳಿತ ವೈಖರಿ ಹಾಗೂ ಸಮಾಜಮುಖಿ ಚಿಂತನೆ ಇಂದಿನ ಪೀಳಿಗೆಗೆ ದಾರಿದೀಪ ಎಂದರು. ಚಿತ್ರದುರ್ಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಸಮಾರಂಭದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಹಾಗೂ ವ್ಯವಸ್ಥಿತ ಆಡಳಿತ ವೈಖರಿ ಅನುಕರಣೀಯ ಎಂದು ಹೇಳಿದರು. ಕಾರವಾರದಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಕೆಂಪೇಗೌಡರ ಜಯಂತಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜೀದ್ ಮುಲ್ಲಾ ಮತ್ತಿತರರು ಭಾಗವಹಿಸಿದ್ದರು. ಕಾರವಾರದ ಸರ್ಕಾರಿ ಪ್ರಥಮ ದರ್ಜೆ

ಜಿಲ್ಲಾ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಹೇಮಲತಾ ಕೆಂಪೇಗೌಡರ ಕುರಿತು ಉಪನ್ಯಾಸ ನೀಡಿದರು. ಕೊಪ್ಪಳದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕರ್ಣಕುಮಾರ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಕೋಲಾರ ತಾಲೂಕಿನ ವೇಮಗಲ್ ಪಟ್ಟಣದಲ್ಲಿ ನಡೆದ ಕೆಂಪೇಗೌಡರ ಜಯಂತಿಯಲ್ಲಿ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಕೆಂಪೇಗೌಡರ ದೂರದೃಷ್ಟಿ, ಆಧುನಿಕ ಸ್ಪರ್ಶ ಹಾಗೂ ಜಾತ್ಯಾತೀತ ದೃಷ್ಟಿಕೋನವನ್ನು ಇಂದಿನ ರಾಜಕಾರಣಿಗಳು ಮತ್ತು ಯುವ ಜನರು ಅನುಕರಿಸಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದರು. ತುಮಕೂರು ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಸುರೇಶ್ ಗೌಡ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ಅವರ ಜನಪರ ಆಡಳಿತ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಬಾಗಲಕೋಟೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಹಶೀಲ್ದಾರ ವಾಸುದೇವ ಸ್ವಾಮಿ ಅವರು ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪುಷ್ಪನಮನ ಸಲ್ಲಿಸಿದರು. ಚಿಕ್ಕಮಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಶಾಸಕ ಎಚ್ಡಿ ತಮ್ಮಯ್ಯ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಸೇರಿ

0: ಮಾದರಿಯಾಗಿದೆ ಎಂದು ತಿಳಿಸಿದರು. ಬಾಗಲಕೋಟೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಹಶೀಲ್ದಾರ ವಾಸುದೇವ ಸ್ವಾಮಿ ಅವರು ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪುಷ್ಪನಮನ ಸಲ್ಲಿಸಿದರು. ಚಿಕ್ಕಮಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಶಾಸಕ ಎಚ್ಡಿ ತಮ್ಮಯ್ಯ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಸೇರಿ ಹಲವು ಗಣ್ಯರು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಮೈಸೂರಿನಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಶಾಸಕ ಕೆ ಹರೀಶ್ ಗೌಡ ಉದ್ಘಾಟಿಸಿದರು. ಕೆಂಪೇಗೌಡರ ಆದರ್ಶಗಳ ಬಗ್ಗೆ ವಿವರಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಬರದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು, ಇನ್ನೊಂದು ವಾರದೊಳಗೆ ಸಮರ್ಪಕ ಮಳೆಯಾಗದಿದ್ದರೆ ಕರ್ನಾಟಕ ಸಂಪೂರ್ಣ ಬರಗಾಲದತ್ತ ಸಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈವರೆಗೆ ಕೇವಲ 30% ಮಾತ್ರ ಬಿತ್ತನೆಯಾಗಿದ್ದು 70% ಪ್ರದೇಶಗಳಲ್ಲಿ ಇನ್ನೂ ಬಿತ್ತನೆ ಪ್ರಾರಂಭವಾಗಿಲ್ಲ. ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಮುಂದಿನ ಒಂದು ವಾರದಲ್ಲಿಯೂ ಮಳೆ ಬಾರದಿದ್ದರೆ ಕುಡಿಯುವ ನೀರಿನ ಸಮಸ್ಯೆಯೂ ಗಂಭೀರ ಸ್ವರೂಪ ಪಡೆಯಲಿದೆ ಎಂದು ಹೇಳಿದರು. ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಬೇಕಿದ್ದು, ಎಲ್ಲ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿ ವಾಸ್ತವ ಸ್ಥಿತಿಯ ವರದಿ ಪಡೆಯಬೇಕು. ಬರ ಪರಿಹಾರ ಕ್ರಮಗಳನ್ನು ತುರ್ತಾಗಿ ಜಾರಿಗೊಳಿಸಬೇಕು. ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಲ್ಲಿ ಹಣ ಲಭ್ಯವಿದ್ದು, ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿದರೆ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ನೆರವು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ರಾಜ್ಯಾದ್ಯಂತ ನಾಳೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಧಾರವಾಡ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿದ್ದು, 5 ವರ್ಷದೊಳಗಿನ 208,779 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದ್ದು, 889 ಲಸಿಕಾ ಕೇಂದ್ರಗಳಿವೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಪರಶುರಾಮ ಎಫ್ಕೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಪೋಲಿಯೋ ಭಾನುವಾರ June 28 4 ದಿನದ ಕಾಲ, ಅರ್ಬನ್ ದಲ್ಲಿ 4 ದಿನ, ರೂರಲ್ ನಲ್ಲಿ 3 ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 0-5 ವರ್ಷದ ಮಕ್ಕಳು 208,779 ಮಕ್ಕಳಿಗೆ ನಾವು ಪೋಲಿಯೋ ಹನಿಯನ್ನು ಹಾಕಬೇಕು. ಈ ಒಂದು 4 ದಿವಸದ ಅಭಿಯಾನದಲ್ಲಿ ಎಲ್ಲಾ ಮಕ್ಕಳಿಗೂ ಪೋಲಿಯೋನ ಹಾಕಿ 100% ನಾವು ಸಾಧಿಸುವಂತ ಹೇಳಿಕೆ ಇಷ್ಟಪಡ್ತೀನಿ. ಸಾರ್ವಜನಿಕರನ್ನ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ಳುವುದರಿಂದ ನಾಳೆ ತಮ್ಮೆಲ್ಲ 0-5 ವರ್ಷದ ಮಕ್ಕಳಿಗೆ ದಯವಿಟ್ಟು ಬೂಟಿಗೆ ಬಂದು ಪೋಲಿಯೋ ಹನಿಯನ್ನು ಹಾಕಿಸಿಕೊಳ್ಳಿ.
0: ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದ ಅಂಗವಾಗಿ ಜಿಲ್ಲಾಡಳಿತ, ರೋಟರಿ ಕ್ಲಬ್, ಭಾರತೀಯ ವೈದ್ಯಕೀಯ ಸಂಘ ಮತ್ತಿತರ ಸಂಸ್ಥೆಗಳು ಸಿದ್ದತೆ ಕೈಗೊಂಡಿವೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರುವ ಅಡ್ಡ ಮತದಾನ ವಿದ್ಯಮಾನವನ್ನು ಬಿಜೆಪಿ ಪಕ್ಷದ ವರಿಷ್ಠರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಹಾಗೂ ಕೇಂದ್ರದ ನಾಯಕರು ಈ ಇಡೀ ಬೆಳವಣಿಗೆಯನ್ನು ತೀಕ್ಷ್ಣವಾಗಿ ಗಮನಿಸುತ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೇ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು, ಇದರಿಂದ ಆಗಿರುವ ಸಾಧಕ ಬಾಧಕಗಳ ಕುರಿತು ಈಗಾಗಲೇ ಪಕ್ಷದ ವಲಯದಲ್ಲಿ ಸುದೀರ್ಘ ವಿಶ್ಲೇಷಣೆ ನಡೆದಿದೆ. ತಪ್ಪಿತಸ್ಥರ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಈಗಾಗಲೇ ಚಿಂತನೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು ಕೈಗೊಳ್ಳಲಿರುವ ಶಿಸ್ತು ಕ್ರಮದ ನಿರ್ಧಾರವನ್ನು ಕಾದು ನೋಡಬೇಕಿದೆ ಎಂದು ಹೇಳಿದರು. ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು

ಬೆಂಗಳೂರಿನ ಎಂಎಸ್ ಬಿಲ್ಡಿಂಗ್ನಲ್ಲಿರುವ ಪೊಲೀಸ್ ಕಂಪ್ಯೂಟರ್ ವಿಭಾಗಕ್ಕೆ ಭೇಟಿ ನೀಡಿ ಇಲಾಖೆಯ ಕಾರ್ಯಚಟುವಟಿಕೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಹಾಗೂ ಪೊಲೀಸ್ ಕಂಪ್ಯೂಟರ್ ವಿಭಾಗದ ಹಿರಿಯ ಅಧಿಕಾರಿಗಳು ಸಚಿವರಿಗೆ ವಿಭಾಗದ ವಿವಿಧ ಕಾರ್ಯತಂತ್ರಗಳು, ತಾಂತ್ರಿಕ ಮೂಲಸೌಕರ್ಯ ಮತ್ತು ಪ್ರಗತಿಯ ಕುರಿತು ವಿವರವಾದ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ಧತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಮೂಲವ್ಯಾಧಿ, ಮೂತ್ರಿ ಹರಳು, ಸಂಧಿವಾತ, ಪಿತ್ತ, ಕೈಕಾಲು ಬಾವು, ಮೊಣಕಾಲು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಬೆನ್ನು ಹುರಿ ಅನಾರೋಗ್ಯಕ್ಕಾಗಿ ಆಯುರ್ವೇದಿಕ್ ಉಪಚಾರ. ಆಪರೇಷನ್ ಹಾಗೂ ಅಡ್ಮಿಟ್ ಯಾವುದೇ ಅಗತ್ಯವಿಲ್ಲ. ಡಾಕ್ಟರ್ ಆರ್ ಎಸ್ ಮೆಂಗ್ಜಿ ಅವರ ಕಸ್ತೂರಿ ಕ್ಲಿನಿಕ್, ವೈಷ್ಣವಿ ಸಿಟಿ, ವಿಮಾನ್ತಳ್, ಹೊಟ್ಗಿ ರೋಡ್, ಸೋಲಾಪುರ್. ಮೊಬೈಲ್ 9130396809.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
6: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಆತ್ಮೀಯ ಎಲ್ಲ ಕೆಸನುಮಾಣಿ ಕೇಳುಗ ರೈತ ಮಿತ್ರರಲ್ಲಿ ಶರಣು ಶರಣಾರ್ಥಿಗಳು, ಇಂದಿನ ಕೆಸನುಮಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕೃಷಿ ಆಶ್ರಮ. ಈ ಕುರಿತು ವಿಜಯ

0: ವಿಜಯಪುರ ಜಿಲ್ಲೆ ಬಸವನಭಾಗ್ಯವಾಡಿ ತಾಲೂಕಿನ ಮನಗುಳಿ ಗ್ರಾಮದ ಯುವ ರೈತರಾದ ವೀರೇಶ್ ಮನಗುಳಿ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಸಿದ್ದರಾಯ್ ಎನ್ ಸಾಳುಂಕೆ.
1: ಮಣ್ಣಿನ ಮಗ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಆಶ್ರಮ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನುಗುಳಿ ಗ್ರಾಮದ ಯುವ ರೈತರಾದ ವೀರೇಶ್ ಮನುಗುಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನುಗುಳಿ ಗ್ರಾಮದ ಯುವ ರೈತರಾದಂಥ ವೀರೇಶ್ ಮನುಗುಳಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ನಮಗೆ ಇವತ್ತು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮತ್ತು ಆಧುನಿಕ ಕೃಷಿ ಈ ಎಲ್ಲ ಅಂಶಗಳನ್ನು ಒಳಗೊಂಡಂಥ ಒಂದು ಕೃಷಿ, ಅದೇ ಕೃಷಿ ಆಶ್ರಮ ಅನ್ನುವಂಥ ವಿಷಯ ಕುರಿತು ಅವರು ತಮ್ಮ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸಿ ಈ ಕೃಷಿ ಆಶ್ರಮ ಕುರಿತು ಮಾಹಿತಿಯನ್ನು ಅವರಿಂದಲೇ ಕೇಳೋಣಂತ. ವೀರೇಶ್ ಮನುಗುಳಿ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ ಸರ್.
1: ವೀರೇಶ್ ಅವರೇ, ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಡಿ.
2: ಸರ್, ನನ್ನ ಹೆಸರು ವೀರೇಶ್ ಮನುಗುಳಿ ಅಂತ. ಇದೇ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನುಗುಳಿ ಪಟ್ಟಣದ ಒಬ್ಬ ಸಾವಯವ ಕೃಷಿಕ ಮತ್ತು ಸಾವಯವ ಕೃಷಿ ತರಬೇತಿದಾರ ಕೂಡ. ನಾನು ಮೂಲತಃ ಕೊಲ್ಲಾಪುರ ಜಿಲ್ಲೆಯ ಕನ್ನೇರಿ ಮಠದ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯನಾಗಿ ಅಲ್ಲಿ ಎಲ್ಲ ಸಂಪೂರ್ಣ ಸಾವಯವ ಮತ್ತು ನೈಸರ್ಗಿಕ ಕೃಷಿಯ ಬಗ್ಗೆ ಅಲ್ಲೆಲ್ಲ ತಿಳ್ಕೊಂಡು ನಂತರ ನಾನು ನನ್ನ ತೋಟದಲ್ಲಿ ಸಂಪೂರ್ಣ ನೈಸರ್ಗಿಕ ಕೃಷಿಯನ್ನು ಅಳವಡಿಕೆ ಮಾಡುವುದರ ಜೊತೆಗೆ ಈಗ ರಾಜ್ಯಾದ್ಯಂತ ಅಲ್ಲಲ್ಲಿ ರೈತ ಗುಂಪುಗಳಾಗಿರ್ಬೋದು, ಸಹಕಾರ ಸಂಸ್ಥೆಗಳಾಗಿರ್ಬೋದು, ಆಮೇಲೆ ಈ ಕಾಲೇಜುಗಳಿಂದಾಗಿರ್ಬೋದು, ಮಠಮಾನ್ಯಗಳು, ಈ ಎಲ್ಲ ಕಡೆಗೂ ಕರೆದಾಗ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಹಾಗೂ ಜನರಿಗೆ ಸಾವಯವ ಕೃಷಿಯ ಜೊತೆಗೆ ವಿಷಮುಕ್ತ ಆಹಾರದ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯವನ್ನು, ಸೇವೆಯನ್ನು ಕೂಡ ನಾನು ಮಾಡ್ತಾ ಬಂದಿದ್ದೇನೆ ಸರ್.
1: ತುಂಬ ಸಂತೋಷ ವೀರೇಶ್ ಅವರೇ. ಇದೇ ಥರ ತಮ್ಮ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮುಂದುವರಲಿ ಅಂತೇಳಿ ನಾವು ಆಶಿಸ್ತಾ ತಾವು ಕೃಷಿ ಆಶ್ರಮ ಅಂತ ಹೇಳಿದ್ರಿ. ಈ ಕೃಷಿ ಆಶ್ರಮ ಅಂದರೆ ಏನು
2: ಸರ್? ಕೃಷಿ ಆಶ್ರಮ ಅಂತಂದರೆ ಈಗ ನಾವು ಏನು ಮಾಸಿ ಹೋಗಿರುವಂಥ ಕೃಷಿ, ಹಿರಿಯರು ಏನು ಮಾಡ್ತಾ ಇದ್ರು, ಅವರು ನಿಸರ್ಗದ ಜೊತೆಗೆ ಕೃಷಿ ಮಾಡ್ತಾ ಇದ್ರು, ನಿಸರ್ಗವನ್ನ ಅರಿತುಕೊಂಡು ಕೃಷಿ ಮಾಡ್ತಾ ಇದ್ರು, ಹಾಗೂ ನಿಸರ್ಗದಲ್ಲಿರುವಂತ ಜೀವಿಗಳನ್ನೆಲ್ಲವೂ ಅನುಕೂಲವಾಗುವ ಹಾಗೆ ಕೃಷಿ ಮಾಡ್ತಾ ಇದ್ರು. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಸಂಪಾದನೆಯನ್ನು ಮಾತ್ರ ನಾವು ಗಮನದಲ್ಲಿ ಇಟ್ಟುಕೊಂಡು ಕೃಷಿ ಮಾಡ್ತಾ ಇದ್ದೇವೆ ಹೊರತು ನಾವು ಒಂದು ಹೊರಗಡೆ ಇರುವಂತಹ ಜೀವ ವೈವಿಧ್ಯತೆಯನ್ನು ನೋಡ್ತಾ ಇಲ್ಲ, ಆಮೇಲೆ ಪಂಚಭೂತಗಳು ಎಷ್ಟು ಮಲಿನತೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇಲ್ಲ, ನಮ್ಮ ಮೇಲೆ ನಮ್ಮ ಆರೋಗ್ಯವನ್ನೇ ನಾವು ನೋಡ್ತಾ ಇಲ್ಲ. ನಾವು ಬರೀ ಸಂಪಾದನೆ ಅನ್ನುವಂಥ ಒಂದೇ ಒಂದು ಮಾರ್ಗವನ್ನು ಇಟ್ಟುಕೊಂಡು ಇವತ್ತು ಮಾನವ 100-120 ವರ್ಷ ಸರಾಸರಿ ಆಯಸ್ಸನ್ನು ಇದ್ದಂಥ ಸಂದರ್ಭ ಹೋಗಿ ನಾವು ಇವತ್ತು 60 ವರ್ಷಕ್ಕೆ ಸರಾಸರಿ ಒಂದು ಆಯಸ್ಸನ್ನು ತಂದು ನಿಲ್ಲಿಸಿದ್ದೀವಿ. ಮತ್ತೆ ಆವಾಗ ನಾವು ಎಲ್ಲೋ ಯಾವ ಊರಲ್ಲಿ ಯಾರೋ ಒಬ್ಬರು ತೀರ್ಕೊಂಡ್ರು ಅಥವಾ ಏನೋ ಒಂದು ಆಯ್ತು ಅಂತಂದ್ರೆ, ಓ ಯಾವ ಅಜ್ಜ ತೀರ್ಕೊಂಡ, ಯಾವ ಅಜ್ಜಿ ತೀರ್ಕೊಂಡ್ರು ಅಂತ ಕೇಳ್ತಿದ್ವಿ. ವಯೋಸಹಜ ಸಾವುಗಳೇ ಅವಾಗ ಆಗ್ತಿದ್ವು. ಇತ್ತೀಚೆಗೆ ನಾವು ಯಾರಾದರೂ ತೀರ್ಕೊಂಡ್ರು ಏನಾಗಿ ಯಾವ ರೋಗಕ್ಕೆ ತುತ್ತಾಗಿ ತೀರ್ಕೊಂಡ್ರು ಅಂತಾನೆ ಕೇಳ್ತೀವಿ ಹೊರತು ವಯೋಸಹಜ ಸಾವು ಅಂತ ನಾವು ಇವತ್ತಿಗೆ ಎಲ್ಲೂ ಕೇಳ್ತಾ ಇಲ್ಲ. ಶುಗರ್ ಬಂತು, ಕ್ಯಾನ್ಸರ್ ಬಂತು, ಬಿ ಪಿ ಇತ್ತು, ಹಾರ್ಟ್ ಅಟ್ಯಾಕ್ ಅಂತೂ ಇತ್ತೀಚೆಗೆ ಅತೀ ವಿಪರೀತ ಆಗಿದೆ. ಸೊ ಇದೆಲ್ಲಕ್ಕೂ ಮೂಲ ಕಾರಣ ಕೃಷಿ ಹದಗೆಟ್ಟಿರೋದು. ಸೊ ಈ ಕೃಷಿಯನ್ನು ರಿಪೇರಿ ಮಾಡುವಂಥ ಒಂದು ಕೆಲಸ, ಅಥವಾ ಈಗ ನಾವು ಹೆಂಗೆ ಮಾನಸಿಕವಾಗಿ ನಾವು ಏನಾದರೂ ತೊಂದರೆಗಳು ಪಟ್ಟಾಗ ಯಾವುದೋ ಒಂದು ಧಾರ್ಮಿಕ ಆಶ್ರಮಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಮಠಮಾನ್ಯಗಳಿಗೆ ಹೋಗ್ತೀವಿ ಅಥವಾ ಎಲ್ಲೋ ಹೋಗ್ತೀವಿ, ಹಾಗೆ ಕೃಷಿಯಲ್ಲಿ ನಾವು ಫೇಲ್ ಆದಾಗ, ಕೃಷಿಯಲ್ಲಿ ನಮಗೆ ದಿಕ್ಕು ತೋಚದೇ ಇದ್ದಾಗ ನಾವು ಕೃಷಿ ಆಶ್ರಮಕ್ಕೆ ಹೋಗಬೇಕು. ಆ ಕೃಷಿ ಆಶ್ರಮಗಳೇ ನಾವು ಈ ಕರ್ನಾಟಕದಲ್ಲಿ ಆರಂಭದಲ್ಲಿ 108 ಕೃಷಿ ಆಶ್ರಮಗಳನ್ನು ಸ್ಥಾಪನೆ ಮಾಡಬೇಕು ಅಂತ ನಮ್ಮ ನಿರೀಕ್ಷೆ ಇತ್ತು. ಈಗಾಗಲೇ ಸುಮಾರು 300 ಹೆಚ್ಚು ಜನ ಕೃಷಿ ಆಶ್ರಮವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಇದಕ್ಕಾಗಿ ನಾವು ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಕನೇರಿ ಮಠದಲ್ಲಿ ನಾವು ಕೃಷಿ ಆಶ್ರಮ ಅಂತಾನೆ ಒಂದು 3 ದಿನದ ಕಾರ್ಯಾಗಾರವನ್ನು ಮಾಡ್ತೀವಿ. ಅಲ್ಲಿ ರಾಜ್ಯಾದ್ಯಂತ ರೈತರು ಬರ್ತಾರೆ, ಇಂಟ್ರೆಸ್ಟ್ ಇದ್ದವರು ಕೃಷಿ ಆಶ್ರಮ ಸ್ಥಾಪನೆ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ, ಮತ್ತೆ ಅವರು ಹೋಗಿ ಕೃಷಿ ಆಶ್ರಮ ಸ್ಥಾಪನೆಯನ್ನು ಮಾಡುವಂತ ಒಂದು ಅವರ ಮನಸ್ಸಿನಲ್ಲಿ ಬಂದು ಅವರು ಮುಂದೆ ಬರ್ತಾ ಇದ್ದಾರೆ. ಆ ರೀತಿಯಾಗಿ ಈ ಒಂದು ಕೃಷಿ ಆಶ್ರಮ ಅಂದ್ರೆ ಹೀಗಿರಬೇಕು ಅನ್ನುವಂಥದ್ದು ಇದೆ ಸರ್.
1: ತುಂಬಾ ಸಂತೋಷ ವೀರೇಶ್ ಅವರೇ. ಅದೇ ರೀತಿ ಈ ಕೃಷಿ ಆಶ್ರಮವನ್ನ ಯಾಕೆ ಪ್ರಾರಂಭ ಮಾಡಬೇಕು ಅಂತೀರಿ?
2: ಯಾಕೆ ಪ್ರಾರಂಭ ಮಾಡಬೇಕು ಅಂತಂತಂದರೆ, ಅದೇ ನಾನು ಹೇಳಿದ ಹಾಗೆ ರಾಸಾಯನಿಕ ಕೃಷಿಯಿಂದ ಎಲ್ಲ ಭೂಮಿ ಸತ್ತು ಹೋಗಿದೆ.

0: ಜೀವ ವೈವಿಧ್ಯತೆ ಸತ್ತು ಹೋಗ್ತಾ ಇದೆ, ಪ್ರಾಣಿ ಸಂಕುಲ ಸತ್ತು ಹೋಗ್ತಾ ಇದೆ, ಆಮೇಲೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ಸೂಕ್ಷ್ಮ ಜೀವಿಗಳು ಮಾರಣ ಹೋಮ ಆಗಿದೆ. ಅದರಿಂದ ಭೂಮಿ ಎಲ್ಲ ಸಂಪೂರ್ಣ ಜೀವ ಕಳೆದುಕೊಳ್ತಾ ಇದೆ. ಆ ಭೂಮಿ ಜೀವ ಕಳೆದುಕೊಳ್ಳುತ್ತಿರುವುದಕ್ಕೆ ಇವತ್ತು ಎಲ್ಲ ಮಾನವನ ವಿನಾಶ ಆಗ್ತಾ ಇದೆ. ಸೊ ಅಭಿವೃದ್ಧಿ ಅಭಿವೃದ್ಧಿ ಅಂತ ನಾವೇನು ಹೇಳ್ತೀವಿ, ನಾವು ಅಭಿವೃದ್ಧಿ ಆಗ್ತಾ ಇಲ್ಲ, ವಿನಾಶಕಾಲಕ ವಿಪರೀತಿ ಬುದ್ಧಿ ಅಂತ ತೆಗೆದುಕೊಂಡು ಹೋಗಿ ವಿಜ್ಞಾನದ ಹೆಸರಿನಲ್ಲಿ ನಾವು ಹಾಳಾಗ್ತಾ ಇದ್ದೇವೆ ಹೊರತು ಅಭಿವೃದ್ಧಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಅಭಿವೃದ್ಧಿ ಅಂದರೆ ಏನು? ನನ್ನ ಪ್ರಕಾರ ಅಭಿವೃದ್ಧಿ ಅಂತಂದರೆ 100-120 ವರ್ಷ ನಮ್ಮ ಹಿರಿಯರು ಬದುಕ್ತಿದ್ರು ಅಂತಂದರೆ ನಾವು 150 ವರ್ಷ ಬದುಕಬೇಕಿತ್ತು, ಅದು ಅಭಿವೃದ್ಧಿ. ಆಹಾರದ ಗುಣಮಟ್ಟ ಆವಾಗ ಎಷ್ಟಿತ್ತು ಅದಕ್ಕಿಂತ ಹೆಚ್ಚಾಗಬೇಕಿತ್ತು, ಅದು ಅಭಿವೃದ್ಧಿ ಅಂತಿದ್ವಿ. ಬಟ್ ಇವು ಯಾವೂ ಆಗ್ತಿಲ್ಲ. ನಾವು ನಿಸರ್ಗ ಮೊದಲು ನಮ್ಮ ರೈತರು ಎಷ್ಟು ಕಾಪಾಡ್ಕೊಂಬಂದಿದ್ರು ಅಥವಾ ನಮ್ಮ ಹಿರಿಯರು ಎಷ್ಟು ಕಾಪಾಡ್ಕೊಂಬಂದಿದ್ರು ಅದಕ್ಕಿಂತ ಹೆಚ್ಚು ನಾವು ನಿಸರ್ಗವನ್ನು ಅಭಿವೃದ್ಧಿ ಮಾಡಿದ್ವಾ? ಇಲ್ಲ,
1: ಹಾಳು ಮಾಡ್ತಾ ಇದ್ದೀವಿ.
0: ಹಾಳು ಮಾಡ್ತಾ ಇದ್ದೀವಿ. ಹಾಗಾದರೆ ನಾವು ಅಭಿವೃದ್ಧಿ ಅಂದರೆ ಏನು ಅಭಿವೃದ್ಧಿ ಮಾಡಿದ್ದೀವಿ? ಎಲ್ಲವನ್ನು ನಾವು ಸರ್ವನಾಶನ ಮಾಡ್ತಾ ಇದ್ದೀವಿ. ಹಾಗಾಗಿ ಇವೆಲ್ಲವನ್ನು ಪುನಃ ಅಭಿವೃದ್ಧಿ ಮಾಡುವಂಥ ಕಾಯಕವನ್ನು ಅಥವಾ ಜ್ಞಾನವನ್ನು ನೀಡುವಂಥ ಒಂದು ಕೃಷಿ ದೇಗುಲಕ್ಕೆ ನಾವು ಕೃಷಿ ಆಶ್ರಮ ಅಂತ ಕರಿತೀವಿ.
1: ಈ ಕೃಷಿ ಆಶ್ರಮವನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಈ ಕೃಷಿ ಆಶ್ರಮವನ್ನು ಎಲ್ಲೆಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋದು ತಮ್ಮ ಆಶೆ ಇದೆ
0: ಸರ್? ಈಗ ಕರ್ನಾಟಕದಲ್ಲಿ ನಮ್ಮ ಗುರುಗಳ ಕನ್ನೇರಿ ಕಾಳಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಆಶಯದಂತೆ, ಅವರ ಒಂದು ಆಶೀರ್ವಾದದ ಮೇರೆಗೆ ಕರ್ನಾಟಕದಲ್ಲಿ ಇದರ ಒಂದು ಮುಖ್ಯ ಜವಾಬ್ದಾರಿಯನ್ನು ಡಾಕ್ಟರ್ BM ನಾಗಭೂಷಣ್ ಅಂತ ಹೇಳಿ ಅವರು ಇದನ್ನು ತೆಗೆದುಕೊಂಡಿದ್ದಾರೆ. ಅವರೇ ಎಲ್ಲ ಇದರ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಆಮೇಲೆ ಅದರದೇ ಆದಂಥ ಒಂದು ಟೀಮ್ ಇದೆ ಈ ಕೃಷಿ ಆಶ್ರಮಕ್ಕೆ ಅಂತ ಹೇಳಿ, ನಮ್ಮ ನಾಗಭೂಷಣ್ ಸರ್ ಆಗಿರ್ಬೋದು, BP ಹರಿಶ್ಚಂದ್ರ ಅಂತ ಆಗಿರ್ಬೋದು, ಡಾಕ್ಟರ್ ಜಗನ್ನಾಥ ರಾವ್, ಹೀಗೆ ಕೆಲವೊಂದು ಸದಸ್ಯರೆಲ್ಲ ಜೊತೆ ಸೇರಿ ಇದನ್ನು ಒಂದು ಕೃಷಿ ಆಶ್ರಮ ಅಂದರೆ ಹೇಗಿರಬೇಕು, ಅದಕ್ಕೆ ಆದಂಥ ನಿಯಮಗಳಾಗಿರ್ಬೋದು, ಇವೆಲ್ಲವನ್ನು ತಯಾರು ಮಾಡಿ ಯಾರು ಕೃಷಿ ಆಶ್ರಮವನ್ನು ಸ್ಥಾಪನೆ ಮಾಡಲಿಕ್ಕೆ ರೈತರು ಮುಂದೆ ಬರ್ತಾರೆ, ಇದನ್ನು ರೈತರೇ ಸ್ಥಾಪನೆ ಮಾಡಬೇಕು. ಯಾಕೆಂತಂದರೆ ಇದು ಯಾವುದೋ ಒಂದು ಬಿಲ್ಡಿಂಗಲ್ಲಿ ಅಥವಾ ಇದರಲ್ಲಿ ಮಾಡುವಂಥದ್ದಲ್ಲ, ಇದು ಜಮೀನಿನಲ್ಲೇ ಆಗಿರಬೇಕು, ನಿಸರ್ಗದ ಮಧ್ಯದಲ್ಲೇ ಆಗಿರಬೇಕು, ವೈವಿಧ್ಯತೆಯಿಂದ ಕೂಡಿರಬೇಕು. ಹಾಗಾಗಿ ಯಾವ ರೈತರು ಕೃಷಿ ಆಶ್ರಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬರ್ತಾರೋ ಅವರೆಲ್ಲರಿಗೂ ಇಲ್ಲಿ ಮುಕ್ತ ಅವಕಾಶ ಇದೆ, ಇದನ್ನು ರೈತರೇ ಕೃಷಿ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ.
1: ತುಂಬ ಸಂತೋಷ ವೀರೇಶ್ ಅವರೇ. ಅದೇ ರೀತಿ ಈ ಕೃಷಿ ಆಶ್ರಮದಲ್ಲಿ ಏನೇನು ಇರುತ್ತೆ
0: ಸರ್? ಕೃಷಿ ಆಶ್ರಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಮಗ್ರ ಕೃಷಿ ಪದ್ಧತಿ ಇರುತ್ತೆ. ಹೇಗೆ ಹಿರಿಯರು ಬಿತ್ತನೆ ಮಾಡ್ಲಿಕ್ಕೆ ಹೊರಟರು ಅಂತಂದ್ರೆ ಎಲ್ಲಾ ಪ್ರಕಾರದ ಬೀಜಗಳನ್ನು ತೆಗೆದುಕೊಂಡು ಹೋಗಿ ಅವರು ಬಿತ್ತನೆ ಮಾಡ್ತಾ ಇದ್ರು. ಇವತ್ ನಾವೆಲ್ಲ ಏಕಮಡಿ ಪದ್ಧತಿ ಅಥವಾ ಏಕ ಬೆಳೆ ಪದ್ಧತಿ ಮಾಡಿನೇ ನಾವು ಎಲ್ಲವನ್ನು ಹಾಳು ಮಾಡ್ಕೊಂಡಿದೀವಿ. ಒಂದು ಬೆಳೆ ಇನ್ನೊಂದು ಬೆಳೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರತ್ತೆ. ಹಾಗೆ ಯಾವುದೇ ಒಂದು ಬೆಳೆಯನ್ನು ಹಾಕಿದರೆ ನಾವು ಅದನ್ನು ರಕ್ಷಕವಾಗಿ ಮತ್ತೆ ಒಂದು ಬೆಳೆಯನ್ನು ಹಾಕಬೇಕು. ಸೊ ಹಾಗಾಗಿ ಹಿಂದಕ್ಕೆ ಹಿರಿಯರು ನೋಡ್ಬೇಕು, ನಾವು ಮಧ್ಯದಲ್ಲಿ ಏನೋ ಒಂದು ದೊಡ್ಡದಾಗಿ ಬೆಳೆ ಹಾಕಿಬಿಟ್ರು ಅಂತಂದ್ರೆ ಅಕ್ಕಡಿ ಸಾಲು ಅಂತ ಎಲ್ಲ ಬಾರ್ಡರಲ್ಲಿ ಕಾಂಪೌಂಡ್ ರೀತಿ ನಿರ್ಮಾಣ ಮಾಡ್ತಾ ಇದ್ರು. ಅಂದರೆ ಆ ಒಳಗಿನ ಬೆಳೆಗೆ ರಕ್ಷಣೆಯನ್ನು ನೀಡುವಂಥ ಈ ಅಕ್ಕಡಿ ಸಾಲು ಬೆಳೆಗಳು,
1: ಅಂದರೆ ಕ್ರಿಮಿಕೀಟಗಳು ಮತ್ತು ಏನಾದರೂ ರೋಗಗಳು ಬರಬಾರ್ದು
0: ಅನ್ನೋ
1: ಇಟ್ಕೊಂಡು ಅವರು ಮಾಡ್ತಾ.
0: ಹಾಂ, ಈಗ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದ್ರೆ ಕಡಲೆ ಬಿತ್ತನೆ ಮಾಡ್ತಾ ಇದ್ರು. ಕಡಲೆಗೆ ಕೀಡೆಗಳ ಕಾಟ ಜಾಸ್ತಿ ಆಗ್ತಿತ್ತು, ಕೀಡೆಗಳು ಬರ್ತಾ ಇದ್ವು, ಕೀಡೆಗಳನ್ನು ನಿಯಂತ್ರಣ ಮಾಡಬೇಕು ಅಥವಾ ಹತೋಟಿ ಮಾಡಬೇಕು, ಅದನ್ನು ನಾಶ ಮಾಡಬಾರ್ದು. ಸೊ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಅವಾಗ ಏನು ಮಾಡ್ತಿದ್ರು, 5 ಸಾಲಿಗೆ 10 ಸಾಲಿಗೆ ಒಂದು ಜೋಳದ ಅಲ್ಲಲ್ಲಲ್ಲೇ ಜೋಳದ ಸಾಲು ಹಾಕ್ತಿದ್ರು. ಯಾವುದೇ ಒಂದು ಹಕ್ಕಿ ಏನು ಮಾಡ್ತದೆ ಅಂತಂದ್ರೆ ಫಸ್ಟ್ ಬಂದು ಹೈಟಲ್ಲಿ ಇರುವಂತ ಒಂದು ಗಿಡದ ಮೇಲೆ ಕೂತ್ಕೊಳ್ಳುತ್ತೆ, ಆಮೇಲೆ ಕೆಳಗಡೆ ನೋಡುತ್ತೆ ನನಗೆ ಏನಾದರೂ ತಿನ್ಲಿಕ್ಕೆ ಆಹಾರ ಇದೆಯಾ ಅಂತ ಹೇಳಿ, ಆಮೇಲೆ ಅದು ಕೆಳಗೆ ಬಂದು ತಿಂದು ಮತ್ತೆ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ.
1: ಅಂದ್ರೆ ಕ್ರಿಮಿಗಳನ್ನ ತಿಂತಾ ಇತ್ತು
0: ಕೀಡೆಗಳನ್ನು ತಿಂತಾ ಇತ್ತು. ಹಾಗೆ ಆಮೇಲೆ ಕೆಲವೊಂದು ಈ ಶಿಲೀಂಧ್ರಗಳು ಅಟ್ಯಾಕ್ ಆಗ್ತಾ ಇದ್ವು, ಕೆಲವೊಂದು ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಆಗ್ತಾ ಇದ್ವು, ಕೆಲವೊಂದು ಈ ಕೀಟಗಳು ಫಂಗಸ್ ಫಂಗಿಸೈಡ್ ಅಂದ್ರೆ ಇವೆಲ್ಲ ಕ್ರಿಯೇಟ್ ಆ ಬೆಳೆಗಳ ಹಿಂಭಾಗದಲ್ಲಿ ಎಲೆ ಹಿಂಭಾಗದಲ್ಲಿ ಏನು ಕೂತ್ಕೋತಾ ಇದ್ದಲ್ಲ, ಇದಕ್ಕೆ ರಕ್ಷಣೆ ಆಗಿ ಇನ್ನೊಂದು ಬೆಳೆಗಳ ವಾಸನೆ ಅವುಗಳಿಗೆ ಆಗ್ಬರೋದಿಲ್ಲ. ಹಾಗಾಗಿ ನಮ್ಮ ಹಿರಿಯರು ಬಾರ್ಡರಲ್ಲಿ ರಕ್ಷಣೆಗೆ ಅಂತಾನೆ ಕೆಲವೊಂದು ಅಕ್ಕಡಿ ಸಾಲುಗಳನ್ನು ಹಾಕ್ತಾ ಇದ್ರು. ಆ ರೀತಿಯಾದಂಥ ಒಂದು ಸಮಗ್ರ ಕೃಷಿ ಪದ್ಧತಿ ಇರುತ್ತೆ. ಆಮೇಲೆ ಇಲ್ಲಿ ಜೀವ ವೈವಿಧ್ಯತೆಯ ತಾಣ ಇರ್ತದೆ ಕೃಷಿ ಆಶ್ರಮದಲ್ಲಿ. ಅದರಲ್ಲಿ ಸೋಲಾರ್ ಸಿಸ್ಟಮ್, ಸೋಲಾರ್ ಅಂದರೆ ಸೂರ್ಯನ ಶಕ್ತಿಯನ್ನು ಹೆಚ್ಚು ಬಳಕೆ ಮಾಡಿಕೊಂಡು ನಾವು ಏನೇನೆಲ್ಲ ಮಾಡ್ಬೋದು ಅದನ್ನು ಸಂಪೂರ್ಣವಾಗಿ ಒಂದು ಸೂರ್ಯನನ್ನು ಬಳಸ್ಕೊಳ್ಳೋದು. ಆಮೇಲೆ ಇಲ್ಲಿ ಮಳೆ ನೀರನ್ನು ಬಳಕೆ ಮಾಡಬೇಕು ಅತಿ ಹೆಚ್ಚು. ಆಮೇಲೆ ಅಂದರೆ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಮಳೆ ನೀರು ಕೊಯ್ಲನ್ನು ಮಾಡಬೇಕು, ಬೋರ್ವೆಲ್ ರೀಚಾರ್ಜ್ ಮಾಡಬೇಕು, ಮಳೆ ನೀರನ್ನು ಸ್ಟೋರ್ ಮಾಡಿ ಇಟ್ಟುಕೊಂಡು ಅದನ್ನು ಯಾವ ರೀತಿ ನೈಸರ್ಗಿಕ ಪದ್ಧತಿಯಲ್ಲಿ ಶುದ್ಧೀಕರಿಸಿ ಅದನ್ನು ಕುಡಿಯೋದಕ್ಕೂ ಬಳಸೋ ಜೊತೆಗೆ ದಿನಬಳಕೆಗೂ ಮಳೆ ನೀರನ್ನು ಹೇಗೆ ಬಳಸಬೇಕು ಅನ್ನೋದು ಇರುತ್ತೆ. ಕೃಷಿ ಹೊಂಡ ಇರುತ್ತೆ. ಆಮೇಲೆ ರಾತ್ರಿ ಇಡೀ ನಮಗೆ ಅಲ್ಲಿ ಸೋಲಾರ್ ವಿದ್ಯುತ್ ಇರಬೇಕು, ಅಂದರೆ ಆ ಕೃಷಿ ಆಶ್ರಮದ ಸುತ್ತಮುತ್ತ, ಜಮೀನಿನ ಸುತ್ತಮುತ್ತ ಅಲ್ಲ, ಆಶ್ರಮದ ಸುತ್ತಮುತ್ತ, ಅಂದರೆ ಅದು ನಮ್ಮ ಸೇಫ್ಟಿಗೆ ಅಂಥೇಳಿ. ಆಮೇಲೆ ಅಲ್ಲಿ ಸ್ವಚ್ಛ ನೀರಿನ ಪೂರೈಕೆ ಇರ್ತದೆ. ನಮಗೆ ಅವಶ್ಯಕತೆ ಅನಿಸಿದರೆ ಸೋಲಾರ್ CCTV ಒಂದು ಅಗತ್ಯತೆ ಇರುತ್ತೆ ಅದರಲ್ಲಿ. ಮತ್ತು ಪ್ರವಾಸಿಗರು, ಈಗ ಯಾಕಂತಂದರೆ ಕೃಷಿ ಆಶ್ರಮ ಅಂತಂದ ತಕ್ಷಣ ಅಲ್ಲೆಲ್ಲ ಜನ ಬರ್ತಿರ್ತಾರೆ, ಅಥವಾ ಅಲ್ಲಿ ನಾವು ಒಂದು ಟೀಚಿಂಗ್ ಮೆಥಡ್ ಅಂದರೆ ಅಲ್ಲಿ ಬೋಧನಾ ವ್ಯವಸ್ಥೆ ಇರ್ತದೆ. ಸೊ ಅಲ್ಲಿ ಬಂದವರಿಗೆ ಅವರಿಗೆ ಎಲ್ಲ

0: ರೀತಿಯಾದಂಥ ತಂದಂಥ ವಸ್ತುಗಳಿಗೆ ಭದ್ರತೆ ವಿಷಯವಾಗಿ ನಾವು ಅದನ್ನು ನೀಟಾಗಿ ನೋಡ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು, ಸಿಸಿ ಟಿವಿ ಅದಕ್ಕೆ ಅಂತ ಹೇಳಿದ್ದು. ಆಮೇಲೆ ಬಂದವರಿಗೆ ಉತ್ತಮ ಗುಣಮಟ್ಟದ ಆಹಾರ ಇರಬೇಕು. ಅಲ್ಲಿ ಯಾವುದೇ ರೀತಿಯಾದಂಥ ಹೊರಗಡೆಯಿಂದ ಪ್ಯಾಕೆಟ್ ತಂದು ಅಲ್ಲಿ ಯಾವುದೂ ಅಡುಗೆ ಮಾಡುವಂಗಿಲ್ಲ. ಆ ಕೃಷಿ ಆಶ್ರಮದಲ್ಲಿ ಬೆಳೆದಂಥ ಕೃಷಿ ಉತ್ಪನ್ನಗಳನ್ನು, ಕೃಷಿ ತರಕಾರಿಗಳನ್ನಾಗಿರ್ಬೋದು, ದವಸ ಧಾನ್ಯಗಳನ್ನು ತೆಗೆದುಕೊಂಡೇ ಆಹಾರ ಮಾಡಿ ಅವರಿಗೆ ನೈಸರ್ಗಿಕ ಆಹಾರ ಉತ್ಪನ್ನಗಳ ಆಹಾರವನ್ನು ಮಾಡಿ ಅವರಿಗೆ ಕೊಡಬೇಕು. ಆಮೇಲೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥಿತವಾದಂಥ ರೂಮ್ಗಳಿರಬೇಕು. ಆಮೇಲೆ ಬಂದಂಥ ಪ್ರವಾಸಿಗರಿಗೆ ನಿಲ್ಲಿಸ್ಲಿಕ್ಕೆ ಅಂತ ಒಂದಿಷ್ಟು ಪಾರ್ಕಿಂಗ್ ವ್ಯವಸ್ಥೆ ಅದಿಷ್ಟು ಇರಬೇಕು. ಆಮೇಲೆ ಪ್ರಾತ್ಯಕ್ಷಿಕೆ ನೀಡಲಿಕ್ಕೆ ತರಬೇತಿ ಕೇಂದ್ರ ಇರಬೇಕು, ಒಂದು ಟ್ರೈನಿಂಗ್ ಸೆಂಟರ್ ಅಂತ. ಅಂದರೆ ಅವರವರು ಕೃಷಿ ಆಶ್ರಮಗಳನ್ನು ಯಾವ ಮಟ್ಟದಲ್ಲಿ ಸ್ಥಾಪನೆ ಮಾಡ್ಕೋತಾರೆ ಅದ್ರ ಅವ್ರಿಗೆ ಬಿಟ್ಟಿದ್ದು. ನಾನು 100 ಜನರಿಗೆ ತಕ್ಕಷ್ಟು ನಾನು ಮಾಡ್ತೀನಿ ಅಂತಂದ್ರೆ ಮಾಡ್ಬೋದು, 10 ಜನರಿಗೆ ಸಾಕಾಗುವಷ್ಟು ಮಾಡ್ಕೋತೀನಿ ಅಂದ್ರೂ ಮಾಡ್ಬೋದು, ಇಲ್ಲ ನಾನು 5 ಜನರಿಗೆ ತಂಗಲಿಕ್ಕೆ ನಾನು ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಅವರವರ ಒಂದು ಶಕ್ತಿ ಅನುಸಾರವಾಗಿ ಅವರು ಕೃಷಿ ಆಶ್ರಮವನ್ನು ಆ ಒಂದು ಇದರಲ್ಲಿ ಸ್ಥಾಪನೆ ಮಾಡಬೇಕು. ಆಮೇಲೆ ಇಲ್ಲಿ ಭೇಟಿ ಕೊಟ್ಟಂಥ ಗ್ರಾಹಕರಿಗೆ, ಅಂದರೆ ಇಲ್ಲಿ ರೈತರು ಒಂದು ಕಲೀಲಿಕ್ಕೆ ಅಂತ ಬರುವಂಥದ್ದು ಒಂದು ಕಡೆ ಆದರೆ, ವೀಕೆಂಡಲ್ಲಿ ಶನಿವಾರ ಮತ್ತು ರವಿವಾರ ಪ್ರವಾಸಿಗರು ಬರ್ತಿರ್ತಾರೆ. ಆ ಪ್ರವಾಸಿಗರಿಗೆ ಅವರನ್ನು ಉತ್ತಮವಾದಂಥ ಸುಸಂಸ್ಕೃತ ರೀತಿಯಲ್ಲಿ ಅವರು ಖುಷಿಯಾಗುವಂಥ ರೀತಿಯಲ್ಲಿ ಅವರನ್ನು ಬರಮಾಡಿಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಹೇಗೆಂತಂದರೆ ಮೇನ್ ಗೇಟಿಂದ ನಾವು ಮಧ್ಯಭಾಗದವರೆಗೂ, ಅಂದರೆ ನಮ್ಮ ಆಶ್ರಮ ಅಂತ ಎಲ್ಲಿರ್ತದೋ ಅಲ್ಲಿವರೆಗೂ ಅವರು ಎತ್ತಿನ ಬಂಡಿನಲ್ಲಿ ಕರ್ಕೊಂಡು ಬರುವಂಥದ್ದಾಗಿರ್ಬೋದು, ಅವರಿಗೆ ಚೆನ್ನಾಗಿ ವೆಲ್ಕಮ್ ಅಂದರೆ ಒಂದು ಸ್ವಾಗತ ಮಾಡುವಂಥ ಒಂದು ಪದ್ಧತಿ ಆಗಿರ್ಬೋದು, ಅದನ್ನೆಲ್ಲ ಮಾಡಿಕೊಂಡು ಅವ್ರು ಬಂದರು ಅಂತಂದರೆ ಅಲ್ಲಿ ಅವರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ, ಬಂದ ತಕ್ಷಣ ಮಜ್ಜಿಗೆ ಇದೆಲ್ಲವೂ ಇರಬೇಕು. ಆಮೇಲೆ ಅವರೆಲ್ಲ ತಿರುಗಾಡಲಿಕ್ಕೆ, ಈಗ ಹೆಂಗೆ ನಾವು ಒಂದು ಗಾರ್ಡನ್ ನೋಡಲಿಕ್ಕೆ ಹೋದ್ವಿ ಅಂತಂದರೆ ಅಲ್ಲಿ ಒಂದು ನಮಗೆ ಫುಟ್ಪಾತ್ ಅಂತ ಇರುತ್ತೆ, ಹಂಗೆ ನಾವು ಎಲ್ಲಾ ಬೆಳೆಗಳ ಮಧ್ಯೆ ರಸ್ತೆಯನ್ನು ಬಿಟ್ಕೊಂಡಿರ್ಬೇಕು, ಒಂದು ಮನುಷ್ಯ ಬೆಳೆಗಳ ಪರಿಚಯ ಮಾಡಿಸ್ಲಿಕ್ಕೆ. ಆಮೇಲೆ ಯಾವ್ಯಾವ ಎಲ್ಲ ಬೆಳೆಗಳಿರ್ತವೋ ಆ ಎಲ್ಲ ಬೆಳೆಗಳಲ್ಲಿ ಬೋರ್ಡ್ಗಳಿರಬೇಕು, ಆ ನಾಮಫಲಕಗಳು ಇರಬೇಕು, ಇದು ಈ ಬೆಳೆ, ಇದು ಈ ಬೆಳೆ ಅಂತ ಹೇಳಿ. ಅಲ್ಲಿ ಯಾವ್ಯಾವ ಅರಣ್ಯ ಗಿಡಗಳಿರ್ತವೋ ಆ ಎಲ್ಲ ಅರಣ್ಯ ಗಿಡಗಳಿಗೆ ಅಲ್ಲಿ ಅದರ ಹೆಸರನ್ನು ಬರೆದು ಅಲ್ಲಿ ಆ ಗಿಡಗಳಿಗೆ ನೇತು ಹಾಕಿರಬೇಕು. ಬಂದವರಿಗೆ ಅದು ಜ್ಞಾನಾರ್ಜನೆಯನ್ನು ನಾವು ಇದನ್ನು ಇದು ಇದು ಅಂತ ಹೇಳುವ ಬದಲು ಅವರು ಆ ಕೃಷಿ ಆಶ್ರಮದಲ್ಲಿ ಮತ್ತು ಆ ಕೃಷಿ ಆಶ್ರಮದ ಜಮೀನಿನಲ್ಲಿ ತಿರುಗಾಡ ಬಂದರೆ ಆ ಜಮೀನೇ ಮಾತಾಡಬೇಕು, ಹಾಗೆ ನಾವು ಅದನ್ನು ರೆಡಿ ಮಾಡಬೇಕು. ಇದರ ಜೊತೆಗೆ ಬಂದಂಥ ಪ್ರವಾಸಿಗರಿಗೆ ನಮ್ಮ ಕೃಷಿ ಆಶ್ರಮದಲ್ಲಿ ಬೆಳೆದಂಥ ಕೃಷಿ ಉತ್ಪನ್ನಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅಂತ ಒಂದು ಪುಟ್ಟ ಮಾರುಕಟ್ಟೆ ಇರಬೇಕು, ಅಂದರೆ ಒಂದು ಅಂಗಡಿ ಥರ ಇರಬೇಕು. ಅಲ್ಲಿ ನಾವು ಕೃಷಿ ಆಶ್ರಮದಲ್ಲಿ ಬೆಳೆದಂಥ ಪ್ರತಿಯೊಂದು ವಸ್ತುಗಳನ್ನು ವ್ಯಾಲ್ಯೂ ಅಡಿಷನ್ ಮಾಡಿಡ್ಬೋದು. ಆ ವ್ಯಾಲ್ಯೂ ಅಡಿಷನ್ ಮಾಡಿರುವಂಥ ಉತ್ಪನ್ನಗಳನ್ನು ರೆಡಿ ಟು ಯೂಸ್ ಅನ್ನೋ ಥರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿಟ್ರೆ ಬಂದಂಥ ಪ್ರವಾಸಿಗಳಿಗೆ ಬರೀ ನೋಡಿ ಹೋಗುವಂಥದ್ದಾಗಿರಬಾರ್ದು, ಅವ್ರ ಮನೆಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು, ತರಕಾರಿಗಳನ್ನು ಹಿಡ್ಕೊಂಡು ದವಸ ಧಾನ್ಯಗಳನ್ನು ಹಿಡ್ಕೊಂಡು ಮನೆಗೆ ಬೇಕಾದಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನು ಸಹ ನಾವು ರೆಡಿ ಮಾಡಿಟ್ರೆ ಒಬ್ಬ ಗ್ರಾಹಕ ಬಂದು ನೋಡುವುದಲ್ಲದೆ ಆತನ ಮನೆಗೆ ಈ ವಿಷಮುಕ್ತ ಆಹಾರವನ್ನು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಕೂಡ ನಾವು ಅಲ್ಲಿ ಮಾಡಿರಬೇಕು. ಆಮೇಲೆ ಅದರ ಜೊತೆಗೆ ಎಲ್ಲ ರೀತಿಯಾದಂಥ ವನ್ಯಜೀವಿಗಳು, ವನ್ಯಜೀವಿಗಳಂತ ಹೆಂಗಂತಂದರೆ ಕಾಡು ಪ್ರಾಣಿಗಳಲ್ಲ, ರೈತನ ಪ್ರಾಣಿಗಳು, ಈ ಕುರಿ ಆಗಿರ್ಬೋದು, ಆಡು ಆಗಿರ್ಬೋದು, ಆಮೇಲೆ ಮೊಲಗಳನ್ನು ಸಾಕೋದಾಗಿರ್ಬೋದು, ಸಾಕು ಪ್ರಾಣಿಗಳು, ಕೋಳಿ ಆಗಿರ್ಬೋದು, ದನ ಆಗಿರ್ಬೋದು, ಕುದುರೆ ಆಗಿರ್ಬೋದು, ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಕು ಪ್ರಾಣಿಗಳನ್ನು ಸಾಕಿ ಅವುಗಳ ಪರಿಚಯವನ್ನು ಬಂದಂಥ ಪ್ರವಾಸಿಗರಿಗಾಗಿರ್ಬೋದು. ಯಾಕೆಂತಂದರೆ ಎಷ್ಟೋ ಜನ ಬಂದರು ಅಂತಂದ್ರೆ ಪ್ರಾಣಿಗಳ ಜೊತೆ ಸಂವಹನ ಮಾಡಬೇಕು ಅನ್ನುವಂಥ ಇಚ್ಛೆ ಇರುತ್ತೆ. ಅದು ಮಾತಾಡ್ತಾರಂತಲ್ಲ, ಅದರ ಜೊತೆ ಅವರು ಬೆರಿಬೇಕು, ಅದರ ಪರಿಚಯ ಅವ್ರಿಗಾಗಬೇಕು, ಇದು ಹೀಗಿರುತ್ತೆ ಹೀಗಿರುತ್ತೆ ಅನ್ನೋದನ್ನು ಆ ಪರಿಚಯವನ್ನು ತಿಳಿಸ್ಕೊಳ್ಳಿಕ್ಕೆ ಅಲ್ಲಿ ಒಂದು ಸಾಕು ಪ್ರಾಣಿಗಳ ವ್ಯವಸ್ಥೆ ಇರಬೇಕು, ಮೀನು ಸಾಕಾಣಿಕೆ ಇರಬೇಕು. ಆಮೇಲೆ ಇದರ ಜೊತೆಗೆ ರಾತ್ರಿ ಆದರೆ ಹಿರಿಯರಿಗೆ ಹತ್ರ ಏನು ಕಲೆಗಳಿದ್ವಲ್ಲ, ಈ ಫಾರ್ ಎಕ್ಸಾಂಪಲ್ ನಮ್ಮ ಉತ್ತರ ಕರ್ನಾಟಕಕ್ಕೆ ಅಂತ ಬಂದರೆ ಇಲ್ಲಿ ಭಜನಾ ಪದಗಳು ಅಂತ ಬರ್ತವೆ, ಚೌಡಕಿ ಪದಗಳು ಅಂತ ಬರ್ತವೆ, ಆಮೇಲೆ ಕೆಲವೊಂದು ವಾದ್ಯಗಳು ನುಡಿಸೋದು ಎಲ್ಲ ಮರೆಮಾಚಿ ಹೋಗ್ಬಿಟ್ಟಿದ್ದಾವೆ ಇವತ್ತೆಲ್ಲ. ಹಾಂ, ಸಂಬಾಳ ವಾದನ ಆಗಿರ್ಬೋದು, ಶಹನಾಯಿ ವಾದನ ಆಗಿರ್ಬೋದು, ಅದರ ವ್ಯವಸ್ಥೆ ಬಂದಂಥ ಪ್ರವಾಸಿಗರಿಗೆ ಆಗಿರ್ಬೋದು, ಇವೆಲ್ಲ ಸಂಜೆ ಆದಮೇಲೆ ಹೇ ಇದು ನಮ್ಮ ಹಿರಿಯರು ಮಾಡ್ತಿದ್ದಂಥ ಒಂದು ಕಲೆ, ಹಿಂಗೆ ಉತ್ತರ ಕರ್ನಾಟಕದಲ್ಲಾದ್ರೆ ಇಲ್ಲಿ ಮಧ್ಯಭಾಗದಲ್ಲಿ ಹೋದ್ರೆ ಮತ್ತೆ ಅಲ್ಲಿಯ ಕಲೆಗಳು, ಟೋಟಲಿ ಸ್ಥಳೀಯ ಕಲೆಗಳು, ಪ್ರಾದೇಶಿಕ ಕಲೆಗಳನ್ನು ಪ್ರದರ್ಶನ ಮಾಡುವಂತ ಒಂದು ವ್ಯವಸ್ಥೆಯನ್ನು ಅಲ್ಲಿ ನಾವು ಮಾಡ್ಕೊಂಡಿರ್ಬೇಕು. ಆಮೇಲೆ ಹಳೆಯ ಸಂಗೀತಗಳಾಗಿರ್ಬೋದು, ಹಳೆಯ ವಾದ್ಯಗಳನ್ನಾಗಿರ್ಬೋದು, ಆ ನುಡಿಸುವಂಥವ್ರನ್ನ ತಂದು ಅಲ್ಲಿ ಪರಿಚಯ ಮಾಡೋದಾಗಿರ್ಬೋದು, ಇವೆಲ್ಲವೂ ಬಂದಂಥ ಪ್ರವಾಸಿಗರಿಗೆ ತಿಳಿಸುವಂಥ ಕೆಲಸ ಆಗಿರಬೇಕು. ಪ್ರವಾಸಿಗರಿಗೆ ಬಂದು ಹಿಂಗೆ ಹೋಗೋದಕ್ಕಿಂತ ಶನಿವಾರ ಮತ್ತು ರವಿವಾರ 2 ದಿನ ಉಳಿಯೋದು ಅಲ್ಲಿ ವ್ಯವಸ್ಥೆಯನ್ನು ಮಾಡಿರಬೇಕು.
1: ಅಂದರೆ ಇನ್ನೊಮ್ಮೆ ಮತ್ತೆ ಬರಬೇಕು ಅನ್ನೋಂಥ ಮನಸ್ಥಿತಿ ಅವರಲ್ಲಿ ಬರಬೇಕಂತ ಹೇಳ್ತಾರೆ.
0: ಬರಬೇಕು. ಆಮೇಲೆ ಇದರ ಜೊತೆಗೆ ನೀರಿನ ವ್ಯವಸ್ಥೆ ಅಥವಾ ಯಾರಾದರೂ ಈಜು ಹೊಡೆಯೋರು ಇದ್ರೆ ಅಂತಂದರೆ ಅಲ್ಲಿ ಹೊಂಡದ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲವೂ ಬಾವಿ ವ್ಯವಸ್ಥೆ, ಬಟ್ ಅದಕ್ಕೆ ಆದಂಥ ಸುರಕ್ಷತೆಯು ಕೂಡ ಅಷ್ಟೇ ಮುಖ್ಯವಾಗಿರಬೇಕು. ಆಮೇಲೆ ಸ್ಥಳೀಯ ಐತಿಹಾಸಿಕ ಸ್ಥಳಗಳನ್ನು ಅವರಿಗೆ ತೋರಿಸುವಂಥ ವ್ಯವಸ್ಥೆ. ಈಗ ನಮ್ಮೂರಿನ ಅಕ್ಕಪಕ್ಕದಲ್ಲೇ ಯಾವುದೋ ಒಂದು ಐತಿಹಾಸಿಕ ಸ್ಥಳ ಇರುತ್ತೆ, ಅದು ನಮಗೆ ಯಾರಿಗೂ ಗೊತ್ತಿರೋದಿಲ್ಲ, ಅದನ್ನು ಪರಿಚಯವನ್ನು ಬಂದಂಥ ಪ್ರವಾಸಿಗರಿಗೆ ಮಾಡುವಂಥ ಒಂದು ವ್ಯವಸ್ಥೆ ಈ ನಮ್ಮ ಕೃಷಿ ಆಶ್ರಮದಿಂದ ಆಗಿರಬೇಕು. ಇದರ ಜೊತೆಗೆ ಊಟ ಕೊಡಬೇಕಾದ್ರೆ

0: ನಾವು ಈಗಿನ ಥರ ಪ್ಲಾಸ್ಟಿಕ್ ಗ್ಲಾಸು, ಪ್ಲಾಸ್ಟಿಕ್ ತಟ್ಟೆ ಇವ್ಯಾವೂ ಅಲ್ಲಿರುವಂತಿಲ್ಲ. ಅಲ್ಲೆಲ್ಲವೂ ಹಿಂದೆ ಹಿರಿಯರು ಯಾವ ರೀತಿ ತಾಮ್ರದ ತಟ್ಟೆಯಲ್ಲಿ ಇದು
1: ಮಣ್ಣಿನ
0: ಕೊಡ್ತಾರೆ, ಹಾಂ,
1: ಪಾತ್ರೆಯಲ್ಲಿ.
0: ಮಣ್ಣಿನ ಪಾತ್ರೆಯಲ್ಲಿ ಆಗಿರ್ಬೋದು, ತಾಮ್ರದ ತಟ್ಟೆಯಲ್ಲಿ ಆಗಿರ್ಬೋದು, ಆ ರೀತಿಯಾದಂಥ ನಾವು ಊಟದ ವ್ಯವಸ್ಥೆಯನ್ನು ಗ್ರಾಹಕರಿಗೆ ಕೊಡಬೇಕು. ಆಮೇಲೆ ಔಷಧೀಯ ಸಸ್ಯಗಳು ಅಲ್ಲಿ ಇರಬೇಕು ಕೃಷಿ ಆಶ್ರಮದಲ್ಲಿ. ಯಾಕೆ ಬಂದಂಥವರಿಗೆ ತೆಗೆದುಕೊಂಡು ಹೋಗ್ಲಿಕ್ಕಾಗಿರ್ಬೋದು, ಅಥವಾ ನಾವು ಯಾವುದೇ ರೋಗಗಳಿಗೆ ತುತ್ತಾದರೂ ಸಹ ಅಲ್ಲಿರುವಂಥ ಔಷಧೀಯ ಸಸ್ಯಗಳನ್ನೇ ಬಳಸಿ ನಾವು ಕೆಲವೊಂದು ಮೈನರ್ ರೋಗಗಳಂತ ಏನು ಕರಿತೀವಿ, ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಇವೆಲ್ಲವುಗಳಿಗೆ ಔಷಧಿ ನಮ್ಮ ಒಂದು ಕೃಷಿ ಆಶ್ರಮದಲ್ಲೇ ಸಿಗುವಂಥ ವ್ಯವಸ್ಥೆ ಆಗಿರಬೇಕು. ಆಮೇಲೆ ಯೋಗ ಇರಬೇಕು ಪ್ರತಿದಿನ ಬೆಳಗ್ಗೆ. ಯಾವಾಗ ಬರ್ತಾರೆ ಜನ, ಬಂದಾಗ ಒಂದು ದಿನ ಇದ್ದು ಹೋದರೆ ಮಾರನೇ ದಿನ ಅವರಿಗೆ ಒಂದು ಯೋಗದ ವ್ಯವಸ್ಥೆ ಇರಬೇಕು. ಇದರ ಜೊತೆಗೆ ಟಿ ವಿ ಮತ್ತು ಮೊಬೈಲ್ಗಳು ಎಷ್ಟು ಸಾಧ್ಯನೋ ಅಷ್ಟು ಅಲ್ಲಿ ಬಳಕೆ ಮಾಡುವಂಗಿಲ್ಲ. ಆಮೇಲೆ ಹೇಗೆ ತಾಂತ್ರಿಕತೆ ಅಳವಡಿಸ್ಕೊಂಡಿರಬೇಕು ಕೃಷಿ ಆಶ್ರಮಕ್ಕಂತಂದರೆ, ಹೊರಗಡೆ ವಾತಾವರಣದಲ್ಲಿರುವ ಜೀವ ಸಂಕುಲಕ್ಕಾಗಲಿ, ಮಾನವ ಸಂಕುಲಕ್ಕಾಗಲಿ, ಅಥವಾ ಭೂತಾಯಿಗಾಗಲಿ, ಇವು ಯಾವುದಕ್ಕೂ ಅಪಾಯವನ್ನುಂಟು ಮಾಡದ ತಾಂತ್ರಿಕತೆಗಳನ್ನು ನಾವು ಕೃಷಿಯಲ್ಲಿ ಬಳಸ್ಕೊಂಡಿರಬೇಕು. ಹಾಂ, ಈ ರೀತಿಯಾದಂಥ ಇರಬೇಕು. ಇದರ ಜೊತೆಗೆ ಗುಡಿ ಕೈಗಾರಿಕೆಗಳಾಗಿರ್ಬೋದು, ಸಣ್ಣ ಸಣ್ಣ ಸಣ್ಣ ಸಣ್ಣ ಕೈಗಾರಿಕೆಗಳಿಂದ ಎಷ್ಟು ಸಾಧ್ಯವೋ, ಈ ಫಾರ್ ಎಕ್ಸಾಂಪಲ್ ಮಣ್ಣಿನ ಮಡಿಕೆಗಳನ್ನು ಮಾಡೋದಾಗಿರ್ಬೋದು, ಆಮೇಲೆ ಈ ಕಸಬರಿಗೆ ಪೊರಕೆ ಹೆಣೆಯೋದಾಗಿರ್ಬೋದು, ಆಮೇಲೆ ಬುಟ್ಟಿಗಳನ್ನು ಹೆಣೆಯೋದಾಗಿರ್ಬೋದು, ಇವೆಲ್ಲವೂ ಆ ಕೃಷಿ ಆಶ್ರಮದಲ್ಲಿ ಬಂದಂಥವರಿಗೆ ನೋಡಲಿಕ್ಕೂ ಸಿಗಬೇಕು, ಕಲಿತೀನಿ ಅಂತಂದರೆ ಅಲ್ಲಿ ಕಲಿಯುವಂಥ ವ್ಯವಸ್ಥೆಯೂ ಇರಬೇಕು. ಈ ರೀತಿ ಒಟ್ಟಾರೆ ಕೃಷಿ ಆಶ್ರಮದಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುವಂಥದ್ದು ಅಥವಾ ಇವೆಲ್ಲ ವ್ಯವಸ್ಥೆಯು ಕೃಷಿ ಆಶ್ರಮದಲ್ಲಿ ಇರುತ್ತೆ.
1: ತುಂಬ ಸಂತೋಷ ವೀರೇಶ್ ಅವರೇ. ಅದೇ ರೀತಿ ಈ ಕೃಷಿ ಆಶ್ರಮಕ್ಕೆ ರೈತರು ಯಾಕೆ ಬರಬೇಕು ಅಂತ ಹೇಳ್ತೀರಿ?
0: ಈಗ ಇತ್ತೀಚೆಗೆ ನೋಡ್ತಾ ಇದ್ದೀರಿ, ಶಿಕ್ಷಣ ಅನ್ನೋದು ಇವತ್ತು ಬರೀ ಒಂದು ಕಮರ್ಷಿಯಲ್ ಇದಾಗ್ಬಿಟ್ಟಿದೆ. ಶಿಕ್ಷಣ ಬೇಕು ಉದ್ಯೋಗಕ್ಕಾಗಿ ಅಲ್ಲ, ಜ್ಞಾನಕ್ಕಾಗಿ.
1: ಹೌದು,
0: ಆದರೆ ಎಲ್ಲರೂ ನಾನು ರಾಜನೇ ಆಗಬೇಕು ಅಂತ ಹೊರಟಿದ್ದಾರೆ ಹೊರತು ಸೈನಿಕನಾಗಬೇಕು ಅಂತ ಯಾರು ಹೊರಟಿದ್ದಿಲ್ಲ. ಹಾಗಾಗಿ ಕಾಂಪಿಟೇಷನ್ ಜಗತ್ತಿನಲ್ಲಿ ನಿರುದ್ಯೋಗ ಸಮಸ್ಯೆ ತುಂಬ ಆಗ್ತಿದೆ. ಎಷ್ಟೇ ಓದಿ ಎಂಥದ್ದೇ ದೊಡ್ಡ ಹುದ್ದೆಗೆ ಸೇರಿದರೂ ಸಹ ಅಲ್ಲಿ ಕೂಲಿಕಾರನೇ ಆಗಿರ್ತಾನೆ. ಆದರೆ ಒಂದು ಸಣ್ಣ ಪುಟ್ಟ ಜಮೀನಿನಲ್ಲಿ ಒಬ್ಬ ರೈತ ತಾನು ಅಲ್ಲಿ ಮಾಲೀಕನಾಗಿರ್ತಾನೆ. ಹಾಗಾಗಿ ನಾವು ಕೂಲಿಕಾರನಾಗಿರೋದಕ್ಕಿಂತ ಮಾಲೀಕನಾಗ್ರಿ ಅನ್ನುವಂಥ ನಿರೀಕ್ಷೆ ಇಟ್ಟುಕೊಂಡು, ಅಥವಾ ಈ ಒಂದು ಉದ್ದೇಶ ಇಟ್ಟುಕೊಂಡು ನೀವು ನೋಡ್ಬೋದು ಎಷ್ಟೋ ಜನ ನಗರಗಳಿಗೆ ವಲಸೆ ಹೋಗಿದ್ದಾರೆ. ಅಂಥವರು ಯುವಕರ ಹಿನ್ನೆಲೆಯನ್ನು ನೋಡಿದಾಗ 10 ಎಕರೆ, 8 ಎಕರೆ, 5 ಎಕರೆ, 2 ಎಕರೆ ಜಮೀನು ಹೊಂದಿದವರೇ ಹೋಗಿ ನಗರಗಳಲ್ಲಿ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ಬಂದು ನಿರ್ಮಾಣ ಆಗಿದೆ. ಆದರೆ ಯಾಕೆ ನೀವು ಕೃಷಿ ಮಾಡ್ತಾ ಇಲ್ಲ ಅಂತಂದಾಗ ಅವ್ರ ಹತ್ರ ಬರೋದು ಒಂದೇ, ಇವತ್ತಿನ ಕೃಷಿಯಲ್ಲಿ ಏನಿದೆ ರೀ? ಯಾಕೆ ಅಂತಂದರೆ ಅವರಿಗೆ ಕೃಷಿಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ಆ ಮಾಹಿತಿ ಇಲ್ಲದೇ ಇರೋದಕ್ಕೆ ಕೃಷಿಯಲ್ಲಿ ಅವರು ವಿಫಲರಾಗಿ ಅವರು ನಗರದ ಕಡೆಗೆ ಕೂಲಿಗಾಗಿ ಮುಖ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಮ್ಮದೇ ಆದಂಥ ಒಂದು ಕೃಷಿ ಭೂಮಿಯಲ್ಲಿ ನಾವೇ ವಸ್ತುಗಳನ್ನು ಬೆಳೆಯೋದು ಹೇಗೆ, ಕೃಷಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಸರ್ಗಕ್ಕನುಗುಣವಾಗಿ ಹಾಗೂ ಇಕೋ ಫ್ರೆಂಡ್ಲಿ ಹಾಗೆ ಮಾಡೋದು ಹೇಗೆ, ಅದರ ಜೊತೆಗೆ ಅದನ್ನು ವ್ಯಾಲ್ಯೂವೇಡಿಷನ್ ಮಾಡೋದು ಹೇಗೆ, ಮಾಡಿದ ನಂತರ ಮಾರುಕಟ್ಟೆಗೆ ನೇರವಾಗಿ ನಾವೇ ಮಾರೋದು ಹೇಗೆ. ಯಾಕೆಂತಂದರೆ ಇವತ್ತಿನ ರೈತನ ಪರಿಸ್ಥಿತಿ ಮಾರುಕಟ್ಟೆಯಲ್ಲಿ ಹೇಗಾಗಿದೆ ಅಂತಂದರೆ, ಇವು ನೋಡ್ರಿ, ಯಾವುದೇ MNC ಕಂಪನಿಗಳದ್ದು ಪ್ರಾಡಕ್ಟ್ಗಳನ್ನು ತಗೊಳ್ರಿ ಅಥವಾ ಇನ್ನು ಯಾರದೇ ವಸ್ತುಗಳನ್ನು ತಗೊಳ್ರಿ, ರೈತನ ಉತ್ಪನ್ನಗಳನ್ನು ಹೊರತುಪಡಿಸಿ ಉಳಿದ ಯಾವ ಉತ್ಪನ್ನಗಳು ಕೂಡ ಹರಾಜಾಗೋದಿಲ್ಲ ಅಲ್ವಾ. ಅಂದರೆ ಆ ಒಂದು ಉತ್ಪಾದಕ ತನ್ನ ಉತ್ಪನ್ನಕ್ಕೆ ತಾನೇ ಬೆಲೆಯನ್ನ ನಿಗದಿ ಮಾಡಿ ಅವನು ಮಾರುಕಟ್ಟೆಗೆ ತಂದು ಇಟ್ಟಿದ್ದಾನೆ, ಅಲ್ಲಿ ಯಾವುದೂ ಹರಾಜಾಗೋದಿಲ್ಲ. ಅವನೇ ರೇಟ್ ಫಿಕ್ಸ್ ಮಾಡಿ ಇದಿಷ್ಟಕ್ಕೆ ಕೊಳ್ಬೇಕು ಅಂತ ಫಿಕ್ಸ್ ಮಾಡಿದ್ದಾನೆ. ಆದರೆ ರೈತನಿಗೆ ತಾನು ಬೆಳೆದಂಥ ಉತ್ಪನ್ನಕ್ಕೆ ತಾನು ಬೆಲೆಯನ್ನು ನಿಗದಿ ಮಾಡುವಂಥ ಅವಕಾಶ ಇಲ್ಲದೇ ಇರೋದಕ್ಕೆ ಅದನ್ನು ತಂದು ಹರಾಜಿಗಿಟ್ರು. ಆ ಹರಾಜಿಗಿಟ್ಟ ಮೇಲೇ ಅವನಿಗೆ ಇವತ್ತುವರೆಗೂ ಯಾವುದೇ ಬೆಲೆ ಸಿಗ್ತಾ ಇಲ್ಲ. ಈ ಹರಾಜು ಪ್ರಕ್ರಿಯೆಗೆ ರೈತ ಒಳಗಾಗಬಾರ್ದು ಅಂತಂದರೆ ಅದನ್ನು ವ್ಯಾಲ್ಯೂ ಎಡಿಷನ್ ಮಾಡಬೇಕು. ಅದನ್ನು ವ್ಯಾಲ್ಯೂ ಎಡಿಷನ್ ಮಾಡಿ ತಾನೇ ಸ್ವತಃ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿಕೊಂಡ್ರು ಅಂತಂದರೆ ಅಲ್ಲಿ ಆತ ನಷ್ಟಕ್ಕೀಡಾಗೋದಿಲ್ಲ. ಹಾಗಾಗಿ ಇವತ್ತಿನ ರೈತರಿಗೆ ಸಂಪೂರ್ಣವಾಗಿ ಕೃಷಿ ಅಂದರೆ ಏನು, ಕೃಷಿ ಪದ್ಧತಿ ಅಂದರೆ ಏನು, ಖರ್ಚನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ಶ್ರಮವನ್ನು ಮಾತ್ರ ಹಾಕಿ ನಿಸರ್ಗದ ಸುತ್ತಮುತ್ತಲಿರುವಂಥ ಪರಿಕರಗಳನ್ನು ಬಳಸಿಕೊಂಡು ಪ್ರಾಣಿಗಳ ಜೊತೆ ಪ್ರಾಣಿಗಳ ಒಂದು ಸಹಾಯವನ್ನು ತೆಗೆದುಕೊಂಡು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ವಿಷಮುಕ್ತ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಮಾಡಿ ಆ ಉತ್ಪನ್ನಗಳನ್ನು ಗ್ರಾಹಕರಿಗೆ ಅಥವಾ ಬಳಕೆದಾರರಿಗೆ ನೇರವಾಗಿ ಕೊಡ್ತಾ ಹೋದರು ಅಂತಂದರೆ ರೈತರು ಯಾವತ್ತೂ ನಷ್ಟಕ್ಕೀಡಾಗೋದಿಲ್ಲ. ಬಟ್ ಈ ಎಲ್ಲ ವ್ಯವಸ್ಥೆ ಆಗಲಿ ಅಥವಾ ಈ ಎಲ್ಲ ಪದ್ಧತಿ ಆಗಲಿ ಅಥವಾ ಈ ಎಲ್ಲ ಒಂದು ಜ್ಞಾನವನ್ನು ನೀಡಲಿಕ್ಕೆ ಕೃಷಿ ಆಶ್ರಮ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಯುವಕರು ಇದನ್ನು ಸದುಪಯೋಗ ಪಡೆದುಕೊಳ್ಳಲಿಕ್ಕೆ ಇಲ್ಲಿ ಕೃಷಿ ಆಶ್ರಮಕ್ಕೆ ಬರಬೇಕು. ಆಮೇಲೆ ಇಲ್ಲಿ ಒಂದು ಗುರುಕುಲ ಅಂತ ಇರ್ತದೆ. ಗುರುಕುಲ ಅಂತಂದರೆ ಹೆಂಗೆ, ಅದಕ್ಕೆ ಅಂತ ಒಂದು ಸಿಲೆಬಸ್ ಮಾಡಿದ್ದೀವಿ. ಆ ಸಿಲೆಬಸ್ಸು ಈಗ ಹೇಗೆ ಈ ಸ್ಕೂಲು ಕಾಲೇಜುಗಳಿಗೆ ಅಂತ ಹೆಂಗೆ ಸಿಲೆಬಸ್ ಇರ್ತದೆ, ಹಂಗೆ ನಾವು ಗುರುಕುಲಕ್ಕೂ ಒಂದು ಸಿಲೆಬಸ್ ಮಾಡಿದ್ದೀವಿ.
1: ವೀರೇಶ್ ಅವರೇ, ಅದೇ ರೀತಿ ಈ ಕೃಷಿ ಆಶ್ರಮಕ್ಕೆ ಜನ ಯಾಕೆ ಬರಬೇಕಂತ ಹೇಳ್ತೀರಿ?
0: ಹಾಂ, ಜನ ಯಾಕೆ ಬರಬೇಕು?

0: ಅಂತಂದ್ರೆ ಈಗ ನಾವೆಲ್ಲ ಬೇರೆ ಕಡೆ ಎಲ್ಲ ಕಡೆ ರೈತರ ಬಳಿ ಹೋದ್ವಿ ಅಂತಂದ್ರೆ 10 ಎಕರೆ 20 ಎಕರೆ ಒಂದೇ ಬೆಳೆಯನ್ನು ಹಾಕ್ತಾರೆ, ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಏನೂ ಸಿಗೋದಿಲ್ಲ. ಈ ಕೃಷಿ ಆಶ್ರಮದಲ್ಲಿ ಏನಿರುತ್ತೆ ಅಂತಂದ್ರೆ ಪ್ರತಿಯೊಂದು ಇರುತ್ತೆ, ಸಮಗ್ರ ಕೃಷಿ ಪದ್ಧತಿ ಇರುತ್ತೆ, ಅರಣ್ಯೀಕರಣ ಇರುತ್ತೆ, ಎಲ್ಲ ಪ್ರಕಾರದ ಹಣ್ಣುಗಳು ಇರುತ್ತವೆ. ವ್ಯಾಲ್ಯೂ ಅಂದ್ರೆ ನಿಮ್ಗೆ ಮನೆಗೆ ಬೇಕಾದಂತಹ ಕೃಷಿ ಉತ್ಪನ್ನಗಳನ್ನ ರೆಡಿ ಮಾಡಿ ಇಟ್ಟಿರುವಂತಹ ಉತ್ಪನ್ನಗಳನ್ನು ಕೊಂಡುಕೊಳ್ಳಿಕ್ಕೆ ನಿಮ್ಗೆ ಅಲ್ಲಿ ಒಂದು ಮಾರುಕಟ್ಟೆ ವ್ಯವಸ್ಥೆ ಇರುತ್ತೆ. ಆಮೇಲೆ ಇಡೀ ಜೀವ ವೈವಿಧ್ಯದ ಜೊತೆಗೆ ನೀವು ಅಲ್ಲಿ ಬೆರೀತೀರಿ. ಇದರ ಜೊತೆಗೆ ಹಳೆಯ ಸಂಪ್ರದಾಯದಂತೆ ನಮ್ಮ ಕೃಷಿಕರು ಏನು ಮಾಡ್ತಾ ಇದ್ರು ಅನ್ನೋದನ್ನ ಇಡೀ ಕೃಷಿ ಜಗತ್ತು, ಇಡೀ ನಮ್ಮ ಹಿರಿಯರ ಕೃಷಿ ಜಗತ್ತು ನಿಮ್ಗೆ ಅಲ್ಲಿ ನೋಡ್ಲಿಕ್ಕೆ ಕಾಣ್ತದೆ. ಆಮೇಲೆ ಮನರಂಜನೆ ಸಿಗುತ್ತೆ. ಈ ಎಲ್ಲವನ್ನ ಅನುಭವಿಸ್ಲಿಕ್ಕೆ ಜನ ನಗರದಿಂದ ಈ ಕೃಷಿ ಆಶ್ರಮಕ್ಕೆ ಬಂದು ಎಲ್ಲೆಲ್ಲೋ ಪ್ರವಾಸಕ್ಕೆ ಹೋಗಿ ಬೇಕಾಬಿಟ್ಟಿಯಾಗಿ ಎಂಜಾಯ್ಮೆಂಟ್ ಮಾಡೋ ಬರೋದಕ್ಕಿಂತ ಈ ಕೃಷಿ ಆಶ್ರಮಕ್ಕೆ ಬಂದು ಅವರ ಜೀವನವನ್ನ ಅಥವಾ ಅವರ ಒಂದು ಸಂತೋಷದ ಕ್ಷಣಗಳನ್ನು ಕಳೀಲಿಕ್ಕೆ ಕೃಷಿ ಆಶ್ರಮಕ್ಕೆ ಜನ ಬರಬೇಕು.
1: ವೀರೇಶ್ವರಿ, ಅದೇ ರೀತಿ ಈಗ ತಾವು ಮಾತಾಡ್ತಾ ಹೇಳಿದ್ರಿ ಗುರುಕುಲ ಅಂತ ಹೇಳಿದ್ರೆ ಆಗ್ಲಿ, ಈ ಕೃಷಿ ಆಶ್ರಮದಲ್ಲಿ ಗುರುಕುಲ ಯಾಕಿರಬೇಕು ಮತ್ತು ಅದರ ವಿಶೇಷತೆಗಳೇನು?
0: ಹಾ, ಇದು ತುಂಬಾ ಮುಖ್ಯವಾದಂತ ಒಂದು ಪಾತ್ರ ವಹಿಸುತ್ತೆ ಗುರುಕುಲ. ಗುರುಕುಲ ಅಂತಂದ್ರೆ ಇಲ್ಲಿ ವೇದ ಅಥವಾ ಮಂತ್ರ ಆ ರೀತಿ ಅಲ್ಲ. ಕೃಷಿ ಆಶ್ರಮಗಳಲ್ಲಿ ಇರುವಂತಹ ಗುರುಕುಲಗಳು ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳು, ಯುವಕರು, ವಿದ್ಯಾರ್ಥಿಗಳು ಅನ್ನೋದಕ್ಕಿಂತ ಯುವಕರು, ಅವರಿಗೆ 19 ವಯಸ್ಸಕ್ಕಿಂತ ಹೆಚ್ಚಿನ ವಯಸ್ಸಾಗಿರಬೇಕು, 40 ವರ್ಷಗಳ ಒಳಗಿನವರಾಗಿರಬೇಕು. ಇದು ವಯಸ್ಸಿನ ಮಿತಿ. ಅವರು 1 ವರ್ಷಗಳ ಕಾಲ ಆ ಗುರುಕುಲದಲ್ಲಿ ಕಲಿಬೇಕು. ಆ 1 ವರ್ಷಕ್ಕೆ ಅವರಲ್ಲಿ ಏನೇನು ಕಲಿತಾರೆ ಅಂತಂದ್ರೆ 80% ಪ್ರಾಕ್ಟಿಕಲ್ ಕಲಿತಾರೆ, 20% ಮಾತ್ರ ನಾವು ಅಲ್ಲಿ ಥಿಯರಿ ಹೇಳ್ಕೊಡ್ತೀವಿ ಆ ಗುರುಕುಲದಲ್ಲಿ. ಆ ಒಂದು ವ್ಯವಸ್ಥೆ ಇರುತ್ತೆ. ಆಮೇಲೆ ಕೌಶಲ್ಯ ಆಧಾರಿತ ಕೃಷಿ ಪದ್ಧತಿಯನ್ನು ಅವರು ಕಲಿತಾರೆ. ಇಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಅಂತ ಕೊಡೋದಿಲ್ಲ. ನೀವು ಸರ್ಟಿಫಿಕೇಟ್ ಎಲ್ಲಿರುತ್ತೆ ಅಂದ್ರೆ ನಿಮ್ಮ ತಲೆಯಲ್ಲೇ ರೆಡಿ ಮಾಡಿ ಕಳಿಸ್ತಾರೆ. ನಾವು ಹೊರಗಡೆ ಹೋದ ಮೇಲೆ ಈ ಒಂದು ಗುರುಕುಲದಲ್ಲಿ ನಾ ಇಷ್ಟು ಕಲಿತು ಬಂದಿದ್ದೇನೆ ಅಂತ ಮತ್ತೆ ಇನ್ನೊಂದು ಕಡೆ ಕೆಲಸ ಕೇಳ್ಕೊಂಡು ಹೋಗ್ಲಿಕ್ಕೆ ಈ ಗುರುಕುಲ ಅಲ್ಲ. ಈ ಗುರುಕುಲದಲ್ಲಿ ನೀವು 1 ವರ್ಷ ಕಲಿತು ಹೋಗಿ ನೀವೇ ಸ್ವತಃ ಉದ್ಯಮಿ ಆಗಬೇಕು ಅಥವಾ ನೀವೇ ಸ್ವತಃ ಪರಿಣಿತಿ ಹೊಂದಿರುವಂತಹ ಕೃಷಿಕರಾಗಬೇಕು. ಸೊ ಆ ಒಂದು ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಈ ಗುರುಕುಲ ಇರ್ತದೆ. ಅಲ್ಲಿ ಆಧ್ಯಾತ್ಮನೂ ಇರ್ತದೆ, ಆಮೇಲೆ ಮಣ್ಣು ಹೇಗಿರಬೇಕು ಅನ್ನೋದನ್ನು ಕಲಿಸಿಕೊಡ್ತದೆ. ಆಮೇಲೆ ಹೊಸ ತೋಟವನ್ನು ಹೇಗೆ ಕಟ್ಟಬೇಕು, ಯಾಕಂತಂದ್ರೆ ಎಷ್ಟೋ ಜನ ನಿರುದ್ಯೋಗಿ ಯುವಕರು ಜಮೀನನ್ನು ಹೆಂಗೆ ಬೇಕು ಹಂಗೆ ಪಾಳು ಬಿದ್ದು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಪುನಃ ಅವರು ಬಂದರು ಅಂತಂದ್ರೆ ಹೊಸ ತೋಟವನ್ನು ಅವರು ಹೇಗೆ ಕಟ್ಟಬೇಕು,
1: ಈ ಎಲ್ಲಾ ವಿಷಯಗಳನ್ನ ಕಲಿಸಕ್ಕೆ ಕೃಷಿ ಪಂಡಿತರಂತ ಇರ್ತಾರೆ.
0: ಕೃಷಿ ಪಂಡಿತರಂತ ಇರ್ತಾರೆ. ಅಲ್ಲಿ ಒಂದೊಂದು ವಿಷಯಗಳಲ್ಲಿ ಒಬ್ಬೊಬ್ಬರು ಅರಿತವರು ಇರ್ತಾರೆ. ಅವರು ಒಂದು ಸಿಲೆಬಸ್ ಯಾವ ರೀತಿ ಇರ್ತದೋ ಆಯಾ ರೀತಿ ಒಂದೊಂದು ಸಿಲೆಬಸ್ ಅನ್ನ ಒಬ್ಬೊಬ್ಬರು ಒಂದೊಂದು ಅಧ್ಯಾಯವನ್ನ ಬೋಧನೆ ಮಾಡ್ಲಿಕ್ಕೆ ಒಬ್ಬೊಬ್ರು ಆಚಾರ್ಯರು ಅಂತ ಇರ್ತಾರೆ. ಆಚಾರ್ಯರು ಅಂತಂದ್ರೆ ಈ ಗುರುಕುಲದಲ್ಲಿ ಕೃಷಿ ವಿಷಯಗಳಿಗೆ ಬೋಧನೆ ಮಾಡ್ಲಿಕ್ಕೆ ಇರುವಂತವರೇ ಇಲ್ಲಿ ಆಚಾರ್ಯರು.
1: ಅಂದ್ರೆ ಈಗ ಸಾವಯವ ಕೃಷಿ ಅಂದ್ರೆ ಇದೊಂದು ಟಾಪಿಕ್, ನೈಸರ್ಗಿಕ ಕೃಷಿ ಅನ್ನೋದು ಇದೊಂದು
0: ಮಣ್ಣು. ಈಗ ಮಣ್ಣು ಅಂದ್ರೆ ಒಂದು ಅಧ್ಯಾಯ, ಆಮೇಲೆ ತೋಟ ಕಟ್ಟೋದ್ರ ಬಗ್ಗೆ ಒಂದು ಅಧ್ಯಾಯ, ಬೀಜ ಮತ್ತು ನೀರಿನ ನಿರ್ವಹಣೆ ಇದು ಒಂದು ಅಧ್ಯಾಯ, ಸಮಗ್ರ ಕೃಷಿ ಪದ್ಧತಿ ಒಂದು ಅಧ್ಯಾಯ, ಹೈಟೆಕ್ ಕೃಷಿ ಪದ್ಧತಿ ಒಂದು ಅಧ್ಯಾಯ, ಆಮೇಲೆ ಕೃಷಿಕನೇ ಬಿಸ್ನೆಸ್ ಮ್ಯಾನ್ ಆಗ್ಬೇಕು. ಯಾಕಂದ್ರೆ ತಾನು ಬೆಳೆದಂತ ಉತ್ಪನ್ನವನ್ನ ತಾನೇ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡಬೇಕು ಅಂದ್ರೆ ಅವ ಅಲ್ಲಿ ಉದ್ಯಮಿ ಆಗಬೇಕು. ಇದು ಒಂದು ಅಧ್ಯಾಯ ಆಗಿರ್ತದೆ. ಆಮೇಲೆ ಗ್ರಾಮೀಣದ ಉದ್ಯಮಶೀಲತೆ ಬಗ್ಗೆ ಒಂದು ಅಧ್ಯಾಯ ಆಗಿರ್ತದೆ. ಹೀಗೆ ಇವೆಲ್ಲವನ್ನ ಸೇರಿಸಿ ಒಂದು ನಾವೇನ್ ಮಾಡಿದೀವಿ, ಸಿಲೆಬಸ್ ಮಾಡಿದೀವಿ. ಈ ಸಿಲೆಬಸ್ ಪ್ರಕಾರನೇ ಅವರು ಇಲ್ಲಿ ಕಲಿತಾರೆ. ಅದಕ್ಕಾಗಿ ಅವರಿಗೆ ಎಲ್ಲ ಕಲಿಸ್ತದೆ, ತಾಂತ್ರಿಕತೆಯನ್ನು ಸೇರಿ ಹಿಡ್ಕೊಂಡು ಈಗ ಮಣ್ಣು ಪರೀಕ್ಷೆ ಹೇಗೆ ಮಾಡಬೇಕು ಅಥವಾ ಜೀವಾಮೃತ ಆಗಿರ್ಬೋದು, ಟೋಟಲಿ ಎಲ್ಲ ರೀತಿಯಾದಂಥ ಜೈವಿಕ ದ್ರಾವಣಗಳನ್ನು ಹೇಗೆ ತಯಾರಿಸಬೇಕು ಅನ್ನೋದಂಥ ಜ್ಞಾನವನ್ನು ಅಲ್ಲಿ ಅವ್ರಿಗೆ ನೀಡುತ್ತದೆ. ಜೀವಾಮೃತ ಆಗಿರ್ಬೋದು, ಘನಜೀವಾಮೃತ, ಬೀಜಾಮೃತ, ಕೃಷಿ ಹೊಂಡ, ಆಮೇಲೆ ಬದು ನಿರ್ಮಾಣ, ದೇಶಿ ಬೀಜಗಳನ್ನು ಸಂಗ್ರಹ ಮಾಡೋದು ಹೇಗೆ, ಆಮೇಲೆ ನವಧಾನ್ಯಗಳನ್ನು ಬಿತ್ತನೆ ಮಾಡೋದು ಹೇಗೆ, ಗೊಬ್ಬರಗಳನ್ನು ಮಾಡೋದು ಹೇಗೆ, ನಕ್ಷತ್ರ ಕೃಷಿ ಅಂತ ಕರಿತೀವಿ ನಾವು. ನಕ್ಷತ್ರ ಕೃಷಿ ಅಂತಂದ್ರೆ ರೋಹಿಣಿ, ಮೃಗಶಿರ, ಯಾವ್ಯಾವ ಒಂದು ನಕ್ಷತ್ರಗಳಲ್ಲಿ ಯಾವ್ಯಾವ ಬೆಳೆಗಳನ್ನು ಬಿತ್ತನೆ ಮಾಡಿದರೆ ಅವು ಹೇಗೆ ನಿಸರ್ಗದಲ್ಲಿ ಯಾವುದೇ ರೀತಿಯಾದಂಥ ದುಷ್ಪರಿಣಾಮಗಳನ್ನು ಎದುರಿಸದೆ ಅವು ಆರೋಗ್ಯಯುತವಾಗಿ ಬರ್ತವೆ ಅನ್ನೋದನ್ನು. ಯಾಕೆ ಈಗ ನಾವು ಹಳ್ಳಿಗಳಲ್ಲಿ ಹೇಳ್ತೀವಿ ತಿಥಿ ನೋಡಿ ಬಿತ್ತನೆ ಮಾಡಬೇಕು ಅಂತೇಳಿ. ತಿಥಿ ಬಿಟ್ಟು ಬಿತ್ತನೆ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ಹಲವಾರು ರೋಗಗಳಿಗೆ ತುತ್ತಾಗ್ತಾವೆ ಅಥವಾ ಬೆಳೆ ಸಂಪೂರ್ಣವಾಗಿ ಕುಂಠಿತವಾಗ್ತದೆ. ಸೊ ಹಂಗಾಗಿ ಯಾವ ಸಮಯದಲ್ಲಿ ಏನು ಬಿತ್ತನೆ ಮಾಡಬೇಕು, ಹೇಗೆ ಬಿತ್ತನೆ ಮಾಡಬೇಕು ಅನ್ನೋದನ್ನು ಅವರಿಗೆ ಕಲಿಸಿಕೊಡ್ತದೆ. ಆಮೇಲೆ ಸಸಿ ಹೇಗೆ ತಯಾರಿಸಬೇಕು, ಪೇಪರ್ ಕಪ್ಪು, ಆಮೇಲೆ ಹಣ್ಣಿನ ಸಸಿಗಳನ್ನು ಮೊಳಕೆ ಓಡಿಸೋದು ಹೆಂಗೆ, ಪಂಚಗವ್ಯದ ಬಗ್ಗೆ, ದಶಪರ್ಣಿ ಬಗ್ಗೆ, ಹೀಗೆ ಎಲ್ಲ ರೀತಿಯಾದಂಥ. ಆಮೇಲೆ ತಾಂತ್ರಿಕತೆಗೆ ಅಂತ ಬಂದ್ವಿ ಅಂತಂದ್ರೆ ಅಲ್ಲಿ ಡ್ರೋನ್ ಹಾರಿಸೋದ್ರಿಂದ ಹಿಡ್ಕೊಂಡು ನೀರಿನ ಹನಿ ನೀರಾವರಿ ಪದ್ಧತಿಯ ಬಗ್ಗೆ ಸೇರಿಸಿ ಸಿಂಪರಣೆ ಬಗ್ಗೆ ಎಲ್ಲ ರೀತಿಯಾದಂಥ ಆಧುನಿಕ ತಾಂತ್ರಿಕತೆಗಳ ಬಗ್ಗೆ ಕೂಡ ಅವರಿಗೆ ಅಲ್ಲಿ ಕಲಿಸಲಾಗ್ತದೆ. ಯಾಕಂತಂದ್ರೆ ಇವತ್ತು ಎಷ್ಟೋ ಜನ ಯುವಕರು ಅವರಿಗೆ ಮಾಹಿತಿಯ ಕೊರತೆ ಇರುವುದರಿಂದನೇ ಕೃಷಿಯಲ್ಲಿ ಫೇಲ್ ಆಗಿದ್ದಾರೆ. ಕೃಷಿಯಲ್ಲಿ ಫೇಲ್ ಆಗಿ ಇದರಲ್ಲಿ ಲಾಭ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ಕೂಲಿಗೆ ಹೋಗ್ತಾ ಇದ್ದಾರೆ. ಹಂಗಾಗಿ ಇವರು A to Z ಈ ಕೃಷಿ ಆಶ್ರಮದಲ್ಲಿ 1 ವರ್ಷದ ಸಿಲೆಬಸ್ದಲ್ಲಿ ಅವ್ರು ಕಲಿತರು ಅಂತಂದ್ರೆ ಅವರು ಸಂಪೂರ್ಣವಾಗಿ ಒಬ್ಬ ಕೃಷಿಯ ಜೊತೆಗೆ ಉದ್ಯಮಿಯಾಗಿಯೂ ಕೂಡ ಹೊರಬರ್ತಾರೆ.
1: ತುಂಬಾ ಸಂತೋಷ ವೀರೇಶ್ವರೇ. ಈ ಕೃಷಿ ಆಶ್ರಮಕ್ಕೆ ಬರುವಂತ ಅಂದ್ರೆ ಈಗ ಯುವಕರು ಅವ್ರಿಗೆ ಏನಾದರೂ ಫೀಸ್ ಅಂತ ಆದ್ರೂ ಏನಾದರೂ

0: ಮಾಡಿದ್ದೀರಾ?
1: ಹಾ, ಇಲ್ಲಿ ಈ ಕೆಲವೊಂದು ಚರ್ಚೆಗಳು ನಡೆದಿದೆ, ಇನ್ನು ಅದು ಇನ್ನು ಫೈನಲ್ ಆಗಿಲ್ಲ. ಈಗ ನಮ್ಮ ಪ್ರಕಾರ ಸುಮ್ಮನೆ ಒಂದು 25,000 ರೂಪಾಯಿ ಡೆಪಾಸಿಟ್ ಅಂತ ತೆಗೆದುಕೊಂಡು ಬರಬಹುದು. ಅಂದ್ರೆ ನಾವು 25,000 ರೂಪಾಯಿ ಡೆಪಾಸಿಟ್ ಅಂತ ಹೇಳಿ ತಗೊಂಡಿರ್ತೀವಿ. ಪುನಃ ಅವ್ರು ಎಲ್ಲವೂ ಕಲಿತು ಪುನಃ ಹೋಗುವಾಗ ಅವರಿಗೆ ನಾವು ಆ 25,000 ರೂಪಾಯಿ ಡೆಪಾಸಿಟ್ ಅನ್ನ ಅವ್ರಿಗೆ ಪುನಃ ರಿಟರ್ನ್ ಕೊಟ್ಬಿಡ್ತೀವಿ. ಅಂದ್ರೆ ಅಲ್ಲಿ ಉಚಿತವಾಗೇ ಇರ್ತದೆ, ಉಚಿತವಾಗೇ ಇರ್ತದೆ. ಅವರು 1 ವರ್ಷಗಳ ಕಾಲ ಅಲ್ಲಿ ಇದ್ದು ಕಲಿತು ಬರಬಹುದು, ಅಲ್ಲಿ ಯಾವುದೇ ಫೀಸ್ ಅಂತ ಏನಿರೋದಿಲ್ಲ.
0: ತುಂಬಾ ಸಂತೋಷ ವೀರೇಶ್ ಅವರೇ. ಅದೇ ರೀತಿ ಇಲ್ಲಿವರೆಗೆ ತಾವು ಏನು ಈ ಗುರುಕುಲ ಕೃಷಿ ಆಶ್ರಮ ಅಂತ ಏನು ಹೇಳಿದ್ರಿ, ಅದರಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡ್ತೀವಿ, ಅಲ್ಲಿ ಬೋಧಕರಿಗೆ ವಿಶೇಷ ಸ್ಥಾನವನ್ನು ಕೊಡ್ತೀವಿ ಅಂತ ಏನು ಹೇಳಿದ್ರಿ, ಈ ಎಲ್ಲ ಕಾರ್ಯಗಳನ್ನು ಪ್ರಾರಂಭಿಸಾಕ ಸರ್ಕಾರದಿಂದ ಏನಾದರೂ ತಮಗೆ ಸೌಲಭ್ಯಗಳು ದೊರಕ್ಯಾವ?
1: ಸರಿ, ನಾವು ಸರ್ಕಾರಕ್ಕೆ ಸಂಪೂರ್ಣವಾಗಿ ಮನವೊಲಿಸುವ ಪ್ರಯತ್ನ ನಡೆದಿದೆ. ಯಾಕೆಂತಂದ್ರೆ ನಾವು ಏನಾದರೂ ಒಂದು ತಯಾರಿ ಮಾಡಿಕೊಂಡು ಇದು ಹೀಗಿದೆ, ಇದು ಹೀಗೆ, ಇದು ಹೀಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಅವ್ರಿಗೆ ನಾವು ಮನವರಿಕೆ ಮಾಡಿದಾಗ ಅಲ್ಲಿಂದ ಏನಾದರೂ ನಮಗೆ ಒಂದು ಪಾಸಿಟಿವ್ ರಿಪ್ಲೈ ಬರಬಹುದು. ಅದಕ್ಕೆ ಅಂತ ನಾವು ಕೃಷಿ ಆಶ್ರಮ ಅಂದ್ರೆ ಏನು, ಅಲ್ಲಿ ಗುರುಕುಲ ಅಂದ್ರೆ ಏನು, ಆ ಗುರುಕುಲದಲ್ಲಿ ವಯಸ್ಸಿನ ಮಿತಿ ಹೇಗೆ, ಆಮೇಲೆ ಅದಕ್ಕೆ ಬರುವಂತಹ ವಿದ್ಯಾರ್ಥಿಗಳಿಗಾಗಿರ್ಬೋದು, ಅಲ್ಲಿ ಕಲೀಲಿಕ್ಕೆ ಬಂದಂಥವರಿಗೆ, ರೈತರಿಗೆ, ಯುವ ರೈತರಿಗೆ ಸಿಲೆಬಸ್ ಮೆಥಡ್ ಆಗಿರ್ಬೋದು, ಇದೆಲ್ಲವನ್ನ ಒಂದು ಪೂರ್ತಿ ಒಂದು ರೆಡಿ ಮಾಡಿದೀವಿ ನಾವು. ರೆಡಿ ಮಾಡಿ ಇದನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಪ್ರಯತ್ನ ನಡೆದಿದೆ. ಈಗ ಆಲ್ರೆಡಿ ಸ್ವಲ್ಪ ಸ್ವಲ್ಪ ವಿಷಯಗಳನ್ನು ನಾವು ತಲುಪಿಸಿದ್ದಾಗಿದೆ. ಇನ್ನೇನಿದ್ರೂ ಮುಂದೆ ಇದೇ ಕೃಷಿ ಆಶ್ರಮಗಳನ್ನ ಅವರು ಒಂದು ಇದನ್ನು ಸರ್ಕಾರದ ಒಂದು ಯಾವುದಾದ್ರೂ ಒಂದು ಯೋಜನೆ ಅಡಿಯಲ್ಲಿ ಅನುದಾನಗಳನ್ನು ನೀಡಿ ಅಲ್ಲಿ ಕೃಷಿ ಆಶ್ರಮಗಳಿಗೆ ಮೇಂಟೆನೆನ್ಸ್ ಚಾರ್ಜ್ ಅಂತ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, 1 ವರ್ಷಗಳ ಕಾಲ ಕಲೀಲಿಕ್ಕೆ ಬಂದಂತವರಿಂದ 1 ರೂಪಾಯಿ ಕೂಡ ತೆಗೆದುಕೊಳ್ಳುವುದಿಲ್ಲ. ಡಿಪಾಸಿಟ್ ತಗೋತೀವಿ, ಪುನಃ ಅವರನ್ನಿಗೆ ಕೊಟ್ಟು ಕಳಿಸ್ತೀವಿ. ಹಾಗಾಗಿ ವರ್ಷ ಪೂರ್ತಿ ಆ ವಿದ್ಯಾರ್ಥಿಗಳಿಗೆ ಅಥವಾ ಬಂದಂತ ಕಲೀಲಿಕ್ಕೆ ಬರುವಂತ ಯುವಕರಿಗೆ ಖರ್ಚು ಅಂತ ಇರ್ತದೆ. ಅವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ನೋಡ್ಕೊಳ್ಳೋದಾಗಿರ್ಬೋದು, ಇನ್ನಿತರೆ, ಆಮೇಲೆ ಕೆಲವೊಂದು ಪ್ರಾಕ್ಟಿಕಲ್ ತೋರಿಸ್ಲಿಕ್ಕೆ ಅಂತ ಆಗಿರ್ಬೋದು, ಆಮೇಲೆ ಅಲ್ಲಿ ಕಲಿಸಲು ಬಂದಿರುವಂತಹ ಬೋಧನಾ ಉಪನ್ಯಾಸಕರು ಅಥವಾ ಈ ಆಚಾರ್ಯರಿಗೆ ಒಂದು ಗೌರವಧನ ಅಂತ ಕೊಡಬೇಕಾಗ್ತದೆ. ಸೊ ಇದೆಲ್ಲದಕ್ಕೂ ಸರ್ಕಾರ ಇಲ್ಲಿ ಸ್ಪಂದಿಸ್ತದೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹಾಗಾಗಿ ಇದ ಎಲ್ಲವನ್ನ ನಾವು ರೆಡಿ ಮಾಡಿ ಹೋಗಿ ಸರ್ಕಾರಕ್ಕೆ ಇದು ಈ ರೀತಿ ಇದೆ, ಕೃಷಿ ಆಶ್ರಮ ಅಂದ್ರೆ ಹೀಗಿದೆ, ಕೃಷಿ ಆಶ್ರಮದಿಂದ ಕೃಷಿ ಲೋಕದಲ್ಲೇ ಒಂದು ಹೊಸ ಕ್ರಾಂತಿಕಾರಿ ಬದಲಾವಣೆಯನ್ನು ತರುವಂತ ಒಂದು ಯೋಜನೆ ಇದಾಗಿದೆ ಅನ್ನೋದನ್ನ ನಾವೆಲ್ಲವನ್ನು ತಿಳಿಸುವಂತ ಪ್ರಯತ್ನ ಮಾಡಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ಮಾನ್ಯ ಪ್ರಧಾನಮಂತ್ರಿಗಳಿಂದ ಆಗಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಿಂದ ಆಗಿರ್ಬೋದು, ಅಥವಾ ಕೃಷಿ ಇಲಾಖೆಗಳಿಂದ ಆಗಿರ್ಬೋದು, ಇದರಿಂದ ಏನಾದರೂ ಒಂದು ಅನುಕೂಲತೆಗಳಾದರೆ ಕೃಷಿ ಆಶ್ರಮ ಇನ್ನೂ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ರೈತರಿಗಾಗಲಿ ಅಥವಾ ಜನಕ್ಕಾಗಲಿ ನೀಡುವಂಥ ಪ್ರಯತ್ನ ಖಂಡಿತವಾಗಿ ಮಾಡೇ ಮಾಡ್ತವೆ.
0: ಅದೇ ರೀತಿ ಈ ಕೃಷಿ ಆಶ್ರಮ ನಮ್ಮ ಸಮೀಪ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲಾದರೂ ಸ್ಥಾಪನೆ ಆಗಿದೆಯಾ?
1: ಹಾ, ಈಗ ಕಗ್ಗೋಡದಲ್ಲಿ ಗೋಶಾಲಿನಲ್ಲಿ ಅಲ್ಲಿ ಆಗಿದೆ, ಆಮೇಲೆ ನಮ್ಮ ತೋಟದಲ್ಲಿ ಆಗಿದೆ,
0: ಮನಗುಳಿಯಲ್ಲಿ,
1: ಆಮೇಲೆ ಇನ್ನು ಬೇರೆ ಬೇರೆ ಕಡೆ ದಾವಣಗೆರೆನಲ್ಲಿ ಆಗಿದೆ, ಪ್ರಕಾಶ್ ನೇರಲಿಗೆ ಅಂತ ಅಲ್ಲಿ ಮಾಡಿದ್ದಾರೆ, ಆಮೇಲೆ ಚಿಕ್ಕಮಗಳೂರಲ್ಲಾಗಿದೆ, ತುಮಕೂರಲ್ಲಾಗಿದೆ. ಈಗ ಇಡೀ ಕರ್ನಾಟಕದಲ್ಲಿ 2 ಕೃಷಿ ಆಶ್ರಮದಲ್ಲಿ 2 ಗುರುಕುಲಗಳು ಸ್ಥಾಪನೆ ಆಗಿಬಿಟ್ಟಿವೆ. ಈಗ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅಮ್ಮನಘಟ್ಟದಲ್ಲಿ ಆಯಿತು, ಚಿಕ್ಕಮಗಳೂರಿನಲ್ಲಿ ಅಲ್ಲಿ ನಮ್ಮ ರಾಜ್ಯ ಪ್ರಶಸ್ತಿ ವಿಜೇತರಾಗಿರತಕ್ಕಂಥ ಕೃಷಿಯಲ್ಲಿ ಚಂದ್ರಶೇಖರ್ ನಾರಾಯಣಪುರ ಅವರ ತೋಟದಲ್ಲಿ ಕೂಡ ಆಯಿತು, ಗುಬ್ಬಿ ತಾಲೂಕಿನ ಅಮ್ಮನಘಟ್ಟದಲ್ಲಿ ಮಹೇಶ್ ಅಂತ ಹೇಳಿ ಅವ್ರ ತೋಟದಲ್ಲಿ ಈಗ ಆಲ್ರೆಡಿ ವಿದ್ಯಾರ್ಥಿಗಳು ಕೂಡ ಕೆಲವೊಂದಿಷ್ಟು ಜನ ರೆಡಿ ಆಗಿದ್ದಾರೆ, ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದೆ. ಇನ್ನೇನಿದ್ರು ಅವ್ರ ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ, ಇನ್ನು ಪಾಠ ಬೋಧನೆ ಕೂಡ ಶುರು ಆಗುತ್ತೆ. ಮೊದಲು 2 ಕೃಷಿ ಆಶ್ರಮಗಳು ಗುರುಕುಲವನ್ನು ಸ್ಥಾಪನೆ ಮಾಡಿ ಆಗಿದೆ, 3ನೇದು ಕಂಪ್ನಿನಲ್ಲಿ ಆಲ್ರೆಡಿ ಶುರು ಆಗಿದೆ, ಅಲ್ಲಿ ಒಂದು ಗೋಶಾಲೆ ಶುರು ಆಗಿದೆ. ಹಾಗಾಗಿ ಇನ್ನು ಸ್ಥಾಪನೆ ನಡೀತಾ ಇದೆ. ಈಗ ಬೇರೆ ಬೇರೆ ಯೋಜನೆಗಳ ಹಾಗೆ ಇದನ್ನ ಪೂರ್ತಿ ಒಂದು ರೂಪುರೇಷೆ ರೆಡಿ ಮಾಡಿ ಪೇಪರ್ ಮೇಲೆ ಹೋಗಿ ಸರ್ಕಾರಕ್ಕೆ ಒಪ್ಪಿಸಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ ಮೇಲೆ ಸ್ಥಾಪನೆ ಮಾಡಬೇಕು ಅಂತ ನಾವೇನು ಮಾಡಿಲ್ಲ. ಇದು ರೈತರೇ ಮುಂದೆ ಬಂದು ರೈತರೇ ಸ್ಥಾಪಿತವಾದಂಥ ಒಂದು ಕೃಷಿ ಆಶ್ರಮ ಗುರುಕುಲ. ಹಾಗಾಗಿ ನಾವು ಎಲ್ಲವನ್ನ ಇದನ್ನು ಮಾಡಿ ತೋರಿಸಿದ ಮೇಲೆ ಸರ್ಕಾರಕ್ಕೆ ಅದನ್ನು ಮುಟ್ಟಿಸಬೇಕು, ತಿಳಿಸಬೇಕು. ಆವಾಗ ಸರ್ಕಾರ ಇದನ್ನು ಹೇಗೆ ತಗೊಳ್ಳುತ್ತೆ ಅನ್ನೋದರ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ.
0: ವೀರೇಶ್ ಅವರೇ, ಈ ಕೃಷಿ ಆಶ್ರಮದಲ್ಲಿ ಪಂಚವಟಿ ಅಂದ್ರೆ ಏನು, ಈ ಪಂಚವಟಿ ಯಾಕೆ ಇರಬೇಕು ಅಂತ ಹೇಳ್ತೀರಿ?
1: ಹಾ ಸರ್, ಕೃಷಿ ಆಶ್ರಮಗಳಲ್ಲಿ ಪಂಚವಟಿ ಅಂತಂದ್ರೆ, ಪಂಚ ಅಂದ್ರೆ 5, ವಟಿ ಅಂದ್ರೆ ವನ. ಸೊ 5 ಸಸಿಗಳಿರುವಂತ ಒಂದು ವನ. ಇದನ್ನ ನಾವು ಆಧ್ಯಾತ್ಮಿಕವಾಗಿ ಆಗಿರಬಹುದು ಅಥವಾ ಈ ಒಂದು ವಾಸ್ತು ವಿನ್ಯಾಸದ ರೂಪದಲ್ಲಿ ನಮ್ಮ ಜಮೀನಿನ ಈಶಾನ್ಯ ಭಾಗದಲ್ಲಿ ಇದನ್ನ ನಾವು ಸ್ಥಾಪನೆ ಮಾಡಬೇಕು. ಇದರ ಡಿಸೈನ್ ಹೆಂಗಂತಂದ್ರೆ, ನೀವು 5x5 ಮಾಡಬಹುದು, 3x3 ಮಾಡಬಹುದು, 10x10 ಮಾಡಬಹುದು, 20x20 ಮಾಡಬಹುದು. ಮಧ್ಯಭಾಗದಲ್ಲಿ ಬಿಲ್ವ ಸಸಿ ಇರುತ್ತೆ, ಆಮೇಲೆ ಪೂರ್ವಕ್ಕೆ ಅತ್ತಿ, ಆಮೇಲೆ ಉತ್ತರಕ್ಕೆ ಬೇವು, ದಕ್ಷಿಣಕ್ಕೆ ಅರಳಿ, ಮತ್ತೆ ಪಶ್ಚಿಮಕ್ಕೆ ಬನ್ನಿ. ಹೀಗೆ 5 ಗಿಡಗಳನ್ನ ನೆಡೋದು. ಅವು ದೊಡ್ಡದಾದ ಮೇಲೆ 5 ಗಿಡಗಳನ್ನ ಒಳಗಡೆ ಮಾಡಿ ಸುತ್ತಲೂ ಒಂದು ಕಟ್ಟೆ ಕಟ್ಟಿಬಿಡೋದು, ಪಂಚಕಟ್ಟೆ ಅಂತ ನಾವು ಕರಿತೀವಿ. ಅಂದ್ರೆ ಈಗ ನಾವು ಯಾವ್ದಾದ್ರು ಹಳ್ಳಿಗಳಲ್ಲಿ ನೋಡ್ಬೋದು, ನೀವು ಒಂದು ದೊಡ್ಡದ ಒಂದು ಕಟ್ಟೆ ಇರ್ತದೆ, ಪಂಚಾಯತಿ ಕಟ್ಟಿ ಅಂತ ಕರಿತಿದ್ವಿ ನಾವು, ಪಂಚಾಯತಿ ಗಿಡ, ಪಂಚಾಯತಿ ಕಟ್ಟಿ ಅಂತ ಹೇಳಿ. ಸೊ ಹಾಗೆ ನಮ್ಮ ಪ್ರತಿಯೊಂದು ತೋಟದಲ್ಲೂ ರೈತರು ಈ ಪಂಚವಟಿಯನ್ನು ಸ್ಥಾಪನೆ ಮಾಡೋದ್ರಿಂದ ನಮಗೇನಾಗ್ತದೆ ಅಂತಂದ್ರೆ, ಬನ್ನಿ ಒಂದು ದೈವತ್ವದ ಸಂಕೇತ. ಬಿಲ್ವ ರೈತರಿಗೆ ಬಿಲ್ವ ರಸಾಯನ ಮಾಡಿಕೊಳ್ಳುವುದರ ಜೊತೆ

0: ಗೆ ಬೇರೆ ಬೇರೆ ದೈವತ್ವಕ್ಕೂ ಅಂದರೆ ಬಿಲ್ವ ಪತ್ರೆಕಾಯಿ ಎಲ್ಲ ಪೂಜೆಗೂ ಎಲ್ಲದಕ್ಕೂ ಬರ್ತದೆ. ಆಮೇಲೆ ಈ ಉಳಿದ ಎಲ್ಲ ಗಿಡಗಳು ಅತಿ ಹೆಚ್ಚು ಆಮ್ಲಜನಕವನ್ನು ಸೂಸುವಂಥ ಗಿಡಗಳು. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ 1008 ಪಂಚವಟಿಗಳನ್ನು ಆಲ್ರೆಡಿ ನಿರ್ಮಾಣ ಆಗಿದೆ. ಈಗ ಅದರದೇ ಆದಂಥ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡಿ ಅದನ್ನು ಪ್ರಧಾನಿಗಳಿಗೆ ಸೆಪ್ಟೆಂಬರ್ನಲ್ಲಿ ತಿಳಿಸುವಂಥ ಒಂದು ಪ್ರಯತ್ನವೂ ಕೂಡ ನಡೆದಿದೆ.
1: ತುಂಬ ಸಂತೋಷ ವೀರೇಶ್ ಅವರೇ. ಕೊನೆಯದಾಗಿ ನಮ್ಮ ಯುವ ಮಿತ್ರರಿಗೆ ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತಿರ್ತಾವೆ?
0: ಯುವ ಮಿತ್ರರಿಗೆ ಕಿವಿ ಮಾತು ಹೇಳೋದು ಅಂದರೆ, ಈಗ ಸ್ವತಂತ್ರ ನಾನೇ ಯಜಮಾನ ಅನ್ನುವಂಥದ್ದು ನಾವು ಬಂತು ಅಂತಂದರೆ ನಾವು ಕೃಷಿಯಲ್ಲೇ ನಾವು ಮಾಡಬೇಕು. ಇಲ್ಲಿ ನಾವೇ ರಾಜ, ನಾವೇ ಉದ್ಯಮಿ, ನಾವೇ ಎಲ್ಲದಕ್ಕೂ ನಾವೇ ಆಗಿರ್ತೀವಿ. ಹಾಗಾಗಿ ಅದನ್ನು ಸರಿಯಾಗಿ ನಾವು ಮನಸ್ಸು ಕೊಟ್ಟು, ನಿಮಗೆ ನಾಲೆಡ್ಜ್ ಇಲ್ಲ ಕೃಷಿಯಲ್ಲಿ, ನಮಗೆ ಅನುಭವ ಇಲ್ಲ ಅಥವಾ ಜ್ಞಾನ ಇಲ್ಲ ಅಂತಂದರೆ ಈ ಕೃಷಿ ಆಶ್ರಮಗಳಲ್ಲಿ ತಾವು ಬಂದು 1 ವರ್ಷಗಳ ಕಾಲ ಇದ್ದು ಅಥವಾ ಜ್ಞಾನವನ್ನು ಪಡೆದುಕೊಂಡು ಕೃಷಿಯನ್ನು ಮಾಡಿ ಅದನ್ನೇ ವ್ಯಾಲ್ಯೂ ಅಡಿಷನ್ ಮಾಡಿ ನೀವು ಸ್ವತಃ ಮಾರುಕಟ್ಟೆ ಮಾಡಿದ್ದೆ, ಅದರಲ್ಲಿ ಕೃಷಿಯಲ್ಲಿ ಎಂದಿಗೂ ಸಾವಿಲ್ಲ, ಇಲ್ಲಿ ನಾವೇ ಯಜಮಾನರು.
1: ತುಂಬ ಸಂತೋಷ ವೀರೇಶ್ ಮನಗುಳಿ ಅವರೇ. ಈ ಕೃಷಿ ಆಶ್ರಮ ಕುರಿತು ನಮ್ಮ ಕೇಳುಗರು ತಮ್ಮ ಜೊತೆ ಮಾತಾಡಿ ಅವರು ತಮ್ಮಿಂದ ಸಲಹೆಗಳನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಈಗ ಕೃಷಿ ಆಶ್ರಮಗಳ ಬಗ್ಗೆ ಆಗಿರ್ಬೋದು, ನೈಸರ್ಗಿಕ ಕೃಷಿ ಬಗ್ಗೆ, ಸಾವಯವ ಕೃಷಿ ಬಗ್ಗೆ ಆಗಿರ್ಬೋದು, ಯಾರಿಗಾದರೂ ಕೆಲವು ಸಂದೇಹಗಳೇನಾದರೂ ಇದ್ದಲ್ಲಿ ನನ್ನನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು. ತಾವು ಕೃಷಿ ಆಶ್ರಮ ಸ್ಥಾಪನೆ ಮಾಡ್ತೀವಿ ಅಂತ ತಾವು ಏನಾದರೂ ಮುಂದೆ ಬಂದರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಒದಗಿಸಲಿಕ್ಕೆ ಸಿದ್ಧರಿದ್ದೇವೆ. ಇದರ ಜೊತೆಗೆ ಇನ್ನು ಕೆಲವರು ಉದ್ಯಮಿಗಳು, ತುಂಬ ದುಡ್ಡು ಇರ್ತದೆ ಅವರು, ನಾವು ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅನ್ನೋರು ಇರ್ತಾರೆ. ಅವರು ಏನು ಮಾಡ್ತಾರೆ, ಎಲ್ಲವೂ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಕೃಷಿ ಆಶ್ರಮವನ್ನು ಸ್ಥಾಪನೆ ಮಾಡಿ ನೀವೇ ಅದನ್ನು ನಿಭಾಯಿಸಿ ಅಂತ ಹೇಳುವವರು ಇದ್ದಾರೆ. ಅಂಥವರಿಗೂ ಕೂಡ ಇಲ್ಲಿ ಮುಕ್ತ ಅವಕಾಶ ಇದೆ. ಸೊ ಅಂಥವ್ರು, ಇಲ್ಲ ನಮ್ಮದು ಊರಲ್ಲಿ ಜಮೀನಿದೆ, ನೀವೇನು ಬೇಕು ಹೇಳಿ, ಯಾವ ರೀತಿ ಅದನ್ನು ಸಿದ್ಧ ಮಾಡಬೇಕು ಆ ಸಿದ್ಧ ಮಾಡಿಕೊಡ್ತೀವಿ, ಅದರ ಮೇಂಟೆನೆನ್ಸ್ ನಮಗೆ ಮಾಡಲಿಕ್ಕಾಗಲ್ಲ, ನಾವು ಒಂದು ಉದ್ಯೋಗದಲ್ಲಿ ಇರ್ತೀವಿ ಅಥವಾ ನೌಕರಿಯಲ್ಲಿ ಇರ್ತೀವಿ ಅಥವಾ ಬೇರೆ ಎಲ್ಲೋ ಇರ್ತೀವಿ. ಹಾಗಾಗಿ ತಾವು ಇದನ್ನು ಮುನ್ನಡೆಸ್ಕೊಂಡು ಹೋಗ್ಬೋದು, ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ತಗೋತೀವಿ ಅನ್ನೋರಾಗಿದ್ದರೆ ಅಂಥವರಿಗೂ ಕೂಡ ಇಲ್ಲಿ ಮುಕ್ತವಾದಂಥ ಅವಕಾಶ ಇದೆ. ಸೊ ಹಾಗಾಗಿ ಕೃಷಿ ಆಶ್ರಮದಲ್ಲಿ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಸ್ಥಾಪನೆ ಮಾಡ್ಬೋದು.
1: ತಮ್ಮ ನಂಬರ್ ಹೇಳಿ.
0: ಹಾಂ, ನನ್ನ ದೂರವಾಣಿ ಸಂಖ್ಯೆ 9591436195.
1: ಆತ್ಮೀಯರೇ, ವೀರೇಶ್ ಮನಗುಳಿ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9591436195 ಈ ನಂಬರ್ಗೆ ಕರೆ ಮಾಡಿ ವೀರೇಶ್ ಮನಗುಳಿ ಅವ್ರ ಜೊತೆ ಮಾತಾಡಿ ಅವರಿಂದ ತಾವು ಸಲಹೆಗಳನ್ನು ಪಡಿಬೋದು ಅಂತ ಹೇಳ್ತಾ, ಒಳ್ಳೆಯದು ವೀರೇಶ್ ಮನಗುಳಿ ಅವರೇ, ಇಲ್ಲಿವರೆಗೂ ಈ ಕೃಷಿ ಆಶ್ರಮ ಕುರಿತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಕೃಷಿ ಆಶ್ರಮ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನುಗುಳಿ ಗ್ರಾಮದ ಯುವ ರೈತರಾದ ವೀರೇಶ್ ಮನುಗುಳಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಸಿದ್ರಾಯನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಕೇಳುಗ್ರಿ, ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳೋಣ. ಚೌಡ್ಕಿ ಪದಗಳನ್ನು ತಿಕೋಟದ ಶ್ರೀಮತಿ ಗೌರವ ಮಾದರ್ ಹಾಗೂ ತಂಡದವರಿಂದ.

0: ಆತ್ಮೀಯ ಶ್ರೋತೃಗಳೇ, ಕೆಸರುವಣಿ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚೌಡ್ಕೆ ಪದಗಳನ್ನು ಕೇಳುತ್ತಿದ್ದೀರಿ. ಇದನ್ನು ಪ್ರಸ್ತುತಪಡಿಸಿದವರು ತಿಕೋಟದ ಶ್ರೀಮತಿ ಗೌರವ್ ಮಾದರ್ ಹಾಗೂ ತಂಡದವರು. ಈ ಚೌಡ್ಕೆ ಪದದೊಂದಿಗೆ ಇಂದಿನ ಕೆಸರುವಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:34 ಆಗುತ್ತಲಿದ್ದು, ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ತದನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ.
1: ಆಕಾಶವಾಣಿ, ಸಮಯ ಆಗಿದೆ 7:34:05. ಇನ್ನು ಮುಂದೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
2: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷೆಲ್ಸ್ ಪ್ರವಾಸ, ಸೆಷೆಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಅಧಿಕೃತ ಭೇಟಿಗಾಗಿ ಇಂದು ಸೆಷೆಲ್ಸ್ ತಲುಪಿದ್ದಾರೆ. ಸೆಷೆಲ್ಸ್ನ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರು ವಿಮಾನ ನಿಲ್ದಾಣದಲ್ಲಿ ನೀಡಿದ ಆತ್ಮೀಯ ಸ್ವಾಗತಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಸೆಷೆಲ್ಸ್ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಮಹತ್ವದ ಕಡಲ ಸಹಭಾಗಿತ್ವದ ಹಾಗೂ ಆತ್ಮೀಯ ಮಿತ್ರ ರಾಷ್ಟವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಭಾರತ ಮತ್ತು ಸೆಷೆಲ್ಸ್ ನಡುವಿನ ದೀರ್ಘಕಾಲದ ಸ್ನೇಹ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವುದು ಹಾಗೂ ಉಭಯ ದೇಶಗಳ ಜನರ ಹಿತಾಸಕ್ತಿಗಾಗಿ ಪರಸ್ಪರ ಸಹಕಾರ ವಿಸ್ತರಿಸಲು ಈ ಭೇಟಿ ಮಹತ್ವದ್ದಾಗಿರಲಿದೆ ಎಂದು ಪ್ರಧಾನಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತದ ವಿವಿಧ ಭಾಗಗಳ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಅನಿವಾಸಿ ಭಾರತೀಯರು ಸಂರಕ್ಷಿಸಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಉಪರಾಷ್ಟಪತಿ, ಮಹತ್ವದ ದೂರದೃಷ್ಟಿಯೊಂದಿಗಿನ ನಾಡಪ್ರಭು ಕೆಂಪೇಗೌಡರ ಪ್ರಯತ್ನವು ವ್ಯರ್ಥವಾಗಲಿಲ್ಲ. ಅವರು ಅಂದು ನಿರ್ಮಿಸಿದ ಕೆರೆಗಳು ಇಂದು ಕುಡಿಯುವ ನೀರಿನ ಮೂಲಗಳಾಗಿವೆ. ವಿದ್ವಾಂಸರು, ಕುಶಲಕರ್ಮಿಗಳು, ಕಾರ್ಮಿಕರು ಹೀಗೆ ಎಲ್ಲ ವರ್ಗದ ಜನರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದ್ದರು ಎಂದು ಹೇಳಿದರು. ಕೆಂಪೇಗೌಡರು ಅನೇಕ ಸಸಿಗಳನ್ನು ನೆಟ್ಟಿದ್ದು ಇಂದು 500 ವರ್ಷಗಳ ನಂತರವೂ ಬೆಂಗಳೂರು ಹಸಿರು ನಗರವಾಗಿದೆ. ಅವರು ದೇವಾಲಯಗಳನ್ನು ನಿರ್ಮಿಸಿ ಸಮಾಜದ ಜನರಲ್ಲಿ ಸಾಂಸ್ಕೃತಿಕ ಮಹತ್ವವನ್ನು ಪೋಷಿಸಿದ್ದರು ಎಂದು ಸಿಪಿ ರಾಧಾಕೃಷ್ಣನ್ ವಿವರಿಸಿದರು. ಬೆಂಗಳೂರಿನ ನೀರಿನ ಸಮಸ್ಯೆ ನಿವಾರಣೆಯಾಗಬೇಕು. ರೈತ ಯಾವ ರಾಜ್ಯದವರೇ ಆದರೂ ಅವರ ಸ್ಥಾನ ಬದಲಾಗದು. ರೈತರಿಗೆ ಸಮಾನವಾಗಿ ನೀರು ಹಂಚಿಕೆಯಾಗಬೇಕು. ಕರ್ನಾಟಕ ತಮಿಳುನಾಡು ನಡುವಿನ ಜಲವಿವಾದ ಇತ್ಯರ್ಥವಾಗಬೇಕು. ಜಲವಿವಾದ ಇತ್ಯರ್ಥಕ್ಕೆ ನದಿ ಜೋಡಣೆ ಉತ್ತಮ ಪರಿಹಾರ ಎಂದು ಉಪರಾಷ್ಟಪತಿ ಕಿವಿಮಾತು ಹೇಳಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಾತನಾಡಿ, ಮುನ್ನೋಟದೊಂದಿಗೆ ಬೃಹತ್ ನಗರವಾಗಿ ಬೆಂಗಳೂರನ್ನು ಕೆಂಪೇಗೌಡರು ರೂಪಿಸಿದರು. ಅವರು ಕೇವಲ ರಸ್ತೆಗಳು ಮತ್ತು ಕಟ್ಟಡಗಳನ್ನು ನಿರ್ಮಿಸಲಿಲ್ಲ, ಜಲ ಸಂರಕ್ಷಣೆಗೆ ಆದ್ಯತೆ ನೀಡಿದರು. ಸಮಗ್ರ ಸಮಾಜ ನಿರ್ಮಾಣಕ್ಕೆ ಎಲ್ಲ ಸಮುದಾಯಗಳಿಗೂ ಸಮಾನ ಆದ್ಯತೆ ನೀಡಿದರು ಎಂದು ಸ್ಮರಿಸಿದರು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ, ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಗರ ಅಂತಾರಾಷ್ಟೀಯ ಖ್ಯಾತಿ ಪಡೆದಿದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಕೆಂಪೇಗೌಡರು ಕೆರೆಗಳನ್ನು ನಿರ್ಮಿಸಿದ್ದು ಅವುಗಳನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮದು ಎಂದರು. ವಿಶ್ವದ ಯಾವುದೇ ದೇಶದ ಆರ್ಥಿಕತೆಯ ಬಲವು ಅದರ ಅತಿ ಸಣ್ಣ ಮತ್ತು ಮಧ್ಯಮ ಉದ್ದಿಮೆ ಎಂಎಸ್ಎಂಇ ವಲಯದ ಕೊಡುಗೆಯ ಮೇಲೆ ಅವಲಂಬಿತವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಎಂಎಸ್ಎಂಇ ದಿನ 2026 ಉದ್ಯಮಿ ಭಾರತ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಎಂಎಸ್ಎಂಇ ವಲಯವು ಮೊದಲ ತಲೆಮಾರಿನ ಉದ್ಯಮಿಗಳ ಸ್ಥೈರ್ಯ ಮತ್ತು ಉದ್ಯಮಶೀಲತೆಯ ಪ್ರತೀಕವಾಗಿದೆ ಎಂದರು. ದೇಶದ ಒಟ್ಟು ರಫ್ತಿನಲ್ಲಿ ಎಂಎಸ್ಎಂಇ ವಲಯ ಶೇಕಡ 50% ಕೊಡುಗೆ ನೀಡುತ್ತಿರುವುದರ ಜೊತೆಗೆ ಉನ್ನತ ಗುಣಮಟ್ಟದ ಮಾನದಂಡಗಳನ್ನು ನಿರಂತರವಾಗಿ ಕಾಯ್ದುಕೊಂಡಿದೆ ಎಂದು ತಿಳಿಸಿದರು. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಪಯಣದಲ್ಲಿ ಎಂಎಸ್ಎಂಇ ವಲಯವು ಅತ್ಯಂತ ಬಲಿಷ್ಠ ಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ದೇಶದ ಎಲ್ಲ ಎಂಎಸ್ಎಂಇ ಘಟಕಗಳ ಸಾರ್ವತ್ರಿಕ ನೋಂದಣಿಗೆ

0: ಉತ್ತೇಜನ ನೀಡುವಂತೆ ಎಂಎಸ್ಎಂಇ ಸಚಿವಾಲಯಕ್ಕೆ ಸಲಹೆ ನೀಡಿದ ಉಪರಾಷ್ಟಪತಿ, ಹೆಚ್ಚಿನ ನೋಂದಣಿಯಿಂದ ನಿಖರ ಮಾಹಿತಿಯ ಸಂಗ್ರಹ ಸಾಧ್ಯವಾಗಲಿದ್ದು ವಲಯದ ನೈಜ ಅಗತ್ಯಗಳಿಗೆ ಅನುಗುಣವಾಗಿ ಪರಿಣಾಮಕಾರಿ ನೀತಿಗಳನ್ನು ರೂಪಿಸಲು ನೆರವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಜಿತನ್ ರಾಮ್ ಮಾಂಜಿ, ಪ್ರತಿಯೊಬ್ಬ ಉದ್ಯಮಿಗೂ ಹೊಸತನಕ್ಕೆ ಅವಕಾಶ, ಬೆಳವಣಿಗೆ ಹಾಗೂ ರಾಷ್ಟ ನಿರ್ಮಾಣದಲ್ಲಿ ಪಾಲ್ಗೊಳ್ಳಲು ಸಮಾನ ಅವಕಾಶ ಕಲ್ಪಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ದೇಶದ ಎಂಎಸ್ಎಂಇ ವಲಯವನ್ನು ಮತ್ತಷ್ಟು ಸಬಲಗೊಳಿಸುವ ಪಿಎಂಇಜಿಪಿ 2.0 ಪೋರ್ಟಲ್, ಸಮಾಧಾನ್ 2.0 ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ವೇದಿಕೆಗಳು ಪೋರ್ಟಲ್ಗಳಿಗೂ ಉಪರಾಷ್ಟಪತಿ ಚಾಲನೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಹಕಾರಿ ವಲಯದ ಸಂಚಾರಿ ವೇದಿಕೆಯಾದ ಭಾರತ್ ಟ್ಯಾಕ್ಸಿಯನ್ನು ಇನ್ನು 2 ವರ್ಷಗಳಲ್ಲಿ ದೇಶದ 500 ನಗರ ಪಟ್ಟಣಗಳಿಗೆ ವಿಸ್ತರಿಸಲಾಗುವುದು ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತ್ ಟ್ಯಾಕ್ಸಿ ಅಧಿಕೃತ ಚಾಲನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಉಪಕ್ರಮವು ಸಹಕಾರಿ ವಲಯದ ಪರಿವರ್ತನಕಾರಿ ಉಪಕ್ರಮವಾಗಿದೆ. ಇದು ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಸಂಚಾರ ವ್ಯವಸ್ಥೆಯನ್ನು ಒದಗಿಸುವ ಉದ್ದೇಶ ಹೊಂದಿದೆ. ಈ ಮೂಲಕ ಸಾರಥಿ ಎಂದು ಕರೆಯಲ್ಪಡುವ ಚಾಲಕರಿಗೆ ತಮ್ಮ ಗಳಿಕೆಯ ಬಹುಪಾಲು ಸಿಗುವಂತೆ ಖಾತರಿಪಡಿಸಲಾಗುವುದು. ಅದೇ ವೇಳೆ ಪ್ರಯಾಣಿಕರಿಗೂ ಸುರಕ್ಷಿತ ಮತ್ತು ಕೈಗೆಟುಕುವ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ವಿವರಿಸಿದರು. ಗುಜರಾತ್ ಮೆಟ್ರೋ ರೈಲು ನಿಗಮ, ಅಹಮದಾಬಾದ್ ನಗರಪಾಲಿಕೆ, ಗುಜರಾತ್ ರಾಜ್ ಸಹಕಾರಿ ಬ್ಯಾಂಕ್, ಪ್ರಮುಖ ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳೊಂದಿಗೆ ಭಾರತ್ ಟ್ಯಾಕ್ಸಿ ಒಡಂಬಡಿಕೆಗೆ ಸಹಿ ಹಾಕಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಕಾಶವಾಣಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11:00 ಪ್ರಸಾರವಾಗಲಿದೆ. ಇದು ಮನದ ಮಾತು ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಅವತರಣಿಕೆಗಳಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಮಾಜಿ ಪ್ರಧಾನಮಂತ್ರಿ ಪಿವಿ ನರಸಿಂಹರಾವ್ ಅವರ 105ನೇ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿಗಳ ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಪಿಎಂಎಂಎಲ್ನಲ್ಲಿ ಇಂದು ಆಯೋಜಿಸಲಾದ ವಿಶೇಷ ಪ್ರದರ್ಶನಕ್ಕೆ ಪಿಎಂಎಂಎಲ್ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಚಾಲನೆ ನೀಡಿದರು. ಈ ಪ್ರದರ್ಶನದಲ್ಲಿ ಪಿವಿ ನರಸಿಂಹರಾವ್ ಅವರ ಜೀವನ ಪಯಣವನ್ನು ಬಿಂಬಿಸುವ ಅಪರೂಪದ ಛಾಯಾಚಿತ್ರಗಳು, ಅಧಿಕೃತ ದಾಖಲೆಗಳು, ಭಾಷಣಗಳು, ಪತ್ರ ವ್ಯವಹಾರಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಸಾರ್ವಜನಿಕರ ವೀಕ್ಷಣೆಗೆ ಇರಿಸಲಾಗಿದೆ. ಭಾರತದ ಇತಿಹಾಸದ ಮಹತ್ವದ ಘಟ್ಟದಲ್ಲಿ ಅವರ ನಾಯಕತ್ವ, ವಿಶೇಷವಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೊಸ ದಿಕ್ಕು ನೀಡಿದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದಂತಹ ಮಹತ್ವದ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರುವಲ್ಲಿ ಬಹುಮುಖ ವ್ಯಕ್ತಿತ್ವದ ಅವರ ಪಾತ್ರವನ್ನು ಪ್ರಮುಖವಾಗಿ ಪ್ರದರ್ಶಿಸಲಾಗಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ವಿದೇಶಾಂಗ, ಗೃಹ ಮತ್ತು ರಕ್ಷಣಾ ಸಚಿವರು ಸೇರಿದಂತೆ ಹಲವು ಪ್ರಮುಖ ಹುದ್ದೆಗಳನ್ನು ಪಿವಿ ನರಸಿಂಹರಾವ್ ಅಲಂಕರಿಸಿದ್ದರು. ಅವರು 1991 ಜೂನ್ 21 1996 May 16 ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ರಾಷ್ಟಕ್ಕೆ ಸಲ್ಲಿಸಿದ ಅಸಾಧಾರಣ ಸೇವೆ ಗುರುತಿಸಿ ಅವರಿಗೆ 2024 ಮರಣೋತ್ತರವಾಗಿ ಭಾರತರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಪಾನ್ನ ಯಾತ್ಸುಶಿರೋದಲ್ಲಿ ನಡೆಯುತ್ತಿರುವ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ತನ್ನ ಮೊದಲ ಗುಂಪು ಸಿ ಪಂದ್ಯದಲ್ಲಿ ಕಜಾಕಿಸ್ತಾನ ವಿರುದ್ದ 2-0 ಅಂತರದ ಗೆಲುವು ದಾಖಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಮಹಿಳೆಯರ ಡಬಲ್ಸ್ನಲ್ಲಿ ದುರ್ಗಾ ಈಶಾ ಕಂಡ್ರಾಪು ಮತ್ತು ಕೀರ್ತಿ ಮಂಚಾಲಾ ಜೋಡಿ ಕಜಾಕಿಸ್ತಾನದ ಅಲಿಸ್ಸಾ ಕುಲೇಶೋವಾ ಮತ್ತು ಡಯಾನಾ ನಾಮೆನೋವಾ ವಿರುದ್ದ 11-5 ಅಂತರದಿಂದ ಜಯಗಳಿಸಿ ಭಾರತಕ್ಕೆ ಶುಭಾರಂಭ ನೀಡಿತು. ನಂತರ ನಡೆದ ಮಿಶ್ರ ಡಬಲ್ಸ್ ಪಂದ್ಯದಲ್ಲಿ ಪುನೀತ್ ಸುರೇಶ್

ಮತ್ತು ದೀಪ್ತಿ ರಾಜ್ ಅತಿಥಿ ಜೋಡಿ ಮುಸ್ತಫಾ ಮಲಿಕ್ ಜಾನ್ ಹಾಗೂ ಅಲಿಸಾ ಕುಲೇಶೋವಾ ವಿರುದ್ಧ 11-10 ಅಂತರದ ಗೆಲುವು ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷಲ್ಸ್ ಪ್ರವಾಸ, ಸೆಷಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ. ದೇಶಾದ್ಯಂತ ನಾಳೆಯಿಂದ ಜುಲೈ 1 ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ ಒಟ್ಟು 65 ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ, ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ, ಹೇಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು, ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ತೆಗೆದುಕೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ದಿಟ್ಟ ಪ್ರಯತ್ನವನ್ನು ಮಾಡಿ ಕೇವಲ 10-15 ಗೇಟ್ ಅನ್ನು ಬದಲಾಯಿಸಿ ಈ ಭಾಗದ ರೈತರನ್ನ ಭತ್ತದ ಕಳೆಯನ್ನ ಉಳಿಸುವಂತ ಕೆಲಸವನ್ನು ಮಾಡಿ ನಮಗೆ ಈ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಆಯಿತು. ಈ 33 ಗೇಟ್ಗಳನ್ನ ಬದಲಾಯಿಸಿ ಈ ನಮ್ಮ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಭಗವಂತ ಇಲ್ಲಿ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೂಡುವುದು ಆರಂಭ, ಜೊತೆಗೂಡು ಚರ್ಚಿಸುವುದು ಪ್ರಗತಿ, ಜೊತೆಗೂಡು ಕೆಲಸ ಮಾಡುವುದು ಯಶಸ್ಸು. ನಾವು 3 ಜನರು ಸೇರಿ ಐತಿಹಾಸಿಕ ವಿಚಾರವನ್ನ ಈ ನೀರನ್ನ ಯಾವ ರೀತಿ ರಕ್ಷಣೆಯನ್ನು ಮಾಡಬೇಕು, 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು ರೈತರ ವೇದಿಕೆಯವರು ಏನು ಹಕ್ಕಿಯನ್ನು ಕೊಟ್ಟಿದ್ದಾರೆ, ಏನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ನಾವು ಈ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಊರು ತೆಗೆಯುವಂತ ವಿಚಾರ ಇರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ನಮ್ಮ ನೀರು ನಮ್ಮ ಹಕ್ಕು, ಆ ಹಕ್ಕಿಗೆ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಇಂತಹ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. 3 ರಾಜ್ಯಗಳ ಅನೇಕ ನೀರಾವರಿ ಸಮಸ್ಯೆಗಳನ್ನ, ಕೃಷ್ಣಾ, ಕಾವೇರಿ, ಗೋದಾವರಿ ಇವೆಲ್ಲ ನದಿಗಳನ್ನ ಯಾವ ರೀತಿ ಒಮ್ಮತವಾಗಿ ನಾವೆಲ್ಲ ಜೋಡಣೆ ಮಾಡಬೇಕು, ಯಾವ ರೀತಿ ರೈತರನ್ನು ಬದುಕಿಸ್ಬೇಕು, ಈ 3 ರಾಜ್ಯಗಳ ಸಮಸ್ಯೆಯನ್ನು ಒಟ್ಟಾಗಿ ತೆಗೆದುಕೊಂಡೋಗಬೇಕು, ಆ ಕೆಲಸವನ್ನ ಮಾಡಲಿಕ್ಕೆ ಈ ಒಂದು ಐತಿಹಾಸಿಕವಾದಂತಹ ದಿನ ಈ ಒಂದು ಸಾಕ್ಷಿಯಾಗಿದೆ. ಮತ್ತೊಂದು, ಈ ಭಾಗದಲ್ಲಿ ಈ ರಾಜ್ಯದಲ್ಲಿ ರೈತರ ಪರವಾಗಿ ನಿಂತ ಈ ಹಸಿರ ರೈತರ ಬದುಕಿಗೆ, ಈ ರೈತರಿಗೆ ಸಂಬಳ ಇಲ್ಲ, ಈ ರೈತಿಗೆ ಪ್ರಮೋಷನ್ ಇಲ್ಲ, ಈ ರೈತಿಗೆ ಪೆನ್ಷನ್ ಇಲ್ಲ, ಈ ರೈತಿಗೆ ಲಂಚ ಇಲ್ಲ, ಈ ರೈತರಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತರನ್ನ ಬದುಕಿಸ್ಬೇಕು, ಈ ಭತ್ತದ ಕಣಕವನ್ನ ಕಾಪಾಡಬೇಕು ಅಂತ ಹೇಳಿ ಇಂತಹ ತೀರ್ಮಾನಗಳನ್ನೆಲ್ಲರ ಆಶೀರ್ವಾದದಿಂದ ನಾವು ತೆಗೆದುಕೊಂಡಿದ್ದೇವೆ.
0: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟೆಗಳಲ್ಲಿ 15%ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು, ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ

0: ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟೆಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ ಮೂರು ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟಿನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ, ಗೋದಾವರಿ ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ದೇಶಾದ್ಯಂತ ನಾಳೆಯಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆಯ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು ಹೆಚ್ಚಿನ ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಮುಂದುವರಿಸಲಾಗುತ್ತಿದೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂತಹ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರಸಂವೇದಿ ಪ್ರಯೋಜನಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
1: BRICS Head of Space Agency meeting 2026 was conducted in Bangalore under the chairship of India. In fact, we had 26 delegates from 10 countries participated in this program along with people from ISRO, InSpace and the Department of Space. There were a lot of discussion on the usage of remote sensing satellite constellation for the socio-economic benefit of BRICS countries, including disaster management, climate change and other aspects. We also discussed about the details on the sustainability through debris-free mission management systems. In fact, it was a quite interesting thing, and we are also going to include a couple of more countries. 5 more countries are also going to be a part of this system, and under the visionary leadership of Honorable Prime Minister of India, and the entire space ecosystem in our country is growing, and this discussion is going to really take us forward globally. Today, the country is having upper hand in the space activities, and it is quite interesting that all the head of space agencies of BRICS countries had a common agenda of the global growth and growth utilization of the space activities for the benefit of the BRICS countries. Debris-free mission management system for the sustainability of the space activities. You know, the space is not only for the present generation, we have to also ensure it is safely available for the future generation.
0: ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ ಬೋನ್ಸ್ ಸಿಸ್ಟಮ್ಸ್ ಕ್ಯಾಬ್ಸ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ನೇತ್ರ ಯುದ್ಧ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ಧ ವಿಮಾನವು ಎಲ್ಲ ಅಭಿವೃದ್ಧಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ಧಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯದಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್, ರಾಜ್ಯದ ಜನತೆ ಎಸ್ಐಆರ್ ಬಗ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
2: ಜೂನ್ 30ನೇ ತಾರೀಕಿಂದ ಜುಲೈ 29ವರೆಗೂ ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನಿಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡುತ್ತಾರೆ. ಆ ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲ ಮತದಾರರಿಗೂ ಪ್ರೀತಿಯಿಂದ ಕೇಳಿಕೊಳ್ತೇನೆ.

ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ ಜೀವನ ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಮತ್ತು ಪ್ರಗತಿಪರ ಯೋಜನೆಗಳ ಮೇಳ ಆಯೋಜನೆ ಮಾಡಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ವಿಶೇಷ ಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಾಣೆದಾರರ ಹಣಕಾಸು ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳಂ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳ ಸಾಗಾಣೆದಾರರನ್ನು ಬಂಧಿಸಿದ್ದು, ಇನ್ನು ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಐಸಿಎಆರ್ ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐಸಿಎಆರ್ಗೆ ಭೇಟಿ ನೀಡಿದರು. ಈ ವೇಳೆ ತೋಟಗಾರಿಕೆ, ಸಂಶೋಧನಾ ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ಧಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜಿಯೋಮಿಕ್ಸ್, ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಗಳ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಮತ್ತು ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ಧಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳು ಇವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಮತ್ತು ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲ ಆಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟ್ರವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು ಅಂತಾರಾಷ್ಟೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೊರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶ.

0: ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ರಾತ್ರಿ 8 ಗಂಟೆ. ಈಗ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೇಳುಗರೆ, ಇನ್ನು ಮುಂದೆ ಕೇಳಿ ರಂಗನಾಯಕಿ ಚಿತ್ರದಿಂದ ಆಯ್ದ ಗೀತೆಯನ್ನು ಹಾಡಿದರು ಪಿ ಜಯಚಂದ್ರನ್ ಹಾಗೂ ಎಸ್ ಪಿ ಶೈಲಜಾ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಂ ಎನ್ ರಂಗರಾವ್.

ಆತ್ಮೀಯರೆ, ಈ ಕಾಮನಬಿಲ್ಲು ಚಿತ್ರದೊಂದಿಗೆ ಇಂದಿನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ರಾತ್ರಿ 8:30. ಇದೀಗ ಕೇಳೋಣ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಗೀತೆ.

ಕೇಳಿದ್ರೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ಕನ್ಯಾದಾನ ಚಿತ್ರದಿಂದ ಆಯ್ದ ಗೀತೆಯನ್ನ. ಹಾಡಿದವರು ಮೊಹಮ್ಮದ್ ರಫಿ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kilohertz. ಸಮಯ ಆಗಿದೆ 9:15. ಕೇಳಿ ಶ್ರೀನಿವಾಸ್ ಕೆ ಸವಾಯಿ ಅವರು ಹಾಡಿರುವ ಕೆಲವು ಭಾವಗೀತೆಗಳು. ಆರಂಭದಲ್ಲಿ ಎಂಡಿ ಗೋಗೇರಿ ವಿರಚಿತ ಒಂದು ಭಾವಗೀತೆ, ದೇವ ನಿನ್ನ ಇರುವ ನಂಬಿ.

0: ಇನ್ನು ಮುಂದೆ ಕೇಳಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆ ನನ್ನಿ ಬಾಳಿನ ಪೂಜಾ ಪಾತ್ರೆಯ ನಿನ್ನಡಿಗಿಡುವೆನೋ ದೇವ.
1: ನನ್ನಿ ಬಾಳಿನ

0: ಇದುವರೆಗೆ ಶ್ರೀನಿವಾಸ್ ಕೆ ಸವಾಯಿ ಅವರು ಹಾಡಿರುವಂತಹ ಕೆಲವು ಭಾವಗೀತೆಗಳನ್ನು ಕೇಳಿದರೆ. ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಯುವವಾಣಿ ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು, ಈ ಬಗ್ಗೆ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಾಯಾ ರಾಮನ್. ಯುವ ಮಿತ್ರರೇ ನಮಸ್ಕಾರ. ಶಿಕ್ಷಣ ಅನ್ನೋದು ಯುವಜನರ ಒಂದು ಜೀವನದೊಳಗ ಬಹಳ ಮುಖ್ಯವಾದ ಅಂಗ. ಒಂದು ಹಂತದ ಶಿಕ್ಷಣ ಪಡೆದ ನಂತರ ನಾವೆಲ್ಲರೂ ಮುಖ ಮಾಡೋದು ಒಂದು ನೌಕರಿಯ ಕಡೆಗೆ, ಅಥವಾ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಕೆಲವರ ಹಂಬಲ ಕೂಡ ಇರ್ತದ. ಇಲ್ಲ ಅಂತಲ್ಲ, ಆದ್ರೆ ಆ ಉದ್ಯಮಕ್ಕೆ ಬೇಕಾದಂತಹ ಹಣಕಾಸನ್ನ ವ್ಯವಸ್ಥೆ

0: ಮಾಡ್ಕೋಬೇಕು. ತಂದೆ ತಾಯಿ ಪಾಲಕರು ಪೋಷಕರು ಅವರು ಸಬಲರಾಗಿದ್ರ ನಮಗ ಕೊಡುವಂತಹ ಒಂದು ಸಾಧ್ಯತೆ ಇರ್ತದೆ, ಇಲ್ಲಾಂದ್ರ ನಾವೇ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹೀಗಾಗಿ ನನ್ನ ಮುಂದಿನ ಜೀವನ ಏನು ಅನ್ನೋದು ಪ್ರತಿಯೊಬ್ಬ ಯುವತಿ ಯುವಕನ ಒಂದು ಯೋಚನೆ ಆಗಿರ್ತದೆ. ಈ ಹಂತದೊಳಗ ನಾವು ಅನೇಕ ಸಾಮಾಜಿಕ ಜಾಲತಾಣಗಳನ್ನ ನೋಡ್ತಾ ಇರ್ತೀವಿ, ಆಮೇಲೆ ಬೇರೆ ಬೇರೆ ಮಾಧ್ಯಮಗಳೊಳಗ ನೋಡಿ ನಾವು ಆ ಬಗ್ಗೆ ನಮ್ಮ ಯೋಚನಾ ಲಹರಿ ಓಡ್ತಾ ಇರ್ತದ. ಹಂಗಾದ್ರ ಅವೆಲ್ಲವೂ ಅಧಿಕೃತನ? ನಾವು ಯಾವ ಕಡೆ ಹೋಗ್ಬೇಕು? ಯಾವ ರೀತಿಯ ನೌಕರಿ ಹತ್ತಿರ ನಾವು ಹೋಗ್ಬಹುದು? ಇದು ಅಧಿಕೃತನ, ಇದು ಅನಧಿಕೃತನ? ಈ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ಹೌದು ಯುವ ಮಿತ್ರರೇ, ಆ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ನನ್ ಜೊತೆಗಿರುವಂತಹ ವರುಣ್. ಹಂಗಿದ್ರ ವರುಣ್ ಯಾರು? ಇವರು ಕರ್ನಾಟಕದ ಆರ್ಯ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ವರುಣ್ ಜಿ ಆರ್. ನಮಸ್ಕಾರ ವರುಣ್.
1: ನಮಸ್ತೆ ಮೇಡಮ್, ನಮಸ್ಕಾರ.
0: ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ವರುಣ್, ತಾವು ಸಾಕಷ್ಟು ಕ್ಷೇತ್ರಗಳೊಳಗ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಉತ್ಸಾಹಿ ಯುವಕ, ಹಂಗಾಗಿ ಯುವ ಜನರಿಗೆ ಯುವ ಜನರಿಂದಲೇ ಹೇಳಿಸಿದಾಗ ಇನ್ನಷ್ಟು ಅದು ತಲೆಗೆ ಹೋಗಬಹುದು ಅಂತ ಹೇಳಿ ಒಂದು ಆಸೆ. ಅಂದ್ರೆ ಒಟ್ಟು ಯುವ ಜನರಿಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ತಾವು ಆರ್ಥಿಕ ಸಾಕ್ಷರತೆಯ ಕ್ಷೇತ್ರದೊಳಗ ಕಾರ್ಯ ಮಾಡ್ತಾ ಇದ್ದೀರಿ, ಮಹಿಳಾ ಸಬಲೀಕರಣದ ಕ್ಷೇತ್ರದೊಳಗ ಕೂಡ ಕಾರ್ಯ ಮಾಡ್ತಾ ಇದ್ದೀರಿ. ಅಂದ್ರ ಈಗ ಬೇರೆ ಬೇರೆ ತರದ ಕೇಂದ್ರ ಸರ್ಕಾರದ ಯೋಜನೆಗಳಿರ್ತಾವ, ಅವು ಏನು, ಯಾರಿಗೆ ಕೊಡ್ತಾರ, ಯಾರು ಆ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು, ಈ ಎಲ್ಲದರ ಬಗ್ಗೆ ತಾವು ಅರಿವು ಮೂಡಿಸುವಂತಹ ಕಾರ್ಯ ಮಾಡ್ತಾ ಇದ್ದೀರಿ. ಎಷ್ಟೋ ಮಹಿಳೆಯರು ಕಷ್ಟದೊಳಗಿರ್ತಾರ, ಆದ್ರ ಅವರಿಗೆ ಯಾವ್ಯಾವ ಯೋಜನೆಗಳವ, ನಾವು ಆ ಯೋಜನೆಗಳೊಳಗ ಭಾಗಿ ಆಗಬಹುದೇನು, ಅದರಿಂದ ಪ್ರಯೋಜನ ಪಡ್ಕೊಳ್ಬಹುದೇನು, ಈ ಎಲ್ಲ ವಿಚಾರಗಳು ಸಾಕಷ್ಟು ಗೊತ್ತಿರೋದಿಲ್ಲ. ತಾವು ಇದೆಲ್ಲದರ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ನಾವು ಒಂದು ಕ್ಷೇತ್ರಕ್ಕೆ ನಮ್ಮನ್ನ ಲಿಮಿಟ್ ಮಾಡಿಕೊಂಡು ಆ ಕ್ಷೇತ್ರದ ಬಗ್ಗೆ ಮಾತಾಡೋಣ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಆನ್ಲೈನ್ ವಂಚನೆಗಳು. ಯಾಕಂದ್ರೆ ಇವತ್ತ ನಮ್ಮ ಯುವ ಜನರು ಸಾಕಷ್ಟು ಉದ್ಯೋಗದ ಬಗ್ಗೆ, ಸ್ವಯಂ ಉದ್ಯೋಗದ ಬಗ್ಗೆ, ಒಂದು ಪುಟ್ಟ ಉದ್ಯಮವನ್ನ ನಡೆಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಈ ಸಂದರ್ಭದೊಳಗ ಇದೆಲ್ಲದರ ಬಗ್ಗೆ ಜಾಗರೂಕರಾಗಿ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಂತ ಅನ್ನೋದು ಒಂದು ಪುಟ್ಟ ಸಂದೇಶ. ಹಂಗಾದ್ರೆ ನಮ್ಮ ಆನ್ಲೈನ್ ವಂಚನೆಗೆ ಒಳಗಾಗಬಾರದು ನಮ್ಮ ಯುವ ಜನರು ಅಂತಂದ್ರೆ, ಸರ್ಕಾರ ಯಾವ ಯಾವ ಉದ್ಯೋಗದ ಭರವಸೆಯನ್ನು ಕೊಡುವಂತಹ ಯೋಜನೆಗಳನ್ನ ಹಮ್ಮಿಕೊಂಡದ, ಅದರ ಬಗ್ಗೆ ಕೂಡ ಆ ನಂತರ ಮಾತಾಡೋಣ ಅಂತ. ಮೊದಲಿಗೆ ಈ ಜಾಬ್ ಅಂದ ತಕ್ಷಣ ನಾವು ಸಾಮಾಜಿಕ ಜಾಲತಾಣಗಳೊಳಗ ನೋಡೋದು ಪಾರ್ಟ್ ಟೈಮ್ ಜಾಬ್ಸ್, ತಕ್ಷಣನೇ ಕೊಡಿಸ್ಬಿಡ್ತೀವಿ, ನೀವೇನೋ ಮಾಡ್ತಾ ಇರ್ತೀರಿ ಮನೆಯೊಳಗೆ ಕುತ್ಕೊಂಡನೇ ನೀವು ಕೆಲಸ ಮಾಡಬಹುದು ಪಾರ್ಟ್ ಟೈಮ್ ಜಾಬ್ಗಳನ್ನ, ನಿಮಗ ಆರ್ಥಿಕವಾಗಿ ಒಂದಷ್ಟು ಸಹಾಯ ಆಗ್ತದ ಅನ್ನುವಂತಹ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಇರ್ತಾರೆ ನಮ್ಮ ಯುವ ಮಿತ್ರರು. ಈ ಸಂದರ್ಭದೊಳಗೆ ಅವರು ಯಾವ ರೀತಿಯ ಸ್ಪಂದನೆ ಇರಬೇಕು ನಮ್ಮ ಯುವಜನರದು ಅಂತ?
1: ಸೊ ಬೇಸಿಕ್ ಆಗಿ ಏನಂತಂದ್ರೆ ಮೇಡಮ್, ಅಧಿಕೃತ ಸಂಸ್ಥೆಗಳು, ನೀವ್ ಯಾವುದೇ ತರಹದ ಜಾಬ್ ಬಗ್ಗೆ ನೀವ್ ಸರ್ಚ್ ಮಾಡಿದಾಗ ಆನ್ಲೈನ್ ಅಲ್ಲಿ, ಅಧಿಕೃತ ಸಂಸ್ಥೆಗಳು ತಮ್ಮ ರೆಸ್ಯೂಮ್ ಅನ್ನು ಮೊದಲು ಪಡೆದು ಅವ್ರ ಆಫೀಸಿಗೆ ಇಂಟರ್ವ್ಯೂ ಅಂತ ಕರೀತಾರೆ. ಇದು ನೀವು ಮೂಲಭೂತವಾಗಿ ಫಸ್ಟ್ ನೀವು ತಿಳ್ಕೊಬೇಕಾಗಿರೋ ವಿಷಯ ಇದು. ಅದೇ ಅನಧಿಕೃತ ಯಾವುದೇ ವೆಬ್ಸೈಟ್ ಗಳಿದ್ರು, ಜಾಬ್ಸ್ ಗಳಿದ್ರು ಏನಾಗುತ್ತೆ ಅಂತಂದ್ರೆ, ನಿಮಗೆ ಮೊದಲು ಅಮೌಂಟ್ ಕೇಳದ್ ಮಾಡ್ತಾರೆ, ಅಥವಾ ಒಂದು ಸ್ಕ್ಯಾನರ್ ಕಳಿಸಿ ವಿಶ್ ಪೇ ಮಾಡಿ ಆ ನಂತರ ನಾವು ನಿಮಗೆ ಇಂಟರ್ವ್ಯೂ ತಗೊಂತೀವಿ ಅಂತಾರೆ. ಈ ರೀತಿಯ ವಿಷಯಗಳು ಬಂದಾಗ ತಾವು ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು.
0: ಕ್ಯೂ ಆರ್ ಕೋಡ್ ಕಳಿಸ್ತೀವಿ, ಅದಕ್ಕೆ ನೀವು ಇಷ್ಟು ಪೇಮೆಂಟ್ ಅಂತ ಹೇಳ್ತೀವಿ, ಪೇ ಮಾಡ್ಬಿಡ್ರಿ, ಸ್ಕ್ಯಾನ್ ಮಾಡ್ರಿ ಅಂತ ಹೇಳ್ತಾರೆ.
1: ಹೌದು, ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು ಇದು ಯಾವ್ದೋ ಅನಧಿಕೃತ ಸಂಸ್ಥೆ ಆಗಿರುತ್ತೆ ಅಂತ. ಯಾಕೆ ಅಂತಂದ್ರೆ, ಯಾವುದೇ ಅಧಿಕೃತ ಸಂಸ್ಥೆ ಆದ್ರೂ ತಮ್ಮ ರೆಸ್ಯೂಮ್ ನೋಡಿ, ತಮಗೆ ಇಂಟರ್ವ್ಯೂ ಮಾಡಿ, ಇಟ್ ಮೇ ಬಿ ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು, ಇಂಟರ್ವ್ಯೂ ಮಾಡಿ ಆಫೀಸಿಗೆ ಕರ್ಸಾದ್ಮೇಲೆ ನಿಮಗೆ ಬೇರೆ ಬೇರೆ ತರದೆಲ್ಲ ಇರ್ತದೆ. ಬಟ್ ನಿಮ್ಗೆ ಸ್ಟಾರ್ಟಿಂಗೇ ಕ್ಯೂ ಆರ್ ಕೋಡ್ ಕಳಿಸ್ತೀವಿ, ಅಮೌಂಟ್ ಪೇ ಮಾಡಿ, ಆ ನಂತರ ನಾವು ಇದು ಮಾಡ್ತೀವಿ ಅಂದ್ರೆ ಇದು ಒಂದು ಅನಧಿಕೃತ ಸಂಸ್ಥೆ ಆಗಿರುತ್ತೆ. ನೀವು ಅದಕ್ಕೋಸ್ಕರ ಏನ್ ಹೇಳ್ತೀವಿ ಅಂತಂದ್ರೆ, ಯಾವುದೇ ಸಂಸ್ಥೆ ಕೆಲಸ ತಾವು ಪಡಿಬೇಕು ಅಂದ್ರೆ ಮೊದಲು ಆಫೀಸ್ಗೆ ವಿಸಿಟ್ ಮಾಡಿ, ಆಫೀಸ್ ಬಗ್ಗೆ ತಿಳ್ಕೊಳ್ಳಿ, ಅದು ಅಧಿಕೃತ ಸಂಸ್ಥೆಯನ್ನ ತಿಳ್ಕೊಳ್ಳಿ, ಆ ನಂತರ ತಾವು ಆ ಜಾಬ್ಗಳಿಗೆ ಅಪ್ಲೈ ಮಾಡ್ಕೊಳ್ಳಿ.
0: ಒಂದು ಬಿಟ್ಟು 10 ಸಲ ಯೋಚನೆ ಮಾಡಬೇಕು, ಇದು ಅಧಿಕೃತವಾದ ಸಂಸ್ಥೆ ಹೌದೋ ಅಲ್ಲೋ, ಯಾವ ರೀತಿಯ ಜಾಬ್ಗಳನ್ನ ಅವರು ಕಲ್ಪಿಸಿಕೊಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ನಮ್ಮ ಯುವ ಜನರು ಮೊದ್ಲ ಯೋಚನೆ ಮಾಡಬೇಕು, ಆಮೇಲೆ ಮುಂದಿನ ಹೆಜ್ಜೆ ಇಡಬೇಕು ಅಂತೀರಿ ವರುಣ್. ಈಗ ಏನಾಗಿರ್ತದ ಅಂದ್ರೆ, ಒಂದೊಂದ್ಸಲ ಕಷ್ಟದ ಪರಿಸ್ಥಿತಿ ಇರ್ತದ ವರುಣ್, ಅಷ್ಟೆಲ್ಲ ಯೋಚನೆ ಮಾಡುವಂತಹ ಸಂದರ್ಭವೇ ಇರುವುದಿಲ್ಲ. ಯಾರೋ ಒಂದ್ ಕೆಲಸ ಕೊಡ್ತಾರ ಅಂತಂದ ತಕ್ಷಣ ನಾವು ಇಮಿಡಿಯೇಟ್ಲಿ ಹೋಗಿ ಆ ಕೆಲಸವನ್ನ ಮಾಡ್ಕೊಂಡ್ಬಿಡೋಣ, ಮುಂದೆ ಯೋಚನೆ ಅಂತ ಇರ್ತದ. ಹಿಂಗಾಗಿ ಎಷ್ಟೋ ಸಲ ನಮ್ಮ ಯುವ ಜನರು ಕಷ್ಟದೊಳಗ ಸಿಲುಕಿ ಹಾಕಿಕೊಳ್ಳುವಂತಹ ಪ್ರಶ್ನೆ ಬರ್ತದೆ. ಅಂದ್ರೆ ಬೆಂಕಿಯಿಂದ ಬಾಣಲೆಗೆ ಅಂತಾರಲ್ಲ, ಆತರ ಈ ಕಷ್ಟದೊಳಗಿರುವಂತಹ ಯುವಕ ಇನ್ನೊಂದು ಕಷ್ಟದೊಳಗ ಸಿಲುಕಿ ಹಾಕೊಂಡ್ಬಿಡ್ತಾನ. ಅಂದ್ರೆ ಈಗ ಆನ್ಲೈನ್ ವಂಚನೆ ಅಂತ ಇರ್ತದಲ್ಲ, ಅದಕ್ಕೆ ಸಿಕ್ ಹಾಕೊಂಡ್ಬಿಟ್ಟಿರ್ತಾನ. ಈಗ ಸಿಕ್ ಹಾಕೊಂಡ್ಬಿಟ್ಟ ಅಂದ್ಮೇಲೆ ಅವರು ಯಾವ ತರದ ಸ್ಟೆಪ್ ತಗೋಬೇಕು ಮುಂದ?
1: ಇವಾಗ ನಮ್ಮ ಬ್ಯಾಂಕ್ ಇಂದ ಒಂದು ಅಮೌಂಟ್ ಹೋಗಿದೆ, ನಮ್ದು ಅಮೌಂಟ್ ಕಟ್ ಆಗಿದೆ ಅಥವಾ ನಮಗೆ ಫ್ರಾಡ್ ಆಗಿದೆ ಅಂತ ತಿಳಿದ ತಕ್ಷಣ ಮೊದಲನೇದಾಗಿ ಮಾಡ್ಬೇಕಾಗಿರೋ ವಿಷಯ 1930. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 1930 ಈ ನಂಬರಿಗೆ ನಿಮ್ ಫಸ್ಟ್

0: ಕಾಲ್ ಮಾಡಿಬಿಟ್ಟು ತಮ್ಮ ಅಕೌಂಟ್ ನಂಬರ್, ತಮ್ಮ ಐಎಫ್ಎಸ್ಸಿ ಕೋಡ್ ಅನ್ನ ಹೇಳಿ ಈ ರೀತಿ ನನ್ನ ಅಕೌಂಟಿಗೆ ಇಷ್ಟು ಅಮೌಂಟ್ ಈ ಟೈಮಲ್ಲಿ ಡೆಬಿಟ್ ಆಗಿದೆ ಅನ್ನೋದನ್ನ ಮೊದಲು ತಿಳಿಸಬೇಕು. ಇದನ್ನ ನೀವು ಮೊದಲನ್ನೇ 24 ತಾಸೊಳಗೆ ಮಾಡಬೇಕು. ಇದನ್ನ ಗೋಲ್ಡನ್ ಅವರ್ ಅಂತ ಕರಿತೀವಿ. ಈ ಗೋಲ್ಡನ್ ಅವರ್ ಒಳಗಡೆ ಮಾಡಿದ್ರೆ ತಮ್ಮ ಅಮೌಂಟ್ 100% ಗ್ಯಾರಂಟಿ RBI ನೀಡುತ್ತೆ, ವಾಪಸ್ ಬರೋದಕ್ಕೆ 100% ಗ್ಯಾರಂಟಿ RBI ಅಶ್ಯೂರ್ ಮಾಡಿರುತ್ತೆ. ಸೊ ಯಾವುದೇ ಫ್ರಾಡ್ಗಳಾದ್ರೂ ಟೈಮ್ ವೇಸ್ಟ್ ಮಾಡಿಲ್ದೆ ಮೊದಲು 1930 ಅನ್ನೋ ನಂಬರಿಗೆ ತಾವು ಕಾಲ್ ಮಾಡಬೇಕು.
1: ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕೃತವಾಗಿ ಕೊಟ್ಟಿರುವಂತಹ ಒಂದು ಸಂಖ್ಯೆ
0: ಮೇಡಮ್. ಸೊ ಇದು ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿ ಅಂತ ಏನಿರುತ್ತಲ್ಲ ಆ ಡಿಪಾರ್ಟ್ಮೆಂಟ್ಗೆ ನಂಬರ್ ಹೋಗುತ್ತೆ. ಆ ನಂತರ ತಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟು ಒಂದು ಲೆಟರ್ ಕೊಡಬೇಕು, ಈ ರೀತಿ ನಮ್ಮ ಅಕೌಂಟ್ಗೆ ಫ್ರಾಡ್ ಆಗಿದೆ, ದಯವಿಟ್ಟು ನಮ್ಮ ಅಕೌಂಟ್ನ ಫ್ರೀಸ್ ಮಾಡಿ ಅಂತ ನಾವು ಫಸ್ಟ್ ಒಂದು ಕಂಪ್ಲೇಂಟ್ ಕೊಡಬೇಕು. ಸೊ 30 ದಿನದೊಳಗಡೆ ಬ್ಯಾಂಕ್ ಅದಕ್ಕೆ ಆಕ್ಷನ್ ನ ತಗೊಳ್ಳುತ್ತೆ ಮೇಡಮ್.
1: ಇಲ್ಲಿ ಎರಡು ಮುಖ್ಯವಾದ ಅಂಶಗಳು. ಒಂದು, 24 ತಾಸೊಳಗೆ ನಾನು ಏನು ಅನಧಿಕೃತ ಸಂಸ್ಥೆಯ ಜೊತೆಗೆ ನಾನು ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತು ಅಂತಂದ್ರೆ ತಕ್ಷಣನೇ 1930ಗೆ ಅವರು ಕರೆ ಮಾಡಬೇಕು ಅನ್ನುವಂಥದ್ದು. ಇವೆರಡು ಅಂಶಗಳು. ಒಂದು, ಮೊದಲು ಅರ್ಥ ಮಾಡ್ಕೋಬೇಕು 24 ತಾಸೊಳಗೆ ಕಾರ್ಯಪ್ರವೃತ್ತರಾಗಬೇಕು. ಇನ್ನೊಂದು, ಈ ಸಂಖ್ಯೆ 1930 ಅನ್ನುವಂತಹ ಸಂಖ್ಯೆಗೆ ಕರೆ ಮಾಡಿ ಮುಂದಿನ ಕೆಲಸವನ್ನ ಮಾಡಬೇಕು. ಆಮೇಲೆ ಈಗ ಫೇಕ್ ಮೆಸೇಜಸ್ ಬರ್ತಾವಲ್ಲ ನಮ್ಮ ಮೊಬೈಲ್ಗಳಿಗೆ, ಬೇರೆ ಬೇರೆ ಜಾಲತಾಣಗಳು ಅಲ್ಲಿ ಆ ಮುಖಾಂತರ, ಬೇರೆ ಬೇರೆ ಆ್ಯಪ್ಗಳ ಮುಖಾಂತರ ನಾವು ಎಷ್ಟೋ ಸಲ ಅವರಿಗೆ ನಮ್ಮ ಸಂಖ್ಯೆನ ಕೊಟ್ಟಿರೋದೇ ಇಲ್ಲ, ಮೊಬೈಲ್ ನಂಬರೇ ಕೊಟ್ಟಿರೋದಿಲ್ಲ, ಆದರೂ ಕೂಡ ನಮ್ಮ ಮೊಬೈಲ್ಗೆ ಬರ್ತಾವ ಎಷ್ಟೋ ಫೇಕ್ ಮೆಸೇಜಸ್. ಆ ಬಗ್ಗೆ ಏನ್ ಹೇಳ್ತೀರಿ?
0: ಸೊ ಇದರಲ್ಲಿ ಹಲವಾರು ತರಹದ ಮೆಸೇಜ್ಗಳು ಬರ್ತಾ ಹೋಗುತ್ತೆ ಮೇಡಮ್. ಮೊದಲನೇದು ತಮಗೆ 70% ಆಫರ್ ಇದೆ, 80% ಆಫರ್ ಇದೆ ಅಂತ ವೋಚರ್ಸ್ ಗಳು ಬರುತ್ತೆ. ಆ ನಂತರ ನಿಮಗೆ ಈ ತರ ಸಬ್ಸಿಡಿ ಲೋನ್ ಇದೆ, ಒನ್ ಕ್ಲಿಕ್ ಅವೇ ಅಲ್ಲಿ ನಿಮಗೆ ಈ ರೀತಿಯ ಸಬ್ಸಿಡಿ ಸ್ಕೀಮ್ ಸಿಗುತ್ತೆ ಅಂತ. ಮತ್ತೆ ಹಲವಾರು ಲೋನ್ ಆಪ್ಸ್ ಗಳಿದಾವೆ, ಅದರಲ್ಲಿ 1% ಬಡ್ಡಿಯಲ್ಲಿ ನಿಮಗೆ 1 ಲಕ್ಷ ಸಾಲ ಕೊಡ್ತೀವಿ, 2 ಲಕ್ಷ ಸಾಲ ಕೊಡ್ತೀವಿ, 5 ನಿಮಿಷದಲ್ಲಿ ತಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ನಿಮಗೆ ಹಲವಾರು ವೆಬ್ಸೈಟ್ ಗಳಿನ ಫೇಕ್ ಲಿಂಕ್ಸ್ ಗಳು ಬರ್ತಾ ಹೋಗುತ್ತೆ. ಇದನ್ನ ಪ್ರೆಸ್ ಮಾಡಿ ಕೇವಲ 5 ಸೆಕೆಂಡ್ ಒಳಗೆ ತಮ್ಮ ಅಕೌಂಟ್ ಅಲ್ಲಿರೋ ಪ್ರತಿಯೊಂದು, ಈವನ್ 1 ರೂಪಿ ಇದ್ರೂ ಅದನ್ನು ಕಟ್ ಮಾಡ್ಕೊಂತಾರೆ, ಇಟ್ ಮೇ ಬಿ 1 ಕೋಟಿ ಇದ್ರೂ ಕಟ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ತುಂಬಾ
1: ಹುಷಾರಾಗಿರಬೇಕು.
0: ಇನ್ನೊಂದೇನು ಆಘಾತಕಾರಿ ವಿಷಯ ಅಂದ್ರೆ, ನಿಮ್ಮ ಅಕೌಂಟ್ ಇಂದ ಯಾರು ಫ್ರಾಡ್ ಮಾಡಿರ್ತಿರಲ್ಲ ಆ ಅಕೌಂಟ್ ಇಂದ ಆಲ್ಮೋಸ್ಟ್ 10-15 ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ದಟ್ ಯಾರು ಸ್ಕ್ಯಾಮ್ ಮಾಡಿದಾರೆ, ಅಮೌಂಟ್ ಎಲ್ಲಿ ಹೋಯ್ತು ಅನ್ನೋದು ಹಿಡಿಯೋದನ್ನು ಪೊಲೀಸರಿಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನೇ ನೀವು ಲಿಂಕ್ಸ್ ಗಳು ಬಂದ್ರೂ ಅನ್ನೋ ತರ ಡೈರೆಕ್ಟ್ ಆಗಿ ಫಸ್ಟ್ ಅದನ್ನ ಡಿಲೀಟ್ ಮಾಡಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ.
1: ಯಾವ ಆಪ್ ಮುಖಾಂತರ ಆದ್ರೂ ಬಂದಿರಲಿ,
0: ಯಾವುದೇ ಆಪ್ ಮುಖಾಂತರ ಇಟ್ ಒಂದು ಸರಿ ಅದು ಅನ್ಆಥರೈಸ್ಡ್ ಅನ್ನೋದಾದ್ರೆ ಆ ಲಿಂಕ್ ಗಳನ್ನ ಯಾವುದೇ ಕಾರಣಕ್ಕೂ, ಇವಾಗ ಫಾರ್ ಎಕ್ಸಾಂಪಲ್ ಸಬ್ಸಿಡಿ ಲೋನ್ ಇದೆ ಅಂತ ಒಂದ್ ಲಿಂಕ್ ಏನೋ ಮೇಲ್ಗಡೆ PM ಯೋಜನಾ ಅಂತ ನನ್ನ ಫೋನಿಗೆ ಬ್ಯಾಂಕ್ ಅದು ಇದು ಅಂತ ಸುಮಾರು ಬಂದಿದೆ. ಸೊ ನಾನು ಅದನ್ನ ಫಸ್ಟ್ ಡಿಲೀಟ್ ಮಾಡ್ತೀನಿ. ನಿಮಗೆ ಇನ್ನೂ ಇಲ್ಲ ಇದು ರಿಯಲ್ ಇರ್ಬೋದು ಅನ್ಸಂದ್ರೆ ಡಿಲೀಟ್ ಮಾಡಿ, ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಕೇಳ್ಕೊಳ್ಳಿ ಮ್ಯಾನೇಜರ್
1: ಹೇಳ್ತಾರೆ.
0: ಮ್ಯಾನೇಜರ್ ದೇಲ್ ಬಿ ಹ್ಯಾಪಿ, ಯಾಕೆ ಅಂತಂದ್ರೆ ಅವರು ಇವಾಗ ಈ ತರ ಸ್ಕೀಮ್ ಬಂದು ಫಲಾನುಭವಿಗಳಿಗೆ ಅದು ಉಪಯೋಗ ಆಗ್ಲಿ ಅನ್ನೋದು ಅವ್ರ ತಲೆಯಲ್ಲೂ ಇರುತ್ತೆ. ಸೊ ಆದಷ್ಟು ಜಲ್ದಿ ಏನು ಅಂತಂದ್ರೆ ಆ ಸ್ಕೀಮ್ ಇದೆಯಾ ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ಯಾವುದೇ ಲಿಂಕ್ ಗಳು, ಇಟ್ ಮೇ ಬಿ ಎನಿಥಿಂಗ್ ಯಾವುದೇ ಇರ್ಬೋದು, ಅದನ್ನ ಓಪನ್ ಮಾಡಬೇಡಿ. ಕೆಲವೊಂದ್ಸರಿ ನಿಮ್ಮ KYC ಡಾಕ್ಯುಮೆಂಟ್ಸ್ ಅಪ್ಡೇಟ್ ಆಗಿಲ್ಲ ಅಂತಾನು ಬ್ಯಾಂಕಿನ ಮೆಸೇಜ್ ತರಾನೇ ಬರುತ್ತೆ. ಆ ರೀತಿ ಮೆಸೇಜ್ ಗಳು ಬಂದ್ರು ಯಾವುದೇ ಕಾರಣಕ್ಕೂ ಆ ಲಿಂಕ್ ನ ಓಪನ್ ಮಾಡಬೇಡಿ. ತಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಆ ತರ ಏನಾದ್ರು ಇದ್ರೆ ಮ್ಯಾನೇಜರ್ ಅಲ್ಲೇ ನಿಮ್ಮ ಆಧಾರ್ ಕಾರ್ಡ್ ನ ಪಡೀತಾರೆ, ನಿಮ್ಮ KYC ನ ಅಪ್ಡೇಟ್ ಮಾಡ್ತಾರೆ.
1: ಎಷ್ಟೋ ಸಲ ಮ್ಯಾನೇಜರ್ ಮಾತಾಡೋದು ನಿಮ್ಮ KYC ಅಪ್ಡೇಟ್ ಆಗಿಲ್ಲ ಅಂತ ಅವ್ರು ಹೇಳ್ತಾರ, ತಕ್ಷಣ ಏನೋ ಒಂದ್ ಕ್ಷಣ ನಾವು ಗಲಿಬಿಲಿಗೊಂಡ್ ಬಿಡ್ತೀವಿ. ಹೌದಲ್ಲ, ನಾನ್ ಬಹಳ ದಿನ ಆಯ್ತು ಬ್ಯಾಂಕಿಗೆ ಹೋಗ್ಲೇ ಇಲ್ಲ, KYC ಕಟ್ಲಿ ಮಾಡ್ಬಿಡೋದಾ ಅಂತ ಯೋಚನೆ ಬರ್ತದೆ. ಅದನ್ನ ನಾವು ಮೊದಲು ಯೋಚನೆ ಮಾಡ್ಬೇಕು, ನಾವು ಯಾವ ಶಾಖೆ ಒಳಗೆ ನಮ್ಮ ಅಕೌಂಟ್ ಅದ ಅಲ್ಲಿ ಹೋಗಿ ನಾವು ಮಾಹಿತಿಯನ್ನ ಪಡ್ಕೋಬೇಕು.
0: ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ KYC ಸಹ ಯಾವುದೇ ಲಿಂಕ್ ಕಳ್ಸೋದಿಲ್ಲ ಮೇಡಮ್. ಯಾವುದೇ KYC ಅಪ್ಡೇಟ್ ಆಗ್ಬೇಕಂದ್ರೆ ಯಾವುದೇ ತರದ ಲಿಂಕ್ಸ್ ಗಳು ಬ್ಯಾಂಕ್ ಅವ್ರು ಕಳ್ಸೋದಿಲ್ಲ. ಇದೊಂದು ನಾನು ಹೇಳಕ್ಕೆ,
1: ಯಾವುದೇ ಬ್ಯಾಂಕ್ ಆಗಿರ್ಲಿ ಅವ್ರು ಯಾರು ಈ ತರ ಕಳ್ಸೋದಿಲ್ಲ. ಈಗ ಡಿಜಿಟಲ್ ಅರೆಸ್ಟ್ ಅನ್ನೋದು ಕೂಡ ಆತರ ಇಲ್ವೇ ಇಲ್ಲ ಅಂತ ಹೇಳ್ತಾರೆ, ನಿಮ್ದು ಡಿಜಿಟಲ್ ಅರೆಸ್ಟ್ ಆಗ್ಬಿಟ್ಟಿದೆ ನಿಮ್ ಮಗಂದು, ಹಾಗಾಗಿ ಇಷ್ಟು ದುಡ್ಡು ಕೊಟ್ರೆ ನಾವು ಈ ತರ ಅವ್ನ್ ಬಿಡಿಸ್ಕೊಡ್ತೀವಿ, ಈ ತರದ್ದು ಒಂದಿಷ್ಟು ಸಂದೇಶಗಳು ಬರ್ತಾ ಇರ್ತಾವೆ.
0: ಮೇಜರ್ ಆಗಿದ್ದು ಓಲ್ಡ್ ಏಜ್ ಪೀಪಲ್ಸ್ ಅಂದ್ರೆ ವಯಸ್ಸಾದವರಿಗೆ ಇದನ್ನ ತುಂಬಾ ಮಾಡ್ತಾ ಇದಾರೆ, ಯೂತ್ಸಿಗೂ ಕೂಡ ಮಾಡ್ತಾ ಇದಾರೆ. ಓಲ್ಡ್ ಏಜ್ ಅವ್ರಿಗೆ ಯಾವ ತರ ಮಾಡ್ತಿದಾರೆ ಅಂದ್ರೆ, ನಿಮ್ಮ ಮಗನ್ ಬ್ಯಾಂಕ್ ಅಕೌಂಟ್ ಇಂದ ಸುಮಾರು ಜನ ಅಥವಾ ಇದರಿಂದ ಸುಮಾರು ಸಿಮ್ ಕಾರ್ಡ್ಸ್ ತಗೊಂಡ್ಬಿಟ್ಟು ಅದರಲ್ಲಿ ಅನ್ಆಥರೈಸ್ಡ್ ಆಕ್ಟಿವಿಟೀಸ್ ನಡೀತಾ ಇದೆ. ಅದೇ ರೀತಿ ಹಲವಾರು ತರ ಹೇಳ್ತಾರೆ, ಹಿಂಗಿಂಗ್ ಆಗ್ತಾ ಇದೆ, ಅವ್ರಿಗೆ ಅರೆಸ್ಟ್ ಮಾಡಿದೀವಿ. CBI ಆಫೀಸರ್ಸ್ ಇರ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಅದನ್ನ ಪಿಕ್ ಮಾಡಿ ಅಂತ ಹೇಳ್ತಾರೆ. ವಿಡಿಯೋ ಕಾಲ್ ಇವಾಗ ಏನ್ ವಯಸ್ಸಾದವ್ರು ಇರ್ಲಿ ಯಾರೇ ಇರ್ಲಿ, ವಿಡಿಯೋ ಕಾಲ್ ಎತ್ತಿದ ಕೂಡಲೇ ಆ ವಿಡಿಯೋದಲ್ಲಿ ಕಂಪ್ಲೀಟ್ ಪೊಲೀಸ್ ಸ್ಟೇಷನ್ ಸೆಟಪ್ ಇರುತ್ತೆ. ಅಲ್ಲಿ ಕೂತಿರೋನು ಈವನ್ ಪೊಲೀಸ್ ಡ್ರೆಸ್ ವೇರ್ ಮಾಡಿರ್ತಾರೆ.
1: ಇದನ್ನ ನಮ್ಮ ಹಿರಿಯರು ಗಮನಿಸಬೇಕು,
0: ಅವ್ರು ಅದನ್ನ ನೋಡಿದ ಕೂಡಲೇ ಗಲಿಬಿಲಿ ಆಗ್ತಾರೆ ಮೇಡಮ್. ಹೌದು ಇಲ್ಲಿ ರಿಯಲ್ ಆಗಿದೆಯಲ್ಲ, ಹೌದು ಕರೆಕ್ಟ್ ನಮ್ದು ಏನು ಅಂತ ಅವ್ರು ಫುಲ್ ಹೆದರಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೆದರದನ್ನ ನೋಡ್ಬಿಟ್ಟು ಇವ್ರು ಇದನ್ನೇ ಇನ್ನೂ ಅಡ್ವಾಂಟೇಜ್ ಮಾಡ್ಕೊಂಡು ನಮ್ಗೆ 5 ಲಕ್ಷ ಹಾಕಿ ಇವಾಗ ಇದನ್ನ ಇಲ್ಲೇ ರಿಸಾಲ್ವ್ ಮಾಡ್ತೀವಿ, 3

0: ಪಕ್ಷ ಹಾಕಿ ಇದನ್ನ ಇಲ್ಲೇ ಇವಾಗ ರಿಸಾಲ್ವ್ ಮಾಡ್ತೀನಿ. ಮತ್ತವರು ಅದನ್ನ ಕನ್ಫರ್ಮೇಶನ್ ಮಾಡ್ಕೋಬೇಕು ಅಂತ ಅವ್ರ ಮಗಂಗ್ ಕಾಲ್ ಮಾಡಕ್ ಹೋದ್ರೇನು, ಕಾಲ್ ಕಟ್ ಮಾಡ್ಬೇಡಿ, ಕಾಲ್ ಕಟ್ ಮಾಡ್ಬೇಡಿ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಅವ್ರು ಕಾಲ್ ಕಟ್ ಮಾಡಕ್ಕೂ ಸಹ ಬಿಡೋದಿಲ್ಲ. ಒಂದು ಸರಿ ಕಾಲ್ ಕಟ್ ಆದ್ರೆ ಮತ್ತೆ ವಿತಿನ್ ಅ ಮಿನಿಟ್, ವಿತಿನ್ ಅ ಸೆಕೆಂಡ್ ಅವರು ಪುನಃ ಪುನಃ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಒಂದು ಸೆಕೆಂಡ್ ಕೂಡ ಟೈಮ್ ಬಿಡೋದಿಲ್ಲ, ನಿಮಗೆ ಕಂಪ್ಲೀಟ್ ಆಗಿ ಗಾಬರಿ ಮಾಡಿಸಿ ನಿಮ್ಮಿಂದ ಅಮೌಂಟ್ ಪಡೆಯಕ್ ನೋಡ್ತಾರೆ. ಇದಷ್ಟೇ ಅಲ್ಲದೆ ಇನ್ನು ಇವಾಗ ಯೂತ್ಸ್ ಗೆ ಯಾವ ತರ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಅಕೌಂಟ್ ಇಂದ ಈ ತರ ಅನ್ಅಥರೈಸ್ ಸಿಮ್ ಗಳು ಪರ್ಚೇಸ್ ಆಗಿದೆ. ನೀವು ಇವಾಗ ಯಾವ್ದೇ ನಮಗೆ ಆಗಿಲ್ದಿರೋ ಕಂಟ್ರೀಸ್ ಗಳಿಗೆ ನಿಮ್ ಕಡೆಯಿಂದ ಫಂಡಿಂಗ್ಸ್ ಹೋಗ್ತಾ ಇದೆ, ಇಷ್ಟು ಇದು ಬಂದಿದೆ, ಅದಕ್ಕೋಸ್ಕರ ನಿಮಗೆ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಈ ರೀತಿ ಎಲ್ಲ ಅವ್ರಿಗೆ ಹೆದರಿಸ್ಬಿಟ್ಟು, ಫಸ್ಟ್ ಅವ್ರು ಹೆದರೋ ತನಕ ಹೆದರಿಸ್ಬಿಟ್ಟು ಆ ನಂತರ ಅವ್ರ ಹತ್ರ ಅಮೌಂಟ್ ಕೇಳೋದನ್ನ ಶುರು ಮಾಡ್ತಾರೆ. ಮೇಡಮ್,
1: ನಾವು ಮೊದಲೇ ಗಾಬರಿ ಆಗಬಾರ್ದು, ಯಾವುದೋ ಇದು ಅನಧಿಕೃತವಾದ ಕರೆ ಇರಬಹುದು ಅಂತ ಯೋಚನೆ ಮಾಡಬೇಕು. ಆಮೇಲಷ್ಟೇ ನಾವು ಒಂದ್ ಸ್ವಲ್ಪ ನಿರಾತಂಕವಾಗಿ ಯೋಚನೆ ಮಾಡಿದಾಗ ಮಾತ್ರ ನಾವು ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಯಾರೇ ಈ ತರ ಹೇಳಿದ್ರು ಅದನ್ನ ನಂಬಲೇಬಾರದು.
0: ನಮ್ಮ ಭಾರತ ದೇಶದಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಮೇಡಮ್. ಯಾವುದೇ ಸಿಬಿಐ ಆಫೀಸರ್ ತಮಗೆ ವಿಡಿಯೋ ಕಾಲ್ ಅಥವಾ ಸ್ಕೈಪ್ ಕಾಲ್ ಈ ತರ ಯಾವುದನ್ನು ಮಾಡೋದಿಲ್ಲ.
1: ಮೊದ್ಲೇ ನಾವು ತಿಳ್ಕೊಂಡ್ ಬಿಡ್ಬೇಕು, ಈ ತರ ನಾವು ಪೊಲೀಸ್ ಆಫೀಸರ್ ಮಾತಾಡ್ತಾ ಇದ್ದೀನಿ, ಸಿಬಿಐ ಆಫೀಸರ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇದು ಫೇಕ್ ಕಾಲ್ ಅಂತ ನಾವು ತಿಳ್ಕೊಂಡ್ ಬಿಡ್ಬೇಕು.
0: ಅದಕ್ಕೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ಡಿಜಿಟಲ್ ಅರೆಸ್ಟ್, ಯಾವುದೇ ವಿಡಿಯೋ ಕಾಲ್ಸ್ ಬಂದ್ರು ತಾವ್ ರೆಸ್ಪಾಂಡೇ ಮಾಡಕ್ ಹೋಗ್ಬಿಡಿ. ಹಂಗ ಅವ್ರು ಮಾತಾಡಿದ್ರು ಅಂದ್ರೆ ಸೇಮ್ ಥಿಂಗ್, 1930 ಇದು ಕಂಪ್ಲೀಟ್ ಮಾಡಿ, ಅವರು ದೇ ವಿಲ್ ಟೇಕ್ ಆಕ್ಷನ್ ಅಷ್ಟೇ ಮೇಡಮ್.
1: ಆಗ್ಲೇ ಹೇಳಿದ್ರಿ ವರುಣ್, 1-24 ತಾಸಿನ ಒಳಗೆ 1930 ಕರೆ ಮಾಡಬೇಕು ಅಂತ, ಆಮೇಲೆ 30 ದಿನಗಳ ತನಕ ಕಾಯ್ಬೇಕು. ಅದು ನಿಮ್ಮ ದುಡ್ಡು ಏನಾದ್ರೂ ಹೋಗಿತ್ತು ಅಂತಂದ್ರೆ ಮತ್ತೆ ನಿಮ್ಮ ಅಕೌಂಟ್ಗೆ ಬಂದ್ ಬೀಳಬೇಕು. ಆತರ 30 ದಿನಗಳ ಆದ್ರೂ ಕೂಡ ಅದು ಮರಳಿ ಬರಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ?
0: ಸೊ ಇದಕ್ಕೆ 2021 RBI ಒಂಬಡ್ಸ್ಮನ್ ಅನ್ನೋ ಸ್ಕೀಮ್ ಸ್ಟಾರ್ಟ್ ಆಯ್ತು ಮೇಡಮ್. ಇದು ಬಂದ್ಬಿಟ್ಟು ನ್ಯಾಷನಲೈಸ್ ಬ್ಯಾಂಕಿಗೂ ಅಪ್ಲೈ ಆಗುತ್ತೆ, ಪ್ರೈವೇಟ್ ಬ್ಯಾಂಕ್ಸ್ಗೂ ಅಪ್ಲೈ ಆಗುತ್ತೆ, ಅನಂತರ ಪೋಸ್ಟ್ ಆಫೀಸ್ಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಇದು ಹೇಗೆ ಅಂತಂದ್ರೆ, 30 ದಿವಸ ಆದ್ಮೇಲೂ ನಮಗೆ ಬ್ಯಾಂಕ್ ಕಡೆಯಿಂದ ಯಾವುದೇ ತರಹದ ಇವಾಗ ಮಾಹಿತಿ ಬರ್ತಾ ಇಲ್ಲ, ನಮ್ಮ ಅಮೌಂಟ್ ಏನಾಯ್ತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಬ್ಯಾಂಕ್ ಅಲ್ಲಿ ನಮಗೆ ರೆಸ್ಪಾಂಡ್ ಕೊಡ್ತಾ ಅಂದ್ರೆ ನಾವು ಬ್ಯಾಂಕಿಂಗ್ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ದ ಅವ್ರು ಏನು ಹೇಳ್ತಾ ಇಲ್ಲ ನಮಗೆ ಕರೆಕ್ಟ್ ಆಗಿ ಅಂದ್ರೆ, ನಾವು RBI ಒಂಬಡ್ಸ್ಮನ್ಗೆ ಒಂದು ಕಂಪ್ಲೇಂಟ್ ಕೊಡ್ಬೋದು. ಸೊ ಇದನ್ನ ಕಂಪ್ಲೇಂಟ್ ಕೊಡೋಕ್ಕೆ ಹಲವಾರು ರೀತಿಯಲ್ಲಿ ಕೊಡ್ಬೋದು. ಮೊದಲನೇದ್ ಬಂದ್ಬಿಟ್ಟು 1-444-8 1-444-8 1-444-8 ಈ ನಂಬರಿಗೆ ಟೋಲ್ ಫ್ರೀ ನಂಬರ್ ಇರುತ್ತೆ, ಇದು ಬೆಳಗ್ಗೆ 10-6 ತನಕನೂ ಇರುತ್ತೆ. ಈ ನಂಬರಿಗೆ ಫೋನ್ ಮಾಡಿಬಿಟ್ಟು ಈ ರೀತಿಯ ಒಂದು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, 30 ಡೇಸ್ ಆದ್ರೂ ನಮ್ಮ ಅಮೌಂಟ್ ವಾಪಸ್ ಬಂದಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲ ಸರ್, ನಮ್ಮ ಹತ್ರ ಫೋನ್ ಇಲ್ಲ ಅಥವಾ ನನಗೆ ಫೋನಲ್ಲಿ ಮಾತಾಡೋದಕ್ಕೆ ಬರೋದಿಲ್ಲ ಅಂತಂದ್ರೆ, ತಾವು ಇಮೇಲ್ ಕೂಡ ಮಾಡಬಹುದು. ಸೊ ಇಮೇಲ್ ಐ ಡಿ ಬಂದ್ಬಿಟ್ಟು cms.rbi.org.in ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, cms.rbi.org.in ಇದ್ರ ಮುಖಾಂತರ ಮೇಲ್ ಮಾಡಿ, ತಾವು ಕನ್ನಡದಲ್ಲಿ ಬೇಕಾದ್ರೂ ಮೇಲ್ ಮಾಡಬಹುದು, ಇಂಗ್ಲಿಷ್ ಅಲ್ಲಿ ಬೇಕಾದ್ರೂ ಮಾಡಬಹುದು, ಹಿಂದಿಯಲ್ಲಿ ಬೇಕಾದ್ರೂ ಮಾಡಬಹುದು,
1: ಯಾವುದೇ ಭಾಷೆಯನ್ನ ಬಳಸಬಹುದು,
0: ಯಾವುದೇ ಭಾಷೆಯಲ್ಲಿ ಬೇಕಾದ್ರೂ ಮಾಡಬಹುದು. ಇಲ್ಲ ನಮಗೆ ಸೋಷಿಯಲ್ ಮೀಡಿಯಾ ಅಥವಾ ಈ ರೀತಿ ಆಪ್ ಗಳು ಯೂಸ್ ಮಾಡಕ್ ಬರೋದಿಲ್ಲ ಅಂದ್ರೆ, ತಾವು ಒಂದ್ ಲೆಟರ್ ಕೂಡ ಮಾಡಬಹುದು, ತಾವು ಬೆಂಗಳೂರಿನ ಆಫೀಸ್ಗೆ ಮಾಡಬಹುದು, ತಾವು ಕನ್ನಡದಲ್ಲೇ ಬರೀಬಹುದು ಅಥವಾ ಇಂಗ್ಲಿಷ್ ಅಲ್ಲೇ ಲೆಟರ್ ಬರೀಬಹುದು ಅಥವಾ ಹಿಂದಿ, ಯಾವ ಲ್ಯಾಂಗ್ವೇಜ್ ಅಲ್ಲಿ ತಾವು ಬರೆಯೋದಿಕ್ಕೆ ತಮಗೆ ಆಗುತ್ತೋ ಆ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿ ಆಫೀಸಿಗೆ ಕಳ್ಸಿದ್ರೆ ವಿತಿನ್ 15 ಡೇಸ್ ನಿಮಗೆ ರಿಪ್ಲೈ ಬರುತ್ತೆ. ಬಟ್ RBI ಒಂಬಡ್ಸ್ಮನ್ ಇಂದು ಒಂದು ರೂಲ್ ಇದೆ, ಈ ಕೇಸು ಅಥವಾ ಏನ್ ತಮಗೆ ಫ್ರಾಡ್ ಆಗಿರುತ್ತೆ ಇದು ಕೋರ್ಟಿಗೆ ಹೋಗಿರಬಾರ್ದು. ತಾವು ಕೋರ್ಟಿಗೆ ಅಂತ ಹೋದ್ರೆ RBI ಅದರಲ್ಲಿ ಎಂಟ್ರಿ ಆಗೋದಿಲ್ಲ, RBI ಒಂಬಡ್ಸ್ಮನ್ ಅದ್ರಲ್ಲಿ ಮಧ್ಯೆ ಬರೋದಿಲ್ಲ. ಬಟ್ ಅದೇ ನೀವು ಕೋರ್ಟಿಗೆ ಹೋಗಿಲ್ಲ ಅಂದ್ರೆ 30 ದಿವಸದ ನಂತರ RBI ಒಂಬಡ್ಸ್ಮನ್ ಇಂದ ತಾವು ಕಂಪ್ಲೇಂಟ್ ಕೊಡಬಹುದು. ಆ ನಂತರ ಇದ್ರ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ, 100% ಜನ RBI ಒಂಬಡ್ಸ್ಮನ್ ಇಂದ ಕಂಪ್ಲೇಂಟ್ ಕೊಟ್ಟಮೇಲೆ ಅವರ ಏನು ದಾಖಲೆಗಳು ಅಥವಾ ಅವ್ರದ್ದು ಏನು ಫ್ರಾಡ್ಗಳಾಗಿರುತ್ತೋ ಅದಕ್ಕೆ ಪರಿಹಾರನೂ ಕಂಡುಕೊಂಡಿರ್ತಾರೆ ಮ್ಯಾಮ್.
1: ಅಂತೂ ಯುವ ಜನರು ಈ ತರದ ಆನ್ಲೈನ್ ವಂಚನೆಗೆ ಒಳಗಾದ್ರೆ ಈ ತರದ ಸ್ಟೆಪ್ ಗಳನ್ನ ತಗೋಬೇಕು ಅಂತಂತೀರಿ. ಈಗ ಮನೆಯೊಳಗೆ ಇರ್ತಾರ ಯುವ ಜನರು ಇರಬಹುದು, ಮಕ್ಕಳು ಇರಬಹುದು, ಮಹಿಳೆಯರು ಇರಬಹುದು ಅಥವಾ ಹಿರಿಯರಿರಬಹುದು, ಅವರಿಗೆ ನಿಮ್ಮ ಆಧಾರ್ ಕಾರ್ಡಿನ ನಂಬರ್ ಕೊಡ್ರಿ, ಪ್ಯಾನ್ ಕಾರ್ಡಿನ ನಂಬರ್ ಕೊಡ್ರಿ ಅಂತ ಬರುವಂತಹ ಜನ ಇರ್ತಾರ, ಅವಾಗ ಏನ್ ಮಾಡ್ಬೇಕು?
0: ಒಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನಿಮ್ಮ ಮನೆಗೆ ಹೆಂಗೆ ಬೀಗ ಇರುತ್ತೋ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಬೀಗ ಇದ್ದಂಗೆ,
1: ಆ ಕೈಯನ್ನ ಕೊಡ್ಲೇಬಾರ್ದು.
0: ಯಾವುದೇ ಕಾರಣಕ್ಕೂ ತಮಗೆ ಪರಿಚಯ ಇಲ್ದಿರೋರಿಗೆ ಅಥವಾ ಪರಿಚಯ ಇರೋರಿಗೂ ಕೂಡ ಯಾವತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನ ಕೊಡ್ಬೇಡಿ. ಯಾಕೆ ಅಂತಂದ್ರೆ, ಆ ನಂಬರ್ ನ ಎಂಟ್ರಿ ಮಾಡಿ ತಮ್ಮ ಫೋನ್ ನಂಬರ್ ಇಂದ ಒಂದೇ ಒಂದು OTP ಅವ್ರು ತಗೊಂಡ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇರೋ ಪೂರ್ತಿ ಹಣ ವಿತಿನ್ ಸೆಕೆಂಡ್ಸ್ ಅವ್ರು ತಗೋಬಹುದು. ಆ ನಂತರ ತಮ್ಮ ಬ್ಯಾಂಕ್ ಅಕೌಂಟ್ ನ ಪ್ರತಿ ಒಂದು ಆಕ್ಸೆಸ್ ನ ಪಡಿಬಹುದು ಅವರು. ಇವಾಗ ಉದಾಹರಣೆಗೆ ಯಾವ್ದೊಂದು ಬ್ಯಾಂಕಿಂದ ಆಪ್ ಇರುತ್ತೆ, UPI ಆಪ್ ಇರುತ್ತೆ, ಅದ್ರದ್ದು ಪೂರ್ತಿ ಆಕ್ಸೆಸ್ ಅವ್ರು ಪಡಿಬಹುದು. ತಮ್ಮ ಏನೇ ವಹಿವಾಟು ಬಂದ್ರು ಅವರು ಸಡನ್ ಆಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು.
1: ನಾವೇನೋ ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ಅನುಕೂಲ ಆಗ್ಲಿ ಅಂತ ಒಂದಿಷ್ಟು UPI ಆಪ್ ಗಳನ್ನ ಹಾಕೊಂಡಿರ್ತೀವಿ, ಹಂಗಾಗಿ ಅದನ್ನು ಕೂಡ ನಾವು ಬಹಳ ಜಾಗರೂಕರಾಗಿ ಇರ್ಬೇಕು. ಯಾರ ಹತ್ರನು

0: ತುಂಬಾ ಜಾಗರೂಕರಾಗಿರ್ಬೇಕು. ಮಕ್ಳ ಹತ್ರನು ಕೊಡಬಾರ್ದು ಮೇಡಮ್. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಮ್ಮ ಸ್ವಂತ ಮಕ್ಳ ಹತ್ರನು ಕೊಡಬಾರ್ದು. ಯಾಕೆಂದ್ರೆ ಮಕ್ಳನು ಕೂಡ ಇವಾಗ ಅಂಗಡಿ ಹತ್ರ ಏನೋ ಚಾಕ್ಲೇಟ್ ತಿನ್ನೋ ಆಸೆನೋ ಇನ್ನೊಂದೇನೋ ಇರ್ಬೋದು, ಆ ರೀತಿ ಫೋನ್ ತಗೊಂಡೋದಾಗ ಆ ಅಂಗಡಿಯಲ್ಲೂ ಅವ್ರಿಗೆ ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ತಮ್ಮ ಯು ಪಿ ಐ ಲಿಂಕ್ ಆಗಿರ್ಬೋದು ಅಥವಾ ಯು ಪಿ ಐ ಪಾಸ್ವರ್ಡ್ ಇರ್ಬೋದು ಅಥವಾ ತಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ, ಯಾವುದೇ ಅನ್ಅಥರೈಸ್ಡ್ ಪರ್ಸನ್ ಇವಾಗ ಯಾವುದೇ ಒಂದು ಕಂಪ್ನಿಯಿಂದ ಇರ್ಬರ್ಬೋದು, ಯಾರೇ ಬರ್ಬೋದು, ಅವ್ರಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ಕೂಡ ಅವಶ್ಯಕತೆ ಇರೋದೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ನಾನು ಮಾತಾಡ್ತಾ ಹೇಳಿದೆ ವರುಣ್ ನಿಮಗೆ, ಮೊದಲು ಆನ್ಲೈನ್

0: ಹಿಡಿತದೊಳಗೆ.
1: ನಾವು ಯೋಜನೆಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮೇಡಮ್, ರಾಜ್ಯ ಸರ್ಕಾರ ಪ್ರತಿ ಒಂದು ಕರ್ನಾಟಕದಾದ್ಯಂತ ಇರೋ ಪ್ರತಿ ಒಂದು ಜಿಲ್ಲೆಗಳಲ್ಲಿ ಜಾಬ್ ಮೇಳಗಳನ್ನ ಮಾಡ್ತಾ ಇದ್ದಾರೆ.
0: ಬಹಳ ಮುಖ್ಯವಾದ ಮಾತು ಅದು.
1: ಸೊ ಯಾಕೆ ಅಂತಂದ್ರೆ ಆಲ್ಮೋಸ್ಟ್ 100 ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು, ನಿಮಗೆ ಯಾವ ಸೆಕ್ಟರ್, ನೀವು ಇಂಜಿನಿಯರಿಂಗ್ ಮಾಡಿದ್ರೆ ತಮಗೆ IT ಕಂಪನೀಸ್ ಬರ್ತಾ ಇರುತ್ತೆ, ಅಥವಾ ನೀವು 10th ಪಾಸ್ ಆಗಿದ್ರು ಶೋರೂಮ್ಗಳು ಕೆಲವೊಂದು ಶೋರೂಮ್ಗಳು ಬರ್ತಾ ಇರುತ್ತೆ, ನಿಮಗೆಲ್ಲ 8th ಕ್ಲಾಸ್ ಇಂದ ಡಿಗ್ರಿ ಮಾಡಿರಕ್ಕಂತ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೂ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸರಿ ಕರ್ನಾಟಕ ಗೌರ್ಮೆಂಟ್ ಅಂದ್ರೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಕರಿತೀವಿ, KSDC, ಇದ್ರ ಕಡೆಯಿಂದ ಎಲ್ಲಾ ಜಿಲ್ಲೆಗಳಲ್ಲೂ ಜಾಬ್ ಫೇರ್ಗಳನ್ನ ನಡೀತಾ ಇದೆ. ಸೊ ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಇದು ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಇಂದ ಶುರು ಆಗಿ ಆಲ್ಮೋಸ್ಟ್ ಜೂನ್ ಜುಲೈ ತನಕನೂ ನಡೀತಾ ಇರುತ್ತೆ. ಇದ್ರಲ್ಲಿ 100+ ಕಂಪನಿಗಳು ಬಂದು ಆಲ್ಮೋಸ್ಟ್ ಒಂದೊಂದ್ ಕಂಪನಿಗಳಿಗೆ ಇದೊಂದು ನಮಗೆ ಜಾಬ್ ಇಲ್ಲ ಅಂತ ಯೂತ್ಸ್ ಏನ್ ಹೇಳ್ತಾರೋ ಒಂದೊಂದ್ ಕಂಪನಿಗಳಿಗೆ 50, 100, 200 ಈ ರೀತಿ ಸುಮಾರು ಇದು ಬರುತ್ತೆ. ಎಷ್ಟೋ ಕಂಪನಿಗಳು ನಮಗೆ ಇಷ್ಟು ಜನ ಎಂಪ್ಲಾಯ್ಗಳು ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಜಾಬ್ ಫೇರ್ ಇಂದ ಹೋಗಿರೋದು ಇದೆ. ಅದಕ್ಕೋಸ್ಕರ ನಾನು ಯೂತ್ಸಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಜಾಬ್ ಫೇರ್ಸ್ಗೆ ಹೋಗಿ ತಮ್ಮ ರೆಸ್ಯೂಮ್ ಅಟ್ಲೀಸ್ಟ್ ಒಂದು 50 ಕಾಪಿಗಳು ತಗೊಂಡೋಗಿ, ಯಾಕೆಂದ್ರೆ 100+ ಕಂಪನಿಗಳು ಬಂದಿರುತ್ತೆ. ತಮ್ಮ 50 ರೆಸ್ಯೂಮ್ಗಳನ್ನ ತಗೊಂಡೋಗಿ ತಮಗೆ ಯಾವ್ದು ಸೂಟ್ ಆಗುತ್ತೆ, ತಾವು ಇವಾಗ ಡಿಗ್ರಿ ಮಾಡಿದ್ರೆ ಅದಕ್ಕೆ ತಕ್ಕಂತ ಕಂಪನಿಗಳು ಯಾವ್ದು,
0: ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕ್ವಾಲಿಫಿಕೇಶನ್. ಅಂದ್ರೆ ವಿದ್ಯಾರ್ಹತೆ ಯಾವುದೇ ಇರಬಹುದು, ಎಲ್ಲಾ ವಿದ್ಯಾರ್ಹತೆ ಹೊಂದಿದವರಿಗೂ ಕೂಡ SSLC ಇಂದ ಹಿಡಿದು PUC ಆಗಿರಬಹುದು, ಪದವಿ ಆಗಿರಬಹುದು, ಅಥವಾ ಸ್ನಾತಕೋತ್ತರ ಪದವಿ ಇರಬಹುದು,
1: ಎಲ್ಲರಿಗೂ ತರಗತಿ ಪಾಸ್ ಆದವರಿಗೂ ಕೂಡ ಅದ್ರಿಗೆ ತಕ್ಕಂತ ಜಾಬ್ ರೋಲ್ಗಳಿದೆ ಮೇಡಮ್. ಅದಕ್ಕೋಸ್ಕರ ಏನ್ ಹೇಳಕ್ ಇಂಥದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಇವಾಗ ನಾವೇನ್ ಅನ್ಕೊಂತೀವಿ, ಅನ್ಎಂಪ್ಲಾಯ್ಮೆಂಟ್ ತುಂಬಾ ಇದೆ ಇಂಡಿಯಾದಲ್ಲಿ, ಕೆಲಸ ಸಿಗ್ತಾ ಇಲ್ಲ, ತುಂಬಾ ಕಾಂಪಿಟೇಷನ್ ಇದೆ ಅಂತ ಹೇಳ್ತೀವಿ. ಬಟ್ ಕಂಪನೀಸ್ ಎಷ್ಟೋ ಜನ ಎಂಪ್ಲಾಯ್ಸ್ ಬೇಕು ಅಂತ ಇವತ್ತಿಗೂ ತುಂಬಾ ಒದ್ದಾಡ್ತಾ ಇದೆ.
0: ಸ್ಪರ್ಧೆ ಇದೆ, ನಿಜವಾಗ್ಲೂ ಸ್ಪರ್ಧೆ ಅದ. ಆದ್ರೆ ಸ್ಪರ್ಧೆಯೊಳಗೆ ನಾವು ಕೂಡ ಸನ್ನದ್ಧರಾಗಿ ಮುನ್ನುಗ್ಗಬೇಕು.
1: ನಾವು ಅದನ್ನ ಫಸ್ಟ್ ಏನೇನಿದೆ, ಎಲ್ಲೆಲ್ಲಿ ಜಾಬ್ ಆಪರ್ಚುನಿಟೀಸ್ ಇದನ್ನ ತಿಳ್ಕೋಬೇಕು, ಹೋಗ್ಬೇಕು ಅವಾಗ, ಸೋ ದಟ್ ನಮಗೆ ಏನೇನಿದೆ ಅಂತ ಅರ್ಥ ಆಗುತ್ತೆ. ನಾವು ಫಸ್ಟ್ ವಿ ಶುಡ್ ಟ್ರೈ, ಏನೇ ಮಾಡಬೇಕು ಅಂದ್ರೆ ನಾವು ಟ್ರೈ ಮಾಡಿದ್ರೆ ಎಲ್ಲದೂ ಸಿಗ್ತಾ ಹೋಗುತ್ತೆ ಅನ್ನೋದು ನ್ಯೂಸಿಗೆ ಹೇಳ್ತೀನಿ. ಅದಕ್ಕೋಸ್ಕರ ಎಲ್ಲೆಲ್ಲಿ ಜಾಬ್ ಫೇರ್ಸ್ ಇದೆ, ಏನೊಂದು ಪಕ್ಕ ಡಿಸ್ಟಿಕ್ ಅಂದ್ರೆ 70-80 ಕಿಲೋಮೀಟರ್ಸ್ ಇರುತ್ತೆ. ಇವಾಗ ನೀವು ಒಂದು ದಿವಸ ಹುಬ್ಳಿಯಲ್ಲಿ ಕೊಟ್ಟಿದ್ದೀರಾ ಅಂದ್ರೆ ನೆಕ್ಸ್ಟ್ ಹೋಗಿ ಹಾವೇರಿಯಲ್ಲಿ ಜಾಬ್ ಫೇರ್ ನಡೆದ ಕೊಡಿ, ನೆಕ್ಸ್ಟ್ ದಾವಣಗೆರೆ ಕೊಡಿ, ಅಥವಾ ಬೆಂಗಳೂರಲ್ಲಿ ಇರ್ಕೊಡಿ. ಈ ರೀತಿ ಎಲ್ಲಾ ಜಾಬ್ ಫೇರ್ಸ್ ಅಟೆಂಡ್ ಮಾಡಿ ಅವಾಗ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಜಾಬ್ ಪ್ಲೇಸ್ಮೆಂಟ್ ಆಗಿ ಆಗತ್ತೆ ಅಂತ ಹೇಳಕ್ ಇಷ್ಟ.
0: ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುವಂತಹ ಈ ಉದ್ಯೋಗ ಮೇಳಗಳ ಬಗ್ಗೆ ನಮ್ಗೆ ಮಾಹಿತಿ ಬೇಕು, ಮತ್ತು ಉದ್ಯೋಗ ಮೇಳಗಳಿಗೆ ಹೋಗಿ ನಮಗೆ ಇರುವಂತಹ ವಿದ್ಯಾರ್ಹತೆಯನ್ನ ಹೇಳಿ ನಮ್ಮ ರೆಸ್ಯೂಮೆ ತೋರಿಸಿ ನಾವು ನಮಗೆ ಬೇಕಾದಂತಹ ಉದ್ಯೋಗಗಳನ್ನ ಪಡ್ಕೋಬಹುದು ಅಂತೀರಿ.
1: ಇನ್ನೊಂದ್ ಏನಂತ ಇದೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಹುಬ್ಳಿಯಲ್ಲಿ ಜಾಬ್ ಫೇರ್ ನಡೀತು, ಅಲ್ಲಿ ಅಟೆಂಡ್ ಮಾಡಿದ್ವಿ. ಹಾವೇರಿಯಲ್ಲಿ ಇದೆ, ಆ ಡಿಸ್ಟಿಕ್ ಅವ್ರು ಮಾತ್ರ ಅಟೆಂಡ್ ಮಾಡಬಹುದು, ನಾವು ಮಾಡಕ್ ಆಗಲ್ಲ ಅನ್ನೋದನ್ನು ಕೆಲವು ವಿದ್ಯಾರ್ಥಿಗಳ ತಲೆಯಲ್ಲಿದೆ. ಅದನ್ನ ಫಸ್ಟ್ ತೆಗ್ದಾಕಿ ಅಂತ ಹೇಳ್ತೀನಿ. ಕರ್ನಾಟಕದಾದ್ಯಂತ ಎಲ್ಲೇ ನಡೆದ್ರು ನೀವು ಯಾವುದೇ ಜಿಲ್ಲೆಯಲ್ಲಿ ಹೋಗುನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಯಾವುದೇ ಇದ್ರಲ್ಲಿ ಹೋದ್ರೂ ನೀವು ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಅಲ್ಲಿನ ರಿಕ್ವೈರ್ಮೆಂಟ್ಸ್ ಏನಿದೆ ಎಲ್ಲ ನೋಡ್ಕೊಂಡ್ಬಿಟ್ಟು ತಾವು ಅಲ್ಲೂ ಪಾರ್ಟಿಸಿಪೇಟ್ ಮಾಡಬಹುದು, ಹಲವಾರು ಕಂಪನಿಗಳ ಇಂಟರ್ವ್ಯೂನ ಫೇಸ್ ಮಾಡಬಹುದು, ಹಾಗೂ ಜಾಬ್ ಕೂಡ ಪಡೆಯಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್.
0: ಈ ನಿಟ್ಟಿನೊಳಗೆ ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕೂಡ ಮಾತಾಡೋಣ ಅಂತಿದ್ರಿ ವರುಣ್, ಆ ಬಗ್ಗೆ ಹೇಳ್ರಲ್ಲ.
1: ಮುದ್ರಾ ಯೋಜನಾ, PMEGP, ಈ ರೀತಿ ಹಲವಾರು ಸ್ಕೀಮ್ ಇದೆ ಮೇಡಮ್. ಮುದ್ರಾ ಯೋಜನಾದ ಏನಂತಂದ್ರೆ, ನೀವು ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಅಂತಂದ್ರೆ, ಇವಾಗ ನಮ್ಮ ಹತ್ರ ಆಸ್ತಿ ಇದ್ರೆ ಮಾತ್ರ ನಾವು ಲೋನ್ ತಗೊಳಕ್ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ, ನಮಗೆ ಲೋನ್ ಸಿಗೋದಿಲ್ಲ ಅನ್ನೋದು ತಮ್ಮ ತಲೆಯಲ್ಲಿ ಇರ್ಬೋದು. ಕೇವಲ ನಿಮ್ಮ ಅಂಗಡಿಯ ಕರೆಂಟ್ ಬಿಲ್ಲು ಮತ್ತು ತಮ್ಮ ಅಂಗಡಿ ಇವಾಗ ಗ್ರಾಮ ಪಂಚಾಯತಿ ಒಳಗೊಂಡಿದ್ರೆ ಗ್ರಾಮ ಪಂಚಾಯತಿ ಕಡೆಯಿಂದ ಒಂದು ಲೈಸೆನ್ಸ್, ಅಥವಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕಡೆಯಿಂದ ಅಲ್ಲಿದೊಂದು ಲೈಸೆನ್ಸ್, ಇದಿಷ್ಟೇ ಡಾಕ್ಯುಮೆಂಟ್ಸ್ ಇಟ್ಕೊಂಡು ತಾವು ಒಂದು ಬ್ಯಾಂಕ್ ಇಂದ ಲೋನ್ ಪಡಿಬಹುದು. ಅಪ್ ಟು 20 lakhs ತನಕ 20 lakhsದವರೆಗೆ ಈ ಲೋನ್ ನ ಪಡಿತಾ ಹೋಗ್ಬೋದು. ಅದು ಹೇಗ್ ಕೊಡ್ತಾರೆ ಅಂತಂದ್ರೆ, ತಮ್ಮ ವಹಿವಾಟನ್ನು ನೋಡ್ತಾರೆ. ನೀವು ಪ್ರತಿ ತಿಂಗಳು ಎಷ್ಟು ಇವಾಗ ವಹಿವಾಟ್ ನಡೆಸ್ತಾ ಇದ್ದೀರಾ, ಇವಾಗ ನಂದು ವರ್ಷಕ್ಕೆ 10 lakhs ನಡೆಯುತ್ತೆ, ನನಗೆ 20 lakhs ಲೋನ್ ಬೇಕು ಅಂದ್ರೆ ಯಾರು ಕೊಡೋದಿಲ್ಲ. ಆ ವಹಿವಾಟ್ ಎಷ್ಟು ನಡೀತಿದೆ, ವಹಿವಾಟ್ ನಡೆಸೋಕ್ಕೋಸ್ಕರ ಎಷ್ಟು ಅಮೌಂಟ್ ಬೇಕಾಗ್ಬೋದು, ಅಲ್ಲಿ ತನಕ ಲೋನ್ಸ್ ನ ಕೊಡ್ತಾ ಹೋಗ್ತಾರೆ. ಸೊ ಇದನ್ನ ಪಡೆಯಕ್ಕೋಸ್ಕರ ಮೈನ್ ಆಗಿ ಏನಿರ್ಬೇಕಪ್ಪ ಅಂತಂದ್ರೆ, ಬ್ಯಾಂಕ್ ಅಲ್ಲಿ ಚಾಲ್ತಿ ಖಾತೆ ಅಂದ್ರೆ ಕರೆಂಟ್ ಅಕೌಂಟ್ ಹೋಲ್ಡರ್ ಆಗಿರ್ಬೇಕು, ತಮ್ಮ ಫರ್ಮ್ದು ಕರೆಂಟ್ ಅಕೌಂಟ್ ಇರ್ಬೇಕು. ಆ ಕರೆಂಟ್ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇರುತ್ತೋ ಸೊ ಆ ಬ್ಯಾಂಕ್ ಅಲ್ಲಿ ಪಡಿಬಹುದು ಮೇಡಮ್.
0: ಕೇಂದ್ರ ಸರ್ಕಾರದಿಂದ ದೊರೆಯುವಂತಹ ಈ ಸಾಲ ಯೋಜನೆ ಇದು.
1: ಹೌದು, ಇದಕ್ಕೆ ಯಾವುದೇ ತರದ ಅಡಪತ್ರ ಅಂದ್ರೆ ಯಾವುದೇ ಆಸ್ತಿ ಇರಬೇಕು ಅಂತ ನೀವು ಟೆನ್ಷನ್ ತಗೊಳ್ಳೋದೇ ಇಲ್ಲ. ತಾವೊಂದು ಕ್ಯಾಂಟೀನ್ ಓಪನ್ ಮಾಡಿರ್ಬೋದು, ಅಥವಾ ಒಂದು ದಿನಸಿ ಅಂಗಡಿ ಓಪನ್ ಮಾಡಿರ್ಬೋದು, ಈ ರೀತಿ ಯಾವುದೇ ಅಂಗಡಿಗಳು ಮಾಡಿದ್ರು ತಾವು ಪಡಿಬಹುದು. ಇಲ್ಲ ನಮಗ್ ಬರೋದಿಲ್ಲ, ನಮ್ದು ಒಂದು ಸಣ್ಣ ಅಂಗಡಿ ಇದೆ ನಮಗ್ ಬರೋದಿಲ್ಲ ಅಂತ ತಿಳ್ಕೊಬೇಡಿ. ಈವನ್ ಒಂದು ಕಾಫಿ ಟೀ ಶಾಪ್ ಮಾಡೋದಕ್ಕೂ ಈ ಲೋನ್ ನ ಎಲಿಜಿಬಿಲಿಟಿ ಇರುತ್ತೆ ಪಡೆಯೋದಕ್ಕೆ. ಸೊ PMEGP ಬಂದು ಸರ್ವಿಸ್ ಸೆಕ್ಟರ್ಗೆ. PMEGP ಹೇಗ ವರ್ಕ್ ಆಗುತ್ತೆ ಅಂದ್ರೆ, ತುಂಬಾ ವಿಶೇಷತೆ, 25%-35% ಸಬ್ಸಿಡಿನೂ ಸಿಗುತ್ತೆ ಈ ಸ್ಕೀಮ್ ಅಲ್ಲಿ. ಸೊ ರೂರಲ್ ವುಮೆನ್ಸ್ ಅಂದ್ರೆ ಹಳ್ಳಿಯಲ್ಲಿ ಕೆಲಸ ಮಾಡುವಂತ ಇವಾಗ ಹೆಣ್ಮಕ್ಳಿಗೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸಣ್ಣದಾಗಿ ಹೇಳ್ಬೇಕಂದ್ರೆ ಒಂದು ರೊಟ್ಟಿ ಮಾಡೋ ಮಿಷಿನ್ ತಗೋಬೇಕು, ಅವರು 10 lakhs ಆ ಮಿಷಿನ್ಗೆ ಇರುತ್ತೆ, ಅವ್ರಿಗೆ ಅದರಲ್ಲಿ 25%-35% ತನಕ ಸಾಲ ಮನ್ನಾ ಆಗುತ್ತೆ. 6.5 lakhs ಅಥವಾ 7.5 lakhs ಏನ್ ಅಮೌಂಟ್ ಇರುತ್ತಲ್ಲ ಅದಕ್ಕೆ ಬಡ್ಡಿ ಮತ್ತು ಅಸಲು ಕಟ್ಕೊಂಡು ಹೋದ್ರೆ ಸಾಕು. ಈ ರೀತಿ 25%-35% ತನಕ ಅವ್ರಿಗೆ ಸಬ್ಸಿಡಿ ಸಿಗುತ್ತೆ. ಸರ್ವಿಸ್ ಸೆಕ್ಟರ್ ಇಟ್ ಮೇ ಬಿ ಬರೀ ಇವಾಗ ಇದಿಷ್ಟೇ ಅಲ್ಲ, ಇವಾಗ ಸಿಟೀಸ್ ಅಲ್ಲಿ ಬಂದ್ರೆ ಒಬ್ರು ಸ್ಟಾರ್ಟ್ಅಪ್ ಓಪನ್ ಮಾಡಿರ್ತಾರೆ, ಒಬ್ಬ

0: ವ್ಯಕ್ತಿ ಅವರು ಸಹ ಈ ತರ ಸ್ಕೀಮ್ಗಳನ್ನ ಯೂಸ್ ಮಾಡ್ಕೋಬಹುದು.
1: ಯುವತಿನೇ ಆಗಿರಬಹುದು, ಯುವಕರೇ ಆಗಿರಬಹುದು, ಯಾರಾದರೂ ಕೂಡ ಈ ಮುದ್ರಾ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ.
0: ಮುದ್ರಾ ಮತ್ತೆ PMEJP ಎರಡನ್ನು ಪಡೆಯಬಹುದು ಮೇಡಮ್.
1: ವರುಣ್, ಈಗ ನಾವೆಲ್ಲರೂ ವ್ಯವಹಾರ ಮಾಡುವಾಗ ಈ ATM ಕಾರ್ಡ್ಗಳನ್ನ ಬಳಸುವಂತಹ ಒಂದು ರೂಢಿ ನಮ್ಗೆ ಆಗ್ಬಿಟ್ಟದೀಗ. ಹಂಗಾಗಿ ಈ ATM ಕಾರ್ಡ್ಗಳನ್ನ ಬಳಸುವಾಗ ಕೂಡ ಕೆಲವೊಮ್ಮೆ ವಂಚನೆಗೆ ಒಳಗಾಗುವಂತಹ ಸಾಧ್ಯತೆ ಇರ್ತದ. ಅದು ಯಾವ ರೀತಿ ಇರ್ತದ, ನಾವು ಅದರಿಂದ ಹೆಂಗ್ ಹೊರಗೆ ಬರಬೇಕು?
0: ಇದ್ರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಏನ್ ಕಂಪ್ಲೇಂಟ್ಸ್ ಬರುತ್ತೆ ಅಂತಂದ್ರೆ ಮೇಡಮ್, ಇವಾಗ ವಯಸ್ಸಾದ ಹಳ್ಳಿ ಜನರು ಅಥವಾ ಸಿಟಿ ಜನರು ಇರ್ಬೋದು, ವಯಸ್ಸಾದವರು, ಅವ್ರಿಗೆ ATM ಯೂಸ್ ಮಾಡೋದು ಅಷ್ಟು ಜ್ಞಾನ ಇರೋದಿಲ್ಲ. ಅವಾಗ ಅವ್ರ ಏನ್ ಮಾಡ್ತಾರೆ, ಅಲ್ಲೇ ಅಕ್ಕಪಕ್ಕ ಜನ ಬಂದಿರ್ತಾರೆ, ಅವ್ರ ಕೈಯಲ್ಲಿ ATM ಗಳನ್ನ
1: ಸ್ವಲ್ಪ ತೆಗೆದುಕೊಡಪ್ಪ ಹಣ ಅಂತ ಹೇಳ್ಬಿಡ್ತಾರೆ,
0: ಆ ರೀತಿ ಹೇಳ್ತಾರೆ, ಅವ್ರಿಗೆ ಪಿನ್ ಸಹ ಹೇಳ್ತಾರೆ. ಅವಾಗ ಏನಾಗತ್ತಪ್ಪ ಅಂತಂದ್ರೆ, ಎಷ್ಟೋ ಸರಿ ಉದಾಹರಣೆಗೆ ಒಂದು ಕೇಸ್ ಅನ್ನ ನಾನು ಹೇಳ್ತೀನಿ, ಇವಾಗ ಇದೇ ರೀತಿ ಒಬ್ರಿಗೆ ಕೊಟ್ಟಿದ್ದಾರೆ, ಆ ನಂತರ ಅಲ್ಲೇನಾಗಿದೆ, ಈ ತರ ಹಣ ಬಂದಿಲ್ಲ ತಾತ ಅಥವಾ ಹಣ ಬಂದಿಲ್ಲ ಅಂಕಲ್ ಅಂತ ಅವ್ರು ಹೇಳಿದ್ದಾರೆ. ಸೊ ಹಣ ಬಂದಿಲ್ಲ ಅಂತ ಹೇಳಿದ ಕೂಡಲೇ ಅವ್ರ ATM ನ ವಾಪಸ್ ತಗೊಂಡೋಗಿದ್ದಾರೆ, ಬಟ್ ಇವರು ಅದರಿಂದ 10,000 ಡ್ರಾ ಮಾಡ್ಕೊಂಡು ಆತ ಇಟ್ಕೊಂಡಿದ್ದಾನೆ. ಈ ರೀತಿ ವಂಚನೆಗಳಾಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ATM ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ನ ಅಸೈನ್ ಮಾಡಿರ್ತಾರೆ, ಯಾವುದೇ ಬ್ಯಾಂಕ್ ಇರ್ಬೋದು, ಪ್ರತಿಯೊಂದು ATM ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್. ಅವರಿಗೆ ATM ಇಂದ ಹಣ ತೆಗೆಯೋದು ಹೇಗೆ, ಡೆಪಾಸಿಟ್ ಮಾಡೋದು ಹೇಗೆ, ಪ್ರತಿಯೊಂದನ್ನು ಬ್ಯಾಂಕ್ ಅದು ಅವರಿಗೆ ಟ್ರೈನ್ ಮಾಡಿರುತ್ತೆ. ಅದಕ್ಕೋಸ್ಕರನೇ ಯಾವುದೇ ಅಮೌಂಟ್ ತಗೊಂತೀರಾ ಅಂದ್ರೆ, ಅದು ಸಣ್ಣ ಅಮೌಂಟ್ ಇರ್ಬೋದು, 100 ರೂಪಾಯಿ ಇರ್ಬೋದು, 1,000 ರೂಪಾಯಿ ಇರ್ಬೋದು, ಗೊತ್ತಿಲ್ದಿರೋ ಮೂರನೇ ವ್ಯಕ್ತಿಗೆ ATM ನ ಕೊಟ್ಟು ಪಿನ್ ನ ಹೇಳಿದ್ರೆ ಏನಾಗುತ್ತೆ ತೊಂದ್ರೆ ಅಂತಂದ್ರೆ, ಆ ATM ಅಲ್ಲಿ ಮುಂದೆ 16 ಡಿಜಿಟ್ ನ ನಂಬರ್ ಇರುತ್ತೆ, ಆನಂತರ ಹಿಂದೆ CVV ಪಿನ್ ಅಂತ ಇರುತ್ತೆ. ಇದಿಷ್ಟನ್ನು ಎಂಟರ್ ಮಾಡಿದ್ರೆ, ಆ ನಂತರ ಪಿನ್ ಕೂಡ ಹೊಡೆದ್ರೆ, ತಮ್ಮ ಅಕೌಂಟ್ ಅಲ್ಲಿರೋ ಅಮೌಂಟ್ ಪೂರ್ತಿನೂ ಅವರು ಆನ್ಲೈನ್ ಮೂಲಕ ತಗೊಳ್ಳೋ ಚಾನ್ಸಸ್ ಕೂಡ ತುಂಬಾ ಹೆಚ್ಚಿರುತ್ತೆ. ಅದಕ್ಕೋಸ್ಕರ ಯಾವುದೇ ATM ಇರೋ, ಅದು ನ್ಯಾಷನಲೈಸ್ ಆಗಿರ್ಬೋದು, ಪೋಸ್ಟ್ ಬೈ ಆಫೀಸ್ ಇಂದ ATM ಇರ್ಬೋದು, ಅಥವಾ ಯಾವುದೇ ಪ್ರೈವೇಟ್ ಬ್ಯಾಂಕ್ಸ್ ಇಂದ ಇರ್ಬೋದು, ಎಲ್ಲೇ ಹೋದ್ರೂ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಸೊ ಅವರ ಹೆಲ್ಪ್ ತಗೊಳ್ಳಿ, ಅವರ ಹೆಲ್ಪ್ ತಗೊಂಡ್ಬಿಟ್ಟು ಇಷ್ಟು ಅಮೌಂಟ್ ತಗೋಬೇಕು ಈ ರೀತಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳಿದ್ರೆ ಅವ್ರು ಇದು ಮಾಡ್ತಾರೆ. ಆನಂತರ ಪಿನ್ ಕೇವಲ 4 ಡಿಜಿಟ್ ನಂಬರ್ ಇರುತ್ತೆ, ಯಾವುದೇ ATM ಇಂದ ಇರಬಹುದು, ಕೇವಲ 4 ಡಿಜಿಟ್ ಪಿನ್
1: ನೆನಪಿನಲ್ಲಿ ಇಟ್ಕೋಬಹುದು,
0: ಅದನ್ನ ನೆನಪಿನಲ್ಲಿ ಇಟ್ಕೊ, ಆದಷ್ಟು ನಂಬರ್ಸ್ ಅಲ್ಲೇ ATM ಅಲ್ಲಿ ಮುಂದ್ಗಡೆನೆ ಅದನ್ನ ಇದಿರುತ್ತೆ, ಅದನ್ನ ಪ್ರೆಸ್ ಮಾಡಿ. ಈವನ್ ಇವಾಗ ಬ್ರೈನ್ ಲಿಪಿಯಲ್ಲೂ ಕೂಡ ಇರುತ್ತೆ, ತುಂಬಾ ಜನ ಕಣ್ಣು ಕಾಣಿಲ್ದಿರೋರಿಗೆ ಅದನ್ನ ಎಫೆಕ್ಟ್ ಆಗ್ಬಾರ್ದು ಅಂದ್ರೆ ಅಂತ ಪ್ರತಿಯೊಂದು ನಂಬರ್ ಮೇಲೆ ಬ್ರೈನ್ ಲಿಪಿಯಲ್ಲೂ ಇರುತ್ತೆ. ಸೊ ಅವ್ರು ಟಚ್ ಮಾಡಿದ ಕೂಡಲೇ ಆ ನಂಬರ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ಸೊ ಕಣ್ಣು ಕಾಣಿಸ್ತಾ ಇಲ್ಲ ನಮಗೆ ಅಂತ ಯಾರಿಗೂ ಕೊಡೋ ಬದಲು ನೀವು ಇದೊಂದು ಮಾಹಿತಿ ತಿಳ್ಕೊಳ್ಳಿ, ATM ನಂಬರ್ಸ್ ಮೇಲೆ ಬ್ರೈನ್ ಲಿಪಿ ಕೂಡ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
1: ಅಂದ್ರೆ ವಿಶೇಷ ಚೇತನರು ಕೂಡ ಯಾವುದೇ ವಂಚನೆಗೆ ಒಳಗಾಗ್ಲಾರ್ದೇನೆ ನಮ್ಮ ಜಾಗರೂಕತೆಯೊಳಗೆ ನಾವು ಇರಬಹುದು ಅಂತ ಬ್ರೈನ್ ಲಿಪಿ ಕಲ್ತಿದ್ರು ಅಂತ.
0: ಭಾರತ ಸರ್ಕಾರ ಹೇಗ್ ಮಾಡಿದೆ ಅಂದ್ರೆ, ಇನ್ನೂ ಕೆಲವೊಂದು ವಿಷಯಗಳು ಹೇಳಿದ್ರೆ ತುಂಬಾ ಜನಕ್ಕೆ ಶಾಕ್ ಆಗುತ್ತೆ. ಈವನ್ ರೈಲ್ವೆ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕಂಬಿಗಳ ಮೇಲೆ ಯಾವ ಪ್ಲಾಟ್ಫಾರ್ಮ್ ನಂಬರ್ ಅನ್ನೋದು ಗೊತ್ತಾಗುತ್ತೆ, ಆ ರೀತಿ ಬ್ರೈನ್ ಲಿಪಿಯಲ್ಲಿ ಇದಿರುತ್ತೆ. ಆ ನಂತರ 500 ರೂಪಾಯಿ ನೋಟ್ ಇರ್ಬೋದು, 1,000 ರೂಪಾಯಿ ನೋಟ್, 2,000 ರೂಪಾಯಿ ನೋಟ್ ಇರ್ಬೋದು, ಅಥವಾ 100 ರೂಪಾಯಿ ನೋಟು, ಇದರಲ್ಲೂ ಸಹ ಬ್ರೈನ್ ಲಿಪಿಯಲ್ಲಿ ಇರುತ್ತೆ. ವಿಶೇಷ ಚೇತನರು ಇದರಲ್ಲಿ ಯೂಸ್ ಮಾಡ್ಕೋಬಹುದು,
1: ಇದರ ಲಾಭವನ್ನ ಪಡ್ಕೋಬಹುದು ಅಂತ ಹೇಳ್ತೀರಿ. ಸಾಕಷ್ಟು ವಿಷಯಗಳನ್ನ ಹೇಳಿದ್ರಿ ವರುಣ್, ಆದ್ರೂ ಕೂಡ ನಮ್ಗೇನೋ ತೊಂದರೆ ಅದ, ನಾನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಯಾರು ಇಷ್ಟಪಟ್ರ ಅವರಿಗೆ ತಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಹಾ ಮೇಡಮ್, 9482184848, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 9480218248. ತಮಗೆ ಯಾವುದೇ ಡೌಟ್ಸ್ ಇರ್ಬೋದು, ನಾವು ಅದ್ರ ಬಗ್ಗೆನೆ ಒಂದು ಕಾರ್ಯಕ್ರಮನೂ ಮಾಡಿಕೊಡ್ತೀವಿ. ಇವಾಗ ಯಾಕೆ ಅಂತಂದ್ರೆ, ತಮ್ಮ ಆರ್ಥಿಕ ಭದ್ರತೆ ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ತಾವು ಯಾವುದೇ ಕ್ವಶನ್ಸ್ ಗಳನ್ನ ನಮಗೆ ಕೇಳ್ಬೋದು.
1: ನಾವು ಆರ್ಥಿಕವಾಗಿ ಸಬಲರಾಗಬೇಕು ಅಂತನ್ನೋದೇ ನಮ್ಮ ಯುವ ಜನರ ತುಡಿತ. ಆ ನಿಟ್ಟಿನೊಳಗೆ ಹೆಜ್ಜೆ ಇಡ್ತಾ ಹೋದಂಗ ಅಲ್ಲಲ್ಲಲ್ಲೇ ವಂಚನೆಗಳು ಕಾಣಿಸ್ಕೊಳ್ತಾ ಇದ್ದಾಗ ನಾವು ಹೆಂಗ್ ಎಚ್ಚರಗೊಳ್ಬೇಕು, ಯಾವ ರೀತಿ ಜಾಗರೂಕರಾಗಿರ್ಬೇಕು ಅನ್ನೋದ್ರ ಜೊತೆಗೆ, ಒಂದ್ ವೇಳೆ ಆ ತರದ ವಂಚನೆಗೆ ನಾವು ಒಳಗಾದ್ರೆ ಅದರಿಂದ ಹೆಂಗ್ ಹೊರಗ್ ಬರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ. ಅಲ್ಲದೆ ಯಾವುದೇ ಮಾಹಿತಿ ಆಗಿರಬಹುದು ಅವ್ರು ಪಡಿಬೇಕು ಅಂತಂದ್ರೆ ಈ ಬಗ್ಗೆ ಅವರು ನಾವು ಈಗ ಹೇಳಿದಂತಹ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಬಹುದು.
0: ಯೂತ್ಸ್ ಇವಾಗ ಎಷ್ಟು ಫ್ರಾಡ್ ಬಗ್ಗೆ ಇದಾಗ್ತಾ ಇದಾರೋ ಅಷ್ಟೇ ಜನ ಸೋಷಿಯಲ್ ಮೀಡಿಯಾನ ತುಂಬಾ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂತಿದ್ದಾರೆ. ಹೇಗೆ ಅಂತಂದ್ರೆ, ಇವಾಗ ಒಬ್ಬ ಯೂತ್ ಇವಾಗಿನ ಏನೋ ಸ್ಟಡೀಸ್ ಕಂಪ್ಲೀಟ್ ಮಾಡಿಬಿಟ್ಟು ಅವರೊಂದು ಬಟ್ಟೆ ಅಂಗಡಿ ಓಪನ್ ಮಾಡಿದ್ರೆ ರೀಲ್ಸ್ ಮಾಡೋದ್ರ ಮೂಲಕ ಅವ್ರ ಬಿಸ್ನೆಸ್ ನ ಗ್ರೋ ಮಾಡ್ಕೊಂತಿದ್ದಾರೆ. ಇವಾಗ ಶಿವಮೊಗ್ಗದಲ್ಲೇ ನಾನು ಕೆಲವಾರು ಅಂಗಡಿಗಳನ್ನ ನೋಡಿದ್ದೀನಿ, ಒಂದು ಬ್ರಾಂಚ್ ಇರೋಂಥವ್ರು ರೀಲ್ಸ್ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ಪಾಪ್ಯುಲಾರಿಟಿ ಪಡೆದ್ರು, ಹಲವಾರು ಶಾಖೆಗಳನ್ನ ಮಾಡಿ ನಡೆಸ್ತಾ ಇದ್ದಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೇದು ಇದೆ, ಕೆಟ್ಟದು ಇದೆ.
1: ಖಂಡಿತ ವರುಣ್, ಒಂದು ಸಕಾರಾತ್ಮಕ ಅಂಶ ಅದ, ಅದನ್ನ ನಾವು ತಿಳ್ಕೊಂಡು ಮುಂದುವರಿಯೋಣ, ನಾವು ಕೂಡ ಯಶಸ್ವಿ ಆಗೋಣ ಅಂತ ಹೇಳ್ತೀರಿ. ಇಷ್ಟೊತ್ತು ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ ನಮ್ಮ ಶ್ರೋತೃಗಳ ಪರವಾಗಿ, ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್.
2: ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು ಈ ಕುರಿತಂತೆ ಇದುವರೆಗೂ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವರುಣ್ GR ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೇ.

0: ಇಂದಿನ ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7 ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
5: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು. ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
6: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
5: ಏನಾಯ್ತೆ ಸವಿ?
7: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
6: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
7: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
5: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
0: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
8: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

ಆಕಾಶವಾಣಿ ಸಮಯಾಗಲಿದೆ 10 ಗಂಟೆ. ಇನ್ನು ಮುಂದೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಪ್ರಭಾತ್ ಮುಖ್ಯೋಪಾಧ್ಯಾಯ್ ಅವರಿಂದ ಸಂತೂರ್ ವಾದನವನ್ನ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.